101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ಮಂಗಳವಾರ, ಜೂನ್ ತಿಂಗಳ 23ನೇ ತಾರೀಕು 2026ನೇ ಇಸ್ವಿ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವು. ಸಮಯ ಬೆಳಗಿನ 5:58

ಆಕಾಶವಾಣಿ ವಿಜಯಪುರ ಕೇಳುಗರೆ, ಈಗ ಸಮಯ 6 ಗಂಟೆ ಆಗುತ್ತಿದೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು. ಮೊದಲಿಗೆ 6:10 ವಂದನಾ ಭಕ್ತಿಗೀತೆಗಳು ನಮ್ಮ ನಿಲಯದಿಂದ, ಚಿಂತನ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ರೈತರಿಗೆ ಸಲಹೆಗಳನ್ನು 6:35 ಆಲಿಸಲಿದ್ದೀರಿ. 6:40 ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಚಿತ್ರಗೀತೆಗಳನ್ನು 7:45, 8:30 ಹಾಗೂ 9:30 ಆಲಿಸಲಿದ್ದೀರಿ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವಿದೆ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಬಿತ್ತರಗೊಳ್ಳುವುದು.

ಇಂದು ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಇದೆ. ಇವರನ್ನು ಮಾತನಾಡಿಸುತ್ತಾರೆ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಅಲರ್ಜಿ ಅವೇರ್ನೆಸ್ ವೀಕ್ ಈ ಕುರಿತು ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಡಾಕ್ಟರ್ ಕೆ ಎನ್ ನವೀನ್ ಅವರಿಂದ ಮಾಹಿತಿ ಇದೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಸಂಜೆ 5 ಗಂಟೆಗೆ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ, 5:30ಕ್ಕೆ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಧೂಮಪಾನ ಈ ವಿಷಯದ ಕುರಿತು ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿ ಅವರಿಂದ ಮಾಹಿತಿ. 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ. 6:10ಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅವಲೋಕನ 6:30ಕ್ಕೆ. ಕೆಲವರು ಇಂದು ಸಂಜೆ

6 ಗಂಟೆ 51 ನಿಮಿಷಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಹಾಗೂ ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರದ ಜೋರಾಪುರ್ ಪೇಟ್ ಶಾಪೇಟಿ ಗಲ್ಲಿಯ ಹಿರಿಯ ರೈತರಾದ ಶಂಕರಪ್ಪ ಮಹಾದೇವಪ್ಪ ಶಾಪೇಟಿ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ಸಂಜೆ 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳನ್ನು ಆರಿಸಲಿದ್ದೀರಿ.

8:30 ರಾತ್ರಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ರಾತ್ರಿ 9:30 ದೆಹಲಿ ಕೇಂದ್ರದಿಂದ ಮನಿ ಟಾಕ್, ನಂತರ ಮಂಥನ್ ಪ್ರಸಾರಗೊಳ್ಳುವುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಗಾಯನವಿದೆ. ಕೇಳುಗರೆ, ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ಸಮಯ ಈಗ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಂತರ 6:10 ನಿಲಯದಿಂದ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಿರಿ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಇಂದಿನ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಎರಡು ಗೀತೆಗಳನ್ನು

ಶಿಲೆಯಲ್ಲೂ ಸಂಗೀತ, ಅಲೆಯಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಂಬೆ ಚೌಡಿಕಿ ನಾದವ ಕೇಳಮ್ಮ ನೀ ನಗುನಗುತ್ತಾ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೊಳ್ಳಿರದೊಂದು ಸ್ವರದಲ್ಲಿ ಇದುವರೆಗೆ ಎರಡು ಗೀತೆಗಳನ್ನು ಕೇಳಿದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಹಾಡಿದ್ದಾರೆ ಬಾಂಬೆ ಶಾರದಾ ಹಾಗೂ ಸಂಗೊಳ್ಳಿಗರು.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದ್ರಿ. ಕೇಳುವ್ರಿ, ಈಗ ಸಮಯ 6:30 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಕಾರ್ಯಕ್ರಮ ಚಿಂತನಾ.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ FS ಕಲ್ಲಪ್ಪರ ಮಠ ಅವರಿಂದ
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆವವನು ಎಡವವನಲ್ಲದೆ ಕುಳಿತವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ,

0: ನೆಲದ ಮೇಲಿನ ಹಂಸನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹುಯೆನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾದಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೆ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೆಟ್ಟಪ್ಪ ನಾಮೆ ಅಂತ ಹೇಳ್ಬಿಟ್ಟು, ಇಂಚಗಿರಿ ಗ್ರಾಮ, ಚಡಚಣ ತಾಲೂಕು. ಇವತ್ತಿನ ದಿವಸ ನಾನು ರೈತ ಬಂಧುವರಿಗೆ ಬಿತ್ತನೆ ಬೀಜದ ಬೀಜೋಪಚಾರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ನೈಸರ್ಗಿಕ ಪದ್ಧತಿಯಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಬೀಜಿಗೆ ಒಂದು ಶಕ್ತಿ ಬರ್ತದೆ, ಆಮೇಲೆ ಮೊಳಕೆ ಬೇಗನೆ ಬರುತ್ತೆ, ಆಮೇಲೆ ಉತ್ಕೃಷ್ಟವಾದ ಬೆಳೆ ಬರುತ್ತದೆ. ಆಮೇಲೆ ಯಾವ ರೀತಿಯಾಗಿ ನಾವು ನೈಸರ್ಗಿಕ ಸಂಪನ್ಮೂಲ ಬಳಕೆ ಮಾಡಬೇಕು ಅಂದರೆ ಬೀಜಾಮೃತದಿಂದ ನಾವು ಬೀಜೋಪಚಾರ ಮಾಡಬೇಕು. ಬೀಜಾಮೃತದಿಂದ ಅಂದರೆ ಒಂದು ಕೆ ಜಿ ಬೀಜಕ್ಕೆ ಎಷ್ಟು ಬೇಕಾಗ್ತದೆ ಅದರ ಪ್ರಮಾಣವನ್ನು ನಾನು ಹೇಳ್ತೀನಿ. ಅಂದಾಜಾಗಿ ಒಂದು ಗ್ಲಾಸ್ ಆಗಷ್ಟು ಗೋಮೂತ್ರ, ಒಂದು ಅರ್ಧ ಕೆ ಜಿ ಆಗಷ್ಟು ಸಗಣಿ, ಆಮೇಲೆ ಒಂದು ಗ್ಲಾಸ್ ನೀರು, ಆಮೇಲೆ ಸುಣ್ಣ, ಇವನ್ನೇನು ಮಾಡಬೇಕು, ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಅದು ಒಂಥರ ಅಮ್ಲಿತರ ಆಗಿಬಿಡ್ತದೆ. ಆ ಅಮ್ಲಿತರ ಆದಂಥ ಪದಾರ್ಥನನ್ನು ನಮ್ಮ ಬಿತ್ತನೆ ಬೀಜ ಎಷ್ಟಿರ್ತಲ್ಲ ಆ ಬಿತ್ತನೆ ಬೀಜನ ಒಂದು ಕಡೆ ಒಂದು ಪ್ಲಾಸ್ಟಿಕ್ ಹಾಳಿ ಮೇಲೆ ಹಾಕ್ಕೊಂಡು ಅದನ್ನು ಅದ್ರ ಮೇಲೆ ಸುರಿದು ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು. ಮಿಶ್ರಣ ಮಾಡಿಕೊಂಡು ನೆರಳಲ್ಲಿ ಆರಿಸ್ಬೇಕು. ಆರಿಸಿ ಅದನ್ನು ಬಿತ್ತನೆಗೆ ಒಯ್ಬೇಕು. ಆಮೇಲೆ ಬಿತ್ತುವಾಗ ನೇರವಾದ ಬಿಸಿಲಿನ ಸೂರ್ಯನ ಶಾಖ ಅದ್ರ ಮೇಲೆ ಬೀಳಬಾರ್ದು. ಮೇಲೆ ಚೀಲ್ ತಟ್ಟ ಅಂದರೆ ಗುಣಿ ತಟ್ಟನ್ನು ಬೀಜದ ಪ್ಯಾಕೆಟ್ ಮ್ಯಾಗ ಮುಚ್ಚಬೇಕು. ಆಮೇಲೆ ಇದು ಒಂದು ರೀತಿ ಆದರೆ ಇನ್ನೊಂದು ರೀತಿಯಿಂದ ನಾವು ಬೀಜೋಪಚಾರ ಮಾಡ್ಬೋದು. ಒಂದು ಜೈವಿಕ ಗೊಬ್ಬರಗಳನ್ನು ಅಂದರೆ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡೋದ್ರಿಂದ ಇದನ್ನು ಸಿಡಿ ಹಾಯುವಂಥದ್ದು, ಆಮೇಲೆ ಕಾಂಡ ಕೊಳೆ ರೋಗನ ತಡೆಗಟ್ಟಲಿಕ್ಕೆ ಒಂದು ಅವಕಾಶ ಇರ್ತದೆ. ಇದು ಒಂದು ಕೆ ಜಿ ಬೀಜಕ್ಕೆ 5-8 ಗ್ರಾಮ್ ಬೇಕಾಗುತ್ತೆ. ಆಮೇಲೆ ಪಿ ಎಸ್ ಪಿ ಅಂತ ಬರ್ತದೆ, ರಂಜಕ ಕರಗಿಸುವ ಗೊಬ್ಬರ. ಇದು ಡಿ ಎ ಪಿ ಶಕ್ತಿ ಇರ್ತದೆ ಇದರೊಳಗೆ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ. ಇದನ್ನು ಒಂದು ಕೆ ಜಿ ಬೀಜಕ್ಕೆ 5-8 ಗ್ರಾಮ್ ಹಾಕೋಬೇಕು. ಆಮೇಲೆ ಅಜೋಸ್ಪರ್ಲೆಮ್ ಅಂತ ಬರ್ತದೆ, ಇದು ವಾತಾವರಣದಲ್ಲಿದ್ದಂಥ ಸಾರಜನಕವನ್ನು ಸ್ಥಿರೀಕರಿಸೋದು. ನಾವೇನು ಯೂರಿಯಾ ಹಾಕ್ತಿವಲ್ಲ, ಯೂರಿಯಾವನ್ನು ಒದಗಿಸುವಂಥದ್ದು, ಅದು ಅಜೋಸ್ಪರ್ಲೆಮನ್ನು 5-8 ಗ್ರಾಮ್ 1 ಕೆ ಜಿ ಬೀಜಕ್ಕೆ. ಆಮೇಲೆ ಇನ್ನು ದ್ವಿದಳ ಧಾನ್ಯ ಆಗಿತ್ತಂದ್ರೆ ರೈಜೋಬಿಯಂ, ಅದು ಸಹ 1 ಕೆ ಜಿ ಬೀಜಕ್ಕೆ 5-8 ಗ್ರಾಮ್ ಬೀಜೋಪಚಾರ ಮಾಡಿಕೊಂಡು ನಾವು ಬಿತ್ತನೆ ಮಾಡಬೇಕು. ಒಂದು ಇವೆಲ್ಲ ಜೈವಿಕ ಗೊಬ್ಬರನ ನೇರವಾಗಿ ಬೀಜಗಳಿಗೆ ಟಚ್ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ನಾವು ಬೆಲ್ಲದ ದ್ರಾವಣನ ಸ್ವಲ್ಪ ತಿಳಿ ಬೆಲ್ಲದ ನೀರನ್ನು ಮಾಡಿಕೊಂಡು ಹೀಟ್ ಆಗಿರ್ಬೋದು ಸ್ವಲ್ಪ ಅರಿಬೇಕು. ಅದನ್ನು ನಾವು ಬೀಜೋಪಚಾರ ಮಾಡುವಂಥ ಬೀಜದ ಮೇಲೆ ಚಿಮುಕಿಸಿ ಈ ಜೈವಿಕ ಗೊಬ್ಬರ 5-8 ಗ್ರಾಮ್ ಅಂದರೆ ತಲಾ ಒಂದೊಂದು ಟ್ರೈಕೋಡರ್ಮ 8-10 ಗ್ರಾಮ್, ಆಮೇಲೆ ಪಿ ಎಸ್ ಬಿ 8-10 ಗ್ರಾಮ್, ಅಜಸ್ಪರ್ಲಿಮ 8-10 ಗ್ರಾಮ್, ರೈಜೋಬಿಮ 8-10 ಗ್ರಾಮನ್ನು ಅದ್ರ ಮೇಲೆ ಚಿಮುಕಿಸಿ ಒಂದು ಬೆರಳಿನಿಂದ ಮಿಶ್ರಣ ಮಾಡೋದು. ಎಲ್ಲ ಬೀಜಕ್ಕೆ ಹತ್ತು ಹಂಗೆ ಮಿಶ್ರಣ ಮಾಡಿ ಅಥವಾ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಹಾಕ್ಕೊಂಡು ಜೋಳಿಗೆಯಲ್ಲಿ ಸಣ್ಣ ಮಕ್ಕಳಿಗೆ ಹಂಗೆ ತೂತಲ್ಲ ಹಂಗೆ ತೂಗಿ ಮಿಶ್ರಣ ಮಾಡಿ ನೆರಳಲ್ಲಿ ಆರಿಸಿ ಬಿತ್ತನೆಗೆ ಒಯ್ಬೇಕು. ಒಂದು ಬಿತ್ತನೆಗೆ ಒಯ್ಯುವಾಗ ಏನು ಮಾಡಬೇಕು, ನೀವು ಬುಟ್ಟಿಯಲ್ಲಿ ಹಾಕ್ಕೊಂಡು ಹೋಗಿದ್ರಿಂದ ಅದ್ರ ಮೇಲೆ ಒಂದು ಗೋಣಿಚೀಲ ಹಾಕ್ಬೇಕು. ಗೋಣಿಚೀಲ ಹಾಕಿ ಯಾವತ್ತೂ ನೆರಳಲ್ಲಿ ಇಟ್ಕೋತ ಹೋಗ್ಬೇಕು. ಈ ರೀತಿಯಾಗಿ ಬೀಜೋಪಚಾರನ ಮಾಡಿ ಬಿತ್ತನೆ ಮಾಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದ್ರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ. ಸಂಪ್ರದಾಯದ ಪದಗಳನ್ನು ಪ್ರಸ್ತುತಪಡಿಸುತ್ತಾರೆ ಶಕುಂತಲಾ ಎಸ್ ಹಕ್ಕಿಪೆಕ್ಕಿ ಹಾಗೂ ಸಂಗಳಿಗರು.

ಕೇಳಿದ್ರೆ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶಂಕುಂತಲಾ ಎಸ್ ಹಕ್ಕಿಪಿಕ್ಕಿ ಹಾಗೂ ಸಂಗಡಿಗರು. ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಹಾಗೂ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರದ ಜೋರಾಪುರ ಪೇಟೆ ಶಾಪೇಟಿ ಗಲ್ಲಿಯ ಹಿರಿಯ ರೈತರಾದ ಶಂಕರಪ್ಪ ಮಹದೇವಪ್ಪ ಶಾಪೇಟಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ಸಮಯ ಈಗ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: निर्धारितमस्ति। दलं सप्तदिनेषु एव स्वस्य प्रतिवेदनं समर्पयिष्यति। ह्यः अपराह्णे दुखद अग्निघटनायां न्यूनातिन्यूनं 15 जनाः मृताः, तेषु अधिकतया 16 25 वर्षीयाः छात्राः आसन्। अलीगंज नगरस्य पुरैनिया क्षेत्रे एकस्य आपणस्य उपरि कार्यरते एनिमेशन कोचिंग केन्द्रे अग्निप्रकोपः अभवत्, येन छात्रेषु आतंकः उत्पन्नः। नवव्रणिताः छात्राः किंग्स जॉर्ज चिकित्सकीयं विश्वविद्यालये केजीएमयू लखनऊ इत्यत्र प्रवेशिताः च सन्ति। अधिकांशाः श्वासावरोधेन मृताः। भारतस्य हज समित्या हज 27,000 कृते तीर्थयात्रिभ्यः आवेदनपत्राणि आमन्त्रितम्। नीत्याः विमोचनं कुर्वन् अल्पसंख्यक कार्यमन्त्री किरेन रिजिजुः ह्यः अवदत् यत् यात्रिणः भारतीय हज समिति पोर्टल तथा हज सुविधा एप माध्यमेन च आवेदनपत्राणि ऑनलाइन माध्यमेन प्रेषयितुं शक्यन्ते, येन प्रक्रिया अधिका सरला सुलभा च भविष्यति। FIH प्रो लीग लंदन राउंड इत्यस्य उद्घाटन क्रीडायां भारतीय पुरुष हॉकी दलम अद्य पाकिस्तान दलम सम्मुखी करिष्यति इति वार्ताः।
1: इदु आकाशवाणी विजयपुर केंद्र।
2: मूल व्याधि मूत्रि हरळु संधिवात पित्त कैकालु बावु ಮೊಣಕಾಲು ನೋವು ಸೊಂಟ ನೋವು ಕುತ್ತಿಗೆ ನೋವು ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ। ಡಾಕ್ಟರ್ ಆರ್ ಎಸ್ ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್ ವೈಷ್ಣವಿ ಸಿಟಿ ವಿಮಾನ್ತಳ್ ಹೊಟ್ಗಿ ರೋಡ್ ಸೋಲಾಪುರ್ ಮೊಬೈಲ್ 9130396809।
3: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
4: ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
3: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
5: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ, ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ ದೂರವಾಣಿ ಸಂಖ್ಯೆ 270311। ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com।
1: ಕೆಳಗರೆ ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ। ಇದರಲ್ಲಿ ಧೂಮಪಾನದ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿ। 6:10 ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮವಿದೆ। 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರದ ಜೋರಾಪುರ್ಪೇಟ್ ಶಾಪೇಟಿ ಗಲ್ಲಿಯ ಹಿರಿಯ ರೈತರಾದ ಶಂಕರಪ್ಪ ಮಹದೇವಪ್ಪ ಶಾಪೇಟಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ। ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ। ಸಮಯ ಈಗ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬಿತ್ತರಗೊಳ್ಳುವುದು।

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯಾ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ಧತೆ ಅವಲೋಕಿಸಿದರು. ನಶಾಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಡಿಡಿಆರ್, ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು

0: ಹಾಗೂ ತಂಬಾಕು ವ್ಯಸನ ಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ನಾಲ್ಕನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ ಐವರು ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿತ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 1,48,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯ ಸೇವೆ ಕೊರತೆ ಬಹಳ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ HV ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಡಿ ನೋಂದಣಿಯಾದ ಅನಾಥಾಲಯ, ವಿಶೇಷ ಮಕ್ಕಳ ಸಂಸ್ಥೆಗಳು ಸೇರಿದಂತೆ 69 ಮಕ್ಕಳ ಮತ್ತು ಪಾಲನಾ ಸಂಸ್ಥೆಗಳಲ್ಲಿ 2,581 ಮಕ್ಕಳು ಕಲಿಯುತ್ತಿದ್ದಾರೆ ಎಂದರು. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಯುವಜನತೆ ಕ್ರೀಡೆ, ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳತ್ತ ಮುಂದುವರೆಯಲು, ಸಬಲೀಕರಿಸುವ ಗುರಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆ ಹೊಂದಿದೆ. ಹಿರಿಯ ಕ್ರೀಡಾ ವರದಿಗಾರ ಬೆಂಗಳೂರಿನ ಗಿರೀಶ್ ದೊಡ್ಡಮನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ ಮಹತ್ವ ತಿಳಿಸಿದ್ದಾರೆ.
5: 1894 June 23 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ದಿ ಕುಬರ್ತಿನ್ ಅಂತ ಹೇಳಿ, ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿರುವಂತಹ ಒಲಿಂಪಿಕ್ ಹಬ್ಬ ಇದು. 4 ವರ್ಷಕ್ಕೊಮ್ಮೆ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ

0: ಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾಹಬ್ಬ.
1: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25ನೇ ತಾರೀಖಿನಿಂದ 4 ಹಂತದ ತರಬೇತಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಕೇಳಿ ಕೇಳಿ ಕಥೆ ಹಿರಿಯ ಜೀವಿಗಳಿಗಾಗಿ. ನಮ್ಮ ಮನೆಯಲ್ಲಿ ಒಂದು ಲ್ಯಾಂಡ್ಲೈನ್ ಟೆಲಿಫೋನ್ ಇತ್ತು. ಅದು 4 ದಿವಸಕ್ಕೊಮ್ಮೆ ಬಂದು ಬೀಳುತ್ತಿತ್ತು. ಅದನ್ನು ರಿಪೇರಿ ಮಾಡಿಸಿ ಮಾಡಿಸಿ ಬೇಸತ್ತಿದ್ದೆ. ನಾನು ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡೋದು, ಅವರು ಬಂದು ರಿಪೇರಿ ಮಾಡೋದು, ಮತ್ತೆ 4 ದಿವಸಕ್ಕೆ ಅದು ಮತ್ತೆ ಬಂದು ಬೀಳೋದು, ಹೀಗೆ ಅವರ ಆಫೀಸ್ ಹೋದರೆ ಮತ್ತೆ ಬಂದ್ರ ಅಂತ ನಗಾಡೋದು, ಇದು ನಡೆದೇ ಇತ್ತು. ಮತ್ತೆ ಕೆಟ್ಟಿತ್ತು. ನಾನು ಆಫೀಸ್ಗೆ ಹೋದೆ. ಜವಾನ್ ಮತ್ತೆ ಬಂದ್ರ ಅಂದ. ಆದರೆ ಒಳಗೆ ಕುಳಿತ ಹೊಸ ಆಫೀಸರ್ ಹೊರಗೆ ಬಂದು, ಏನದು ಹಾಗೆ ಮಾತು, ಬನ್ನಿ ಅಮ್ಮ, ಏನು ಬೇಕು ಎಂದು ನಮ್ರವಾಗಿ ಒಳಗೆ ಕರೆದು ಕುರ್ಚಿ ಮೇಲೆ ಕೂಡಿಸಿ, ನೀರು ಬೇಕಾ, ಸುಧಾರಿಸಿಕೊಳ್ಳಿ ಅಂತ ಹೇಳಿ, ಏನು ಸಮಸ್ಯೆ ಅಂತ ತುಂಬ ಆತ್ಮೀಯತೆಯಿಂದ ಮಾತನಾಡಿಸಿದರು. ನೋಡಿ, ಏನಿಲ್ಲ ಸಾಹೇಬ್ರೇ, ನನ್ನ ಮನೆ ಟೆಲಿಫೋನ್ ಮೇಲಿಂದ ಮೇಲೆ ಕೆಡುತ್ತೆ, ಅದಕ್ಕೆ ಅವರಿಗೆ ಬೇಜಾರಾಗಿದೆ ಪಾಪ, ಪ್ಯೂನ್ಗಳಿಗೆ ಅಧಿಕಾರಿಗಳಿಗೆ ಅದಕ್ಕೆ ಹಾಗೆ ಕೇಳ್ತಾರೆ ಬಿಡಿ ಅಂದೆ. ಅದಕ್ಕೆ ಹೀಗೆ ನಾನು ನಾಳೆ ಬಂದು ನೋಡುತ್ತೇನೆ, ಹಾಗೇನು ಆಗಲ್ಲ ಅಮ್ಮ, ನೀವು ಹೊರಡಿ, ನಾನು ನಾಳೆ ಬರುತ್ತೇನೆ ಎಂದರು. ಮರುದಿವಸ ಸರಿಯಾಗಿ 10 ಗಂಟೆಗೆ ಜವಾನನನ್ನು ಕರೆದುಕೊಂಡು ಬಂದರು. ಕಂಬ ಗಿಂಬಗಳನ್ನೆಲ್ಲ ಜವಾನನ ಕೈಯಲ್ಲಿ ನೋಡಿಸಿ, ಒಂದು ಹೊಸ ಟೆಲಿಫೋನ್ ಕೂಡಿಸಿ, ಇನ್ನೂ ರಿಪೇರ್ ಬರಲ್ಲಮ್ಮ, ಚಿಂತೆ ಬೇಡ ಅಂದರು. ಆಯಿತು ಸರ್, ಧನ್ಯವಾದಗಳು ಅಂದೆ. ಹಾಗನ್ನಬೇಡಿ ಅಮ್ಮ, ಅದು ನಮ್ಮ ಕೆಲಸ, ಅದನ್ನು ನಾವು ಮಾಡಲೇಬೇಕಲ್ಲ ಅಂತ ಹೇಳಿ ಆಫೀಸರ್ ಹೊರಟು ಹೋದರು. ಹಾಗೆ ಮತ್ತೆ ತಿರುಗಿ ಬಂದು ಆಫೀಸರ್ ಹೇಳಿದರು, ಒಂದು ವೇಳೆ ಏನಾದರೂ ನಿಮ್ಮ ಟೆಲಿಫೋನ್ಗೆ ಆದರೆ ನೀವು ಬರೋಕ್ಕೆ ಹೋಗಬೇಡಿ, ನನ್ನ ನಂಬರ್ ಇದೆ, ಅದನ್ನು ತೆಗೆದುಕೊಳ್ಳಿ, ಫೋನ್ ಮಾಡಿ, ನಾನು ಸರಿ ಮಾಡುವೆ ಅಂತ ತಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗುವಾಗ, ಅಮ್ಮ ನೀವು ಒಬ್ಬರೇ ಇರುವುದಾ, ನಾನು ದಿನ ಇದೇ ರೋಡ್ ಮೇಲೆ ಹೋಗುತ್ತಿರುತ್ತೇನೆ, ನಿಮಗೇನಾದರೂ ಸಮಸ್ಯೆ ಇದ್ದರೆ ತಿಳಿಸಿ ಅಂದು ಹೇಳಿ ಹೋದರು. ಆಗಾಗ ನಮ್ಮ

ಮನೆಗೆ ಬಂದು ಹೋಗುವಾಗ ಮಾತನಾಡಿಸುತ್ತಾ ಇರುತ್ತಿದ್ದರು. ಹೀಗಾಗಿ ಆತ್ಮೀಯತೆ ಬೆಳೆಯಿತು. ಒಂದು ದಿವಸ ಹೀಗೆ ನಮ್ಮ ಮನೆಗೆ ಬಂದಿದ್ದರು. ಆಗ ನಮ್ಮವರ ಬಗ್ಗೆ ಕೇಳಿದರು. ನಮ್ಮ ಯಜಮಾನರು ಹೋಗಿ 10 ವರ್ಷವಾಯಿತು. ಮಕ್ಕಳಿಬ್ಬರು ಸಿಟಿಯಲ್ಲಿದ್ದಾರೆ. ಅವರೇ ವಾರಕ್ಕೊಮ್ಮೆ ಫೋನ್ ಮಾಡ್ತಾರೆ. ಅದಕ್ಕೆ ಫೋನಿಗಾಗಿ ಬರ್ದಾಡೋದು ಅಂದೆ. ಯಾಕಮ್ಮ ಈ ವಯಸ್ಸಿಗೆ ಒಬ್ಬರೇ ಇರೋದು ಅಂದರು. ಅಲ್ಲಿ ನಮಗೆ ಮನಸ್ಸು ಬರಲ್ಲ. ಇದು ಹುಟ್ಟಿ ಬೆಳೆದ ಊರು, ಹೊಲ ಇದೆಲ್ಲ ಹಾಳಾಗುತ್ತಲ್ಲ ಅಂದೆ. ಸ್ವಲ್ಪ ಸಲುಗೆ ಬೆಳೆದಿದ್ದರಿಂದ ನಿಮ್ಮದು ಏನು ಸಾರ್ ಅಂತ ಕೇಳಿದೆ. ಅಮ್ಮ, ನಾನು ಇಂಜಿನಿಯರ್, ಕೆಲಸ ಮಾಡುತ್ತಿದ್ದೆ. ನಮ್ಮ ತಾಯಿಗೆ ಆಗಲಿಲ್ಲ, ಅದಕ್ಕೆ ಅಲ್ಲಿ ಬಿಟ್ಟು ನಮ್ಮಮ್ಮನ ಸಲುವಾಗಿ ಈ ಕೆಲಸ ಮಾಡುತ್ತಿದ್ದೇನೆ ಅಂದರು. ಮತ್ತೆ ಮದುವೆ ಅಂದೆ. ಇಲ್ಲಮ್ಮ, ನಮ್ಮಮ್ಮನನ್ನು ಯಾರಾದರೂ ಸರಿಯಾಗಿ ನೋಡಿಕೊಳ್ಳಲು ಸಿಗಬೇಕಲ್ಲ. ನನ್ನದೇನೂ ಕಂಡೀಷನ್ ಇಲ್ಲ. ನನ್ನ ತಾಯಿಗೆ ಸರಿಯಾಗಿ ನೋಡಿಕೊಳ್ಳಬೇಕು ಅಂಥವರು ಸಿಕ್ಕರೆ ನೋಡುವ ಎಂದು ನಗುತ್ತಾ ಹೋದರು. ನಾನು ಒಂದು ಸಲ ಮಕ್ಕಳ ಹತ್ತಿರ ಸಿಟಿಗೆ ಹೋದಾಗ ಮನೆ ಹತ್ತಿರ ಇರುವ ಪಾರ್ಕಿನಲ್ಲಿ ಇಳಿ ಹೊತ್ತಿಗೆ 5

ಹೋಗಿ ನನಗೆ ತಿರುಗಾಡಲು ಆಗದಿದ್ದರೂ ಅಲ್ಲಿ ಜನ ಓಡಾಡುವುದು, ಮಕ್ಕಳ ಆಟ ಆಡುವುದು ನೋಡುತ್ತಾ ಬೆಂಚ್ ಮೇಲೆ ಸ್ವಲ್ಪ ಹೊತ್ತು ಕೂತು ಬರುತ್ತಿದ್ದೆ. ಆಗ ಒಂದು ಹುಡುಗಿ ವಯಸ್ಸಾದ ತಂದೆಯ ಕೈ ಹಿಡಿದು ಕರೆದುಕೊಂಡು ಬಂದು ಬೆಂಚಿನ ಮೇಲೆ ಅವರಿಗೆ ಕೂಡಿಸಿ ತಾನು ಪಾರ್ಕಿನಲ್ಲಿ ಸುತ್ತು ಹಾಕಲು ಹೋಗುತ್ತಿದ್ದಳು. ಹೀಗೆ ಹೋಗುವಾಗ ಪಕ್ಕ ಕೂತವರಿಗೆ ಇವರ ಕಡೆ ಸ್ವಲ್ಪ ನೋಡಿ, ಇವರಿಗೆ ತಲೆ ಸುತ್ತು ಬರುತ್ತೆ, ಹಾಗೇನಾದರೂ ಆದರೆ ನನ್ನ ಕರೆಯಿರಿ ಎಂದು ಹೇಳಿ ಹೋಗುತ್ತಿದ್ದಳು. ಹೀಗೆ ಒಂದೆರಡು ಸಲ ನಾ ಪಕ್ಕದಲ್ಲಿ ಕೂತ ಕಾರಣ ನನಗೆ ಹೇಳಿ ಹೋಗಿದ್ದಳು. ಹಾಗೂ ಹೀಗೂ ಮಾತನಾಡುತ್ತಾ ಸ್ವಲ್ಪ ಪರಿಚಯ ಆಗಿದ್ದಳು. ನಾನು ಅದು ಇದು ಮಾತನಾಡುತ್ತಾ ನಿನ್ನ ತಾಯಿ ಅಂದೆ. ಇಲ್ಲಮ್ಮ, 3 ವರ್ಷದ ಹಿಂದೆ 5-6 ವರ್ಷ ಕಾಯಿಲೆ ಬಿದ್ದು ಅಸುನೀಗಿದ್ದರು, ಮತ್ತೆ ನೀನು ಅಂದೆ. ಅದೇ ಅಮ್ಮ, ನಾನೇ ನಮ್ಮ ತಂದೆಗೆ ನೋಡಿಕೊಳ್ಳುವುದು ಅಂದಳು. ಮತ್ತೆ ನಿನ್ನ ಮದುವೆ ಅಂದೆ. ಅದಕ್ಕವಳು, ಇಲ್ಲಮ್ಮ, ಮದುವೆ ಆದರೆ ನಾನು ಗಂಡನ ಮನೆಗೆ ಹೋದರೆ ನಮ್ಮ ತಂದೆಗೆ ಯಾರು ನೋಡುವವರು? ವಯಸ್ಸಾಗಿದೆ, ಇವರನ್ನು ಕರೆದುಕೊಂಡು ಯಾರು ಮದುವೆಯಾಗುತ್ತಾರೆ ಅಂದಳು. ಅಯ್ಯೋ ಪಾಪ, ಚಿಕ್ಕ ವಯಸ್ಸು ಎಷ್ಟು ಕಷ್ಟಪಡ್ತಿದ್ದಾಳೆ ಅಂದುಕೊಂಡೆ. ಈ ಟೆಲಿಫೋನ್ ಹುಡುಗನ ಮಾತು ಕೇಳಿದಾಗ ಒಮ್ಮೆಲೆ ಈ ಹುಡುಗಿಯ ನೆನಪು ಬಂತು. ನಾನು ಮತ್ತೆ ಯಾವಾಗಾದರೂ ನನ್ನ ಮಕ್ಕಳ ಬಳಿ ಹೋದಾಗ ಆ ಹುಡುಗಿಗೆ ವಿಚಾರಿಸಬೇಕು ಅಂದುಕೊಂಡೆ. ನಮ್ಮ ವಯಸ್ಸಾದವರ ಮನಸ್ಸಿನಲ್ಲಿ ಒಂದೇ ವಿಚಾರ, ಮದುವೆ ಮಾಡುವುದು, ಜೊತೆಯಾಗಿ ಅರಿತು ಬಾಳಿದರೆ ಸಾಕು ಅನ್ನುವುದು. ನಾವು ಮತ್ತೆ ಮಕ್ಕಳ ಊರಿಗೆ 15 ದಿವಸ ಹೋಗುವುದಾಗಿ ಬಂತು. ಹೋಗುವಾಗ ಆ ಟೆಲಿಫೋನ್ ಆಫೀಸರಿಗೆ ಹೇಳಿ ನಾನು ಬರುವುದು ಸ್ವಲ್ಪ ಲೇಟ್ ಆಗಬಹುದು ಎಂದು ಹೇಳಿ ಬಂದೆ. ಅಲ್ಲಿ ಎಲ್ಲರೂ ಕೆಲಸದಲ್ಲಿರುತ್ತಿದ್ದರು. ಒಬ್ಬಳೇ ಕುಳಿತು ಬೇಜಾರಾಗುತ್ತಿತ್ತು. ಮತ್ತೆ ಪಾರ್ಕಿಗೆ ಹೋಗುತ್ತಿದ್ದೆ. ಒಂದೆರಡು ಸಲ ಆ ಹುಡುಗಿಯ ಸಲುವಾಗಿ ಆ ಕಡೆ ಈ ಕಡೆ ಕಣ್ಣಾಡಿಸಿದೆ, ಕಾಣಲಿಲ್ಲ. ಬಹುಶಃ ಬಹಳ ದಿನದ ನಂತರ ಬಂದಿದ್ದೆ. ಮದುವೆ ಏನಾದರೂ ಆಗಿದೆಯಾ ಅಂತ ಮನದಲ್ಲೇ ಅಂದುಕೊಂಡೆ, ಕಾದೆ. 5-6 ದಿವಸ ಆದ ಬಳಿಕ ಒಂದು ದಿವಸ ಆ ಹುಡುಗಿ ತಂದೆಯನ್ನು ಕರೆದುಕೊಂಡು ಬಂದಳು. ನನ್ನ ನೋಡಿ ಯಾವಾಗ ಬಂದಿರಿ ಅಮ್ಮ ಎಂದಳು. ನಾನು ಬಂದು 8 ದಿವಸ ಆಯಿತು, ನೀನೇ ಕಾಣಲಿಲ್ಲ ಅಂದೆ. ಅವಳು, ಅಮ್ಮ, ಅಪ್ಪನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಮನೆಯಲ್ಲೇ ಇದ್ದೆವು ಅಂದಳು. ನಾನು ಇವತ್ತು ಏನು ಕೇಳುವುದು ಬೇಡ ಅಂದು ಮನೆಗೆ ಬಂದೆ. ರಾತ್ರಿಯೆಲ್ಲ ವಿಚಾರ ಮಾಡಿದೆ, ಹೇಗೆ ಕೇಳುವುದು, ಏನಂತ ಕೇಳುವುದು. ಆದರೂ ಆ ಟೆಲಿಫೋನ್ ಹುಡುಗ ಈ ಹುಡುಗಿಗೆ ತಮ್ಮ ತಮ್ಮ ತಂದೆ ತಾಯಿಗೋಸ್ಕರ ತಮ್ಮ ಜೀವನ ಕಟ್ಟುಕೊಳ್ಳುತ್ತಿಲ್ಲವಲ್ಲ ಅಂತಲೂ ವಿಚಾರ ಬಂತು. ಇಬ್ಬರು ಒಂದೇ ವಿಚಾರದವರು, ಹಿರಿಯರನ್ನು ಗೌರವದಿಂದ ಕಾಣುವರು, ಇಬ್ಬರು ಸೇರಿ ಇವರಿಬ್ಬರನ್ನು ನೋಡಿಕೊಳ್ಳಲಿ ಎಂದು ನಾನು ಅಂದುಕೊಂಡಿದ್ದೆ. ಅವರ ವಿಚಾರ ಏನು ತಿಳಿದುಕೊಳ್ಳದೆ ಹೇಗೆ ಮುಂದುವರಿಯುವುದು ಎಂದೆ. ಆದರೂ ನಾನು ಬಿಡುವಂಥವಳಲ್ಲ ಅಲ್ಲ, ಒಂದು ಪ್ರಯತ್ನ ಮಾಡುವುದರಲ್ಲಿ ಏನು ತಪ್ಪು. ಮರುದಿವಸ ಆ ಪಾರ್ಕಿನಲ್ಲಿ ಆ ಹುಡುಗಿ ವಾಕ್ ಮಾಡುತ್ತಿರಬೇಕಾದರೆ ಅವಳ ತಂದೆ ಹತ್ತಿರ ಹೋಗಿ ಕುಳಿತೆ. ಅದು ಇದು ಮಾತನಾಡುತ್ತಾ, ನಿಮ್ಮ ಮಗಳ ಮದುವೆ ಮಾಡುವ ವಿಚಾರವೇನಾದರೂ ಇದೆಯೇ ಅಂತ ಅಳುಕುತ್ತಲೇ ಕೇಳಿದೆ. ಅದಕ್ಕವರು, ನನಗೆ ಅದೊಂದೇ ಆಸರೆ ಇರುವುದು, ಅವಳ ತಾಯಿ ಹಾಸಿಗೆ ಹಿಡಿದಾಗಿನಿಂದ ಈ ಹುಡುಗಿ ಬಹಳ ಕಷ್ಟಪಟ್ಟಿದ್ದಾಳೆ, ಈಗ ನನಗಾಗಿ ತಾನು ಮದುವೆ ಆಗುತ್ತಿಲ್ಲ, ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ, ನಾನು ನಿಂತು ಮಗಳ ಮದುವೆ ಮಾಡಬೇಕಾದವನು, ನನ್ನಿಂದ ಇವಳ ಮದುವೆ ಆಗುತ್ತಿಲ್ಲ ಅಂತ ಒಂದೊಂದು ದಿನ ರಾತ್ರಿ ನಿದ್ದೆನೇ ಬರೋದಿಲ್ಲಮ್ಮ ಅಂದರು. ಅದಕ್ಕೆ, ನನಗೆ ಒಬ್ಬ ಹುಡುಗ ಗೊತ್ತಿರುವ, ತುಂಬ ಒಳ್ಳೆಯ ಹುಡುಗ, ಅವನು ಅವನ ತಾಯಿಗೆ ನೋಡಿಕೊಳ್ಳಬೇಕು, ಅದೊಂದು ಅವನ ಬೇಡಿಕೆ, ನಾನು ನಿಮ್ಮ ಮಗಳಿಗಾಗಿ ಪ್ರಯತ್ನ ಮಾಡಲೇ ಅಂದೆ. ಅಯ್ಯೋ ತಾಯಿ, ನೀವು ಆ ಕೆಲಸ ಮಾಡಿ, ನನ್ನ ಮನದ ಭಾರ ಇಳಿಸಿ, ನಿಮ್ಮ ಉಪಕಾರ ಮರೆಯಲ್ಲ ಅಂದರು. ನೀವು, ನಾನು ಊರಿಗೆ ಹೋದ ಮೇಲೆ ಆ ಹುಡುಗನ ಹತ್ತಿರ ಮಾತನಾಡುತ್ತೇನೆ, ನೀವು ಒಂದು ಸಲ ನಿಮ್ಮ ಹುಡುಗಿಯನ್ನ ಕರೆದುಕೊಂಡು ನಮ್ಮ ಊರಿಗೆ ಬನ್ನಿ, ಎಲ್ಲರೂ ಅಲ್ಲಿ ಕುಳಿತು ಮಾತಾಡುವ ಎಂದೆ. ಅವರಿಗೆ ಹಿಗ್ಗೋ ಹಿಗ್ಗೋ. ನಾನು ಊರಿಗೆ ಬಂದು ಹುಡುಗನಿಗೆ ಹರಸಾಹಸ ಪಟ್ಟು ಅವರ ತಾಯಿ, ನಾನು ಆ ಹುಡುಗಿಯನ್ನು ಕರೆಸಿದೆವು. ಇಬ್ಬರು ವಿದ್ಯಾವಂತರು, ಬುದ್ಧಿವಂತರು, ಮೇಲಾಗಿ ಹಿರಿಯರನ್ನು ಗೌರವಿಸುವವರು, ಇಬ್ಬರು ಸುಂದರರು, ತಮ್ಮ ತಮ್ಮ ಖಚಿತ ನಿಲುವು ಹೊಂದಿದವರು, ಎಲ್ಲವೂ ಒಪ್ಪಿಗೆಯಾಯಿತು. ಆದರೆ ಒಂದು ಸಮಸ್ಯೆ, ಹುಡುಗನದು ದೊಡ್ಡ ಮನೆ, ಗದ್ದೆ, ಆಳು ಕಾಳು, ಎಲ್ಲ ಸಮೃದ್ಧಿಯ ಜೀವನ. ಹುಡುಗಿಯದು ಚಿಕ್ಕ ಮನೆ, ತಂದೆ ತಾನು ಇಬ್ಬರೇ ಇರುವುದು.

0: ಅವರ ತಂದೆ ಅಲ್ಲೇ ನೌಕರಿ ಮಾಡಿ ನಿವೃತ್ತಿ ಹೊಂದಿದವರು. ಆ ಊರು ಬಿಟ್ಟು ಮಗಳೊಂದಿಗೆ ಬರಲು ಒಪ್ಪಬೇಕು ಅಂತ. ನಮ್ಮ ತಂದೆ ಇಲ್ಲಿ ಬರಲು ಒಪ್ಪಿದರೆ ಮಾತ್ರ ನನ್ನ ಒಪ್ಪಿಗೆ ಒತ್ತಾಯ ಇಲ್ಲ ಅಂದಳು. ಅದಕ್ಕೆ ಆ ತಂದೆ, ನಮಗಾಗಿ ಇಷ್ಟು ಮಾಡಿದವಳ ಸಲುವಾಗಿ ಮಾಡಲಾರರೆ ಅವರು ಒಪ್ಪಿದರು. ಇದೇ ಊರಿನಲ್ಲಿ ಇಬ್ಬರೂ ಒಂದೇ ಮನೆಯಲ್ಲಿ ಒಳ್ಳೆತನದ ನಡುವೆ ಎರಡು ಮುದಿ ಜೀವಿಗಳು ಸಂತೋಷವಾಗಿವೆ. ಎರಡು ಮುದ್ದಾದ ಮಕ್ಕಳೊಂದಿಗೆ ಮನೆ ನಂದಗೋಕುಲ ಆಗಿದೆ. ನಾನು ಆಗಾಗ ಹೋಗಿ ಬರುತ್ತೇನೆ, ನೋಡಿ ಸಂತೋಷವಾಗುತ್ತದೆ. ನನ್ನನ್ನು ಅಷ್ಟೇ ಆತ್ಮೀಯವಾಗಿ ಮಾತನಾಡಿಸುತ್ತಾರೆ. ಅವರ ಸಂಸಾರ ನೋಡಿದಾಗ ನನಗೆ ಈ ಕೆಲಸ ಮಾಡಲು ಅವಕಾಶ ನೀಡಿದ ಭಗವಂತನಿಗೆ ಅದೆಷ್ಟು ಸಾರಿ ಧನ್ಯವಾದ ಹೇಳಿದೆ ಗೊತ್ತಿಲ್ಲ. ಹಾ ಪ್ರಿಯ ಕೇಳುಗರೆ, ಈ ಕಥೆಯ ಸಾರಾಂಶ ಇಷ್ಟೇ. ಅಂದು ಒಂದು ಒಳ್ಳೆಯ ಯೋಚನೆ ಒಬ್ಬರ ಬದುಕು ಸುಂದರಗೊಳಿಸುವುದು. ಸುಮ್ಮನೆ ನೋಡುತ್ತಾ ನಮಗೇಕೆ ಬೇಕು ಅನ್ನುವ ಬದಲು ಒಂದು ಒಳ್ಳೆ ಕೆಲಸಕ್ಕೆ ಹಿಂದೇಟು ಹಾಕಬಾರದು. ನಮ್ಮ ಆಲೋಚನೆ ಉದ್ದೇಶ ಒಳ್ಳೆಯದಿದ್ದರೆ ಒಳ್ಳೆಯದೇ ಆಗುವುದು.
1: ಇದುವರೆಗೆ ಹಿರಿಯ ಜೀವಿಗಳಿಗಾಗಿ ಕಥೆ ಕೇಳಿದಿರಿ.

ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434436.
4: ಕೇಳುವರೆ ಈಗ ಒಂದು ಭಾವಗೀತೆ

ಭಾವಗೀತೆಯೊಂದನ್ನು ಇದುವರೆಗೆ ಕೇಳಿದ್ರಿ ಕೇಳುಗ್ರಿ. ಈಗ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

0: ಆಕಾಶವಾಣಿ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮೋ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್. ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ್ರ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, ಡಿಎಪಿ ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶದ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು, ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು. ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕರ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024ರಲ್ಲಿ ಶೇಕಡ 30.1 ರಿಂದ 2025ರಲ್ಲಿ ಶೇಕಡ 35.4ಕ್ಕೆ ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025ರಲ್ಲಿ ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024ರಲ್ಲಿ 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು ಶೇಕಡ 60ರಷ್ಟು ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030ರ ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ವರ್ಷಗಳ ಮೊದಲೇ ಸಾಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು, ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟ್ರೀಯ ಪರಿಸರ ಮತ್ತು

0: ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔಸ್ಮಾನೆ ಡೆಂಬೆಲೆ 3 ಗೋಲು ಗಳಿಸಿದರು. ಆದರೆ ಪಂದ್ಯವು ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2:12 ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ 38 ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18 ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು FIH ಪ್ರೊ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024 ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. FIH ಪ್ರೊ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2 ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ದ 3-2 ಅಂತರದ ಜಯ ಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗವನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14 ಶ್ರೇಯಾಂಕದ ಲಕ್ಷ್ಯಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5 ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ. ಕೇಂದ್ರ ಸರ್ಕಾರ ಫಿಫಾ ವಿಶ್ವಕಪ್ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:45. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಬೆಳ್ಳಿ ಮೂಳೆಗಳು ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಬಹಳ ಚೆನ್ನಾಗಿದೆ ಚಿತ್ರದ ಗೀತೆಯನ್ನು ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹರಣಿ ಹಾಗೂ ಸಂಗಡಿಗರ ಸ್ವರದಲ್ಲಿ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯ ಗೀತೆ ಅರುಣರಾಗ ಚಿತ್ರದ್ದು, ಹಾಡಿದ್ದಾರೆ ಜಾನಕಿ ಹಾಗೂ ಸಂಗಡಿಗರು.

ಚಿಟ್ಟೆ ಚಿತ್ರದ ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಸ್ವರದಲ್ಲಿ ಇದುವರೆಗೆ ಕೇಳಿದಿರಿ. ಈಗ ಮುಂದಿನ ಗೀತೆ ಚೆಲ್ಲಾಟ ಚಿತ್ರದ್ದು, ಹಾಡಿದ್ದಾರೆ ಹನೀಫ್ ಹಾಗೂ ಸಂಗಡಿಗರು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ 9:40.
1: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಮೇಡಮ್ ಅವರ, ಮೇಡಮ್ ಅವರ,
3: ಯಾರು? ಓ ಯಮನಪ್ಪ, ಬಾ ಬಾ ಬಾ, ಬಾಳ ದಿನಕ್ ಬಂದಿಲ್ಲಪ್ಪ, ಬಾ.
2: ನಾಡ್ರಿ ಯಮನಪ್ಪ, ದಾಸ್ ಹಿಡಿದ್ರಿ.
3: ಏ ಕೂನ್ ಹಿಡಿಲ್ದೆ ಏನೋ ಅಪ್ಪ, ನೀ ಮೊದಲು ನಮಗ್ ಹಾಲು ಕೊಡ್ತಿದ್ದಿಲ್ಲ.
2: ಹೌದ್ರಿ ಮೇಡಮ್ ಅವರ. ಮೇಡಮ್ ಅವರ, ಹೆಂಗ್ ಆರಾಮದ್ರಿ?
3: ಆರಾಮದೀವ್ ನೋಡಪ್ಪ. ಏನ್ ಮಾಡ್ತೀರಿ ಈಗ, ನಮ್ಗ್ ಹಾಲು ಕೊಡೋದೇ ಬಿಟ್ಬಿಟ್ಟು ಹೈನಿಲ್ಲ ಅಂತ ಹೇಳಿ.
2: ಯಾಕಂದ್ರೆ ಅವ್ ಎಮ್ಮಿ ಕರ ಎಲ್ಲ ತೆಗೆದು ಬಿಟ್ಟವ್ರ ಮೇಡಮ್ ಅವ್ರೆ. ಈಗ ನಾವು ಕುರಿತಂದ್ರಿ, ಕುರಿತಂದ್ರೆ ಆ ಕಡೆ ಹೋಗ್ಬಿಡವ್ರ ನಾವು. ಮೂರ್ ತಿಂಗಳ ನಾಲ್ಕು ತಿಂಗಳ ಗುಡ್ದಾಗ ಹೋಗ್ಬಿಡವ್ರಿ. ಯಾಕಂದ್ರೆ ಮಕ್ಳು ಬಹಳ ಇದ್ರಿ, ಅದಕ್ಕೆ ಇದ್ರಾಗ ಸಲ ಆಗಿಲ್ಲ ಅಂತ ಹೇಳಿ ನಾವು ಗಂಡ ಹೆಂಡತಿ ಮಕ್ಳು ತಗೊಂಡು ಗುಡ್ದಾಗ ಹೋಗ್ಬಿಟ್ಟವ್ರಿ ಕುರಿ ತಗೊಂಡು.
3: ಹೌದು, ಮಕ್ಳು ಮತ್ ಓದು ಅದೆಲ್ಲ ಏನ್ ಮಾಡಿರಿ?
2: ನಾಲ್ಕು ಮಕ್ಳದಾಗ್ರಿ, ಒಬ್ಬನ ಮಗ ಕಲ್ಸಾಕತ್ತಿವ್ರಿ. ಯಾಕಂದ್ರೆ ನಮಗ ಆಗಲ್ರಿ ಮೇಡಮ್ ಅವ್ರ.
3: ಹಂಗ್ಯಾಕ್ ಮಾಡ್ತೀವಪ್ಪ?
2: ಯಾಕಂದ್ರೆ ಈಗ್ರಿ ಒಬ್ಬ ದೊಡ್ಡ ಮಗ ಅದ ನೋಡ್ರಿ, ದೊಡ್ಡ ಮಗ ಹತ್ತನೇ ಪರೀಕ್ಷಾ ಕೊಟ್ಟಲ್ರಿ. ಹ್ಞೂನ್ರಿ ಮೇಡಮ್ ಅವ್ರ, ಈಗ ನಮಗ ನಾವು ಪೆದ್ದ್ರಿ ಮೇಡಮ್ ಅವ್ರ. ನಾವ್ ಕುರಿ ಕಾಯ್ ನೋಡ್ರಿ, ನಮಗ ಏನು ಗೊತ್ತಿರಲ್ರಿ. ಅದು ದೊಡ್ಡ ಗುಣ ರೀ ಮೇಡಮ್ ಅವ್ರ. ಈಗ ನನ್ನ ಮಗ ಹತ್ತನೇ ಪಾಸ್ ಆದ್ರ ನಾನು ಮುಂದೆ ಏನ್ ಮಾಡ್ಬೇಕು, ಯಾವ ಶಾಲೆ ಹಚ್ಚಬೇಕು ನನಗೆ ಗೊತ್ತಿಲ್ರಿ ಮೇಡಮ್ ಅವ್ರ. ಇದ್ರ ಬಗ್ಗೆ ಸ್ವಲ್ಪ ಸುದ್ದಿ ಹೇಳ್ರಲ್ಲ.
3: ನಿನ್ ಮಗ ಈಗ SSLC ಎಕ್ಸಾಮ್ ಬರ್ದಾನ.
2: ಹತ್ತನೇ ಅಂತ ನೋಡು
3: ಈಗ ನೋಡು. ಹ್ಮ್, ಹತ್ತನೇ ಎಕ್ಸಾಮ್ ಬರ್ದಾನಲ್ಲ, ಈಗ PUC ಕಳ್ಸು. PUC ಅವನಿಗೆ ಸೈನ್ಸ್ ಒಳಗ್ ಇಂಟ್ರೆಸ್ಟ್ ಇದ್ರ ಸೈನ್ಸ್ ಕಳ್ಸು, ಆರ್ಟ್ಸ್ ಒಳಗ್ ಇಂಟ್ರೆಸ್ಟ್ ಇದ್ರ ಆರ್ಟ್ಸ್ ಕಳ್ಸು, ಇಲ್ಲ ನನಗ ಲೆಕ್ಕದೊಳಗ ನನಗೆ ಇಂಟ್ರೆಸ್ಟ್ ಐತಿ ಅಂದ್ರ ಕಾಮರ್ಸ್ ಕಳ್ಸು. ನೀನು ನಿನ್ ಇಷ್ಟದ ಪ್ರಕಾರ, ನನ್ನ ಇಷ್ಟದ ಪ್ರಕಾರ ಕೇಳ್ಬೇಡಪ್ಪ. ಯಮನಪ್ಪ ಹೇಳ್ತೀನಿ ನೋಡು, ಹುಡುಗರಿಗೆ ಯಾವ್ದು ಫೀಲ್ಡ್ ಇಂಟ್ರೆಸ್ಟ್ ಐತಲ್ಲ ಆ ಫೀಲ್ಡ್ಗೆ ಕಳಿಸು, ಅವರು ಅದಾಗ ಶಾಣೆ ಆಗ್ತಾರ. ನೀ ಅಂಥದೇ ಮಾಡು, ನನ್ನ ಮಗ ಹಿಂಗೆ ಆಗ್ಬೇಕು, ಇಂಜಿನಿಯರೇ ಆಗ್ಬೇಕು, ಡಾಕ್ಟ್ರೇ ಆಗ್ಬೇಕು, ನೀ ಅದನ್ನೇನು ಆಶೆ ಇಟ್ಕೋಬೇಡ. ಹೇಳ್ತೀನಿ ಅವನಿಗೆ ಯಾವ್ದು ಚಲೋ, ಭಾಳ ಅಗ್ದಿ ಆಸಕ್ತಿ ಐತ್ ನೋಡು ಯಾವ ವಿಷಯದಾಗ, ಅದಕ್ಕೆ ಕಳಿಸು.
2: ಅಂದ್ರೆ ಕಾಮರ್ಸ್ ಅಂದ್ರಿ ಮೇಡಮ್ ಅವ್ರೆ, ಆರ್ಟ್ಸ್ ಅಂದ್ರಿ, ಸೈನ್ಸ್ ಅಂದ್ರಿ, ಇವು ಮೂರು ಮುಂದ್ ಕಲ್ತ್ರ ಯಾವ ನೌಕರಿ ಬರ್ತದ್ರಿ ಮೇಡಮ್ ಅವ್ರ?
3: ಈಗ ಸೈನ್ಸ್ ಕಲ್ತಿ ಅಂದ್ರ ಡಾಕ್ಟರ್ ಆಗ್ಬೋದಪ್ಪ, ಕಾಮರ್ಸ್ ಕಲ್ತಿ ಅಂದ್ರ CA ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ಈಗ ನೀನು ಯಾವ್ದು ರಿಪೇರಿ ಎಲ್ಲ ಮಾಡೋದ್ ಕಲ್ತಿ, ರೇಡಿಯೋ TV ಇಂಥವೆಲ್ಲ ಕಲ್ತಿ ರಿಪೇರಿ ಮಾಡುವ ಅಂತಂದ್ರ ಇಂಜಿನಿಯರ್ ಆಗ್ಬೋದಪ್ಪ.
2: ಮೇಡಮ್ ಅವ್ರ, ಈಗ ನಿಮ್ಮ ಲೆಕ್ಕವಾಗಿ ಯಾವ್ದು ಕಲ್ತ್ರ ಚಲೋ?
3: ಈಗ ನೋಡು ಯಮನಪ್ಪ, ಈಗಂತೂ ಯಾವ್ದು ಸುಮಾರಂತ ಇಲ್ವೇ ಇಲ್ಲ. ಎಲ್ಲಾ ಕ್ಷೇತ್ರನು ಚಲೋನೇ ಅದಾವ, ಆದ್ರೆ ಅವ್ರ ಆಸಕ್ತಿ ಮುಖ್ಯ ಅಷ್ಟೇ.
2: ಮೇಡಮ್ ಅವ್ರೆ, ಯಾವ ಶಾಲೆಯಾಗ ಹಚ್ಚಿದ್ರೆ ಚಲೋ ಆಗತ್ತೆ ಮೇಡಮ್ ಅವ್ರ? ಅಲ್ಲಿ ಹೋಗಿ ಏನ್ ಮಾಡ್ಬೇಕು, ಏನಂತ ಕೇಳ್ಬೇಕಲ್ಲ ನಾ ಅಲ್ಲಿ ಹೋಗಿ.
3: ಈಗ ನನ್ ಮಗ ಹತ್ತನೇ ಬರ್ದಾನ, ಮತ್ತೀಗ 11 ಹೋಗ್ತಾನ, ಮತ್ತ ಅದಕ್ಕೆ ಅಡ್ಮಿಷನ್ ಮಾಡಿಸ್ಕೊಳ್ರಿ ಅಂತ ಕೇಳು. ಅವರು ಎಂಟ್ರೆನ್ಸ್ ಟೆಸ್ಟ್ ಅಂತ ಇಡ್ತಾರ, ಕೆಲವೊಂದು ಕಾಲೇಜ್ ಒಳಗೆ ಇಡ್ತಾರ, ಕೆಲವೊಂದು ಕಾಲೇಜ್ ಒಳಗೆ ಇಡ್ಲಿಕ್ಕಿಲ್ಲ.
2: ಅದು
3: ಕೆಲವೊಂದ್ ಕಾಲೇಜಿಗೆ ಡೈರೆಕ್ಟ್ ಮಾಡಿಸ್ಕೋತಾರ. ನಿನ್ ಮಗ ಪರ್ಸೆಂಟೇಜ್ 100 to 97, 98 to 100 ಮಾಡ್ದ ಅಂದ್ರ ನಿನ್ ಮಗನ್ ಕರ್ದ ಸೇರ್ಸ್ಕೊತಾರ. ಹಂಗಾಯ್ತ್ ನೋಡಪ್ಪ.
2: ಮೇಡಮ್ ಅವ್ರಿ, ಎಷ್ಟ್ ಹೋಗ್ಬೋದು ರೊಕ್ಕ ರೀ? ಅದ್ರ ಗೊತ್ತಿಲ್ರಿ.
3: ಅವು ಒಂದೊಂದ್ ಕಾಲೇಜ್ ಮೇಲೆ ಅದಾವಪ್ಪ, ಹಂಗ ಹೇಳಕ್ ಆಗಂಗಿಲ್ಲ.
2: ಆಗಲ್ಲ, ನಾವೆಷ್ಟ್ ರೆಡಿ ಮಾಡ್ಕೋಬೇಕು ನಮ್ಗೆ ಗೊತ್ತಾಗ್ತಿಲ್ಲ.
3: ಈ ಒಂದ್ ಸದ್ಯಕ್ಕೆ ಒಂದ್ 10,000 rupees 20,000 rupees ರೆಡಿ ಮಾಡಿಟ್ಕೋ ನೋಡೋನಂತ, ಒಂದ್ ಅಂದಾಜ್ ಹೇಳ್ದೆನ, ಮತ್ ಮುಂದ್ ನೋಡೋನಂತ.
2: ನಾ ಯಾಕಂದ್ರೆ ಹೊಲ್ದಾಗಿರೋರು, ಕುರಿ ಕಾಯೋರು, ಹಂಗ ಮುಂದ್ ಹೋಗೋರು, ಅಲೆಮಾರಿ ಇದ್ದಂಗ ನಾವು. ಈಗ ನನ್ ಮಗಗ ಮತ್ತ ಊಟಕ್ಕೆ ಹೆಂಗ ಎಲ್ಲ ವ್ಯವಸ್ಥಾ?
3: ಹಾಸ್ಟೆಲ್ ಕಾಲೇಜಿಂದ ಹಾಸ್ಟೆಲೇ ಇರ್ತಾವ, ಅಥವಾ ಇವು ಗವರ್ಮೆಂಟ್ ಹಾಸ್ಟೆಲ್ಸ್ ಇರ್ತಾವ, ನೀ ಯಾವ್ದಕ್ ಬೇಕೋ ಅದಕ್ ಸೇರ್ಸ್ಕೋಬಹುದು. ಹಿಂಗೆಲ್ಲ ಇರ್ತಾವ ನೋಡು.
2: ಹಂಗೈತೇನ್ರಿ?
3: ಆದ್ರೆ ನಿನ್ ಮಗ ಮತ್ ಬಿಟ್ಟಿರಕ್ ತಯಾರಿರ್ಬೇಕ್ ನೋಡು. ಅದೇನಿಲ್ಲ
2: ಹಾಸ್ಟೆಲ್
3: ಬೇಡ, ನಾ ರೂಮ್ ನಾಗೆ ಇರ್ತೀನಿ ಅಂದ್ರ ಬೇಕಾದ್ ನಾನೇ ವ್ಯವಸ್ಥೆ
2: ಮಾಡ್ಕೊಡ್ತೀನಿ.
3: ಹಂಗಾರ ಮಾಡು.
2: ಅಂದ್ರೆ ನಾವೀಗ 5,000-10,000 rupees ಇರ್ಬೇಕಂದಂಗ ನಮ್ ಕಡೆ ಈಗ ಸದ್ಯಕ್ಕೆ.

0: ಹತ್ತು ಸಾವಿರ ರೂಪಾಯಿ ಬೇಕು ನೋಡಪ್ಪ.
1: ಈಗ ಮೇಡಮ್ ನಾವು ದೊಡ್ಡ ಸಾಲೆ ಹಾಕ್ತೇವೆ ಅಂತಂದ್ರೆ ಅದು ಹಂಗೆ ಇರ್ತದಲ್ರಿ?
0: ಅದು ಭಾಳ ಅದಾವಪ್ಪ ಅವೆಲ್ಲ.
1: ಅದು ಮಗ ಕರ್ಕೊಂಡ್ ಬರ್ತೀನಿ ನಾನು, ದಯವಿಟ್ಟು
0: ನಾನು ಹೇಳ್ತೀನಿ, ನಾನು ಕೇಳ್ತೀನಿ ಅವನಿಗ ನೋಡು, ಅವನಿಗೆ ಯಾವ್ದಾದ್ರೊಳಗ ಆಸಕ್ತಿ ಐತಿ ಅಂತ ನೋಡೋನಲ್ಲ. ಒಂದಿನ ಕರ್ಕೊಂಬ ಮಗನಿಗೆ, ಮಕ್ಕಳಿಗೆ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕರ್ಕೊಂಬ ಒಂದಿನ.
1: ಆಯ್ತ್ರಿ ಮೇಡಮ್ ಅವ್ರ, ಬಹಳ ಚಲೋ ಸುದ್ದಿ ಹೇಳಿದ್ರಿ, ನಮಗೆ ಮರ್ಯಾದೆ ಕೊಟ್ರಿ, ಧನ್ಯವಾದ ರೀ ಮೇಡಮ್.
0: ತಡಿಪ್ಪ ತಡಿ, ಊಟನೇ ಮಾಡ್ಕೊಂಡು ಹೋಗುವಂತ.
1: ಬೇಡ್ರಿ ಬೇಡ್ರಿ, ಹೊತ್ತಾದ್ರಿ ಹೊತ್ತಾದ್ರಿ, ಹೊಕ್ಕಿವ್ರಿ ಈಗ ಸಾಯಂಕಾಲ ಆಗೈತ್ರಿ, ಈಗ ರಾತ್ರಿ ಆಗುತ್ತೆ.
0: ಹಣ್ಣು ಅದಾವ ತಡಿ, ಹಣ್ಣು ಕೊಡ್ತೀನಿ.
1: ಕೊಡ್ರಿ ಕೊಡ್ರಿ ಕೊಡ್ರಿ ಕೊಡ್ತಾ.
0: ಆಯ್ತು
1: ಆಯ್ತು ಆಯ್ತು,
0: ನಡೀತೀಪ್ಪ?
1: ನಡೀತೀನಿ ಮೇಡಮ್ ಅವ್ರ.
0: ಆಯ್ತಪ್ಪ ಆಯ್ತು,
1: ನಮಸ್ಕಾರ ಮೇಡಮ್ ಅವ್ರ.
0: ಆಯ್ತಪ್ಪ ಆಯ್ತು.
2: ಒಂದ್ ಬಾರಿ ಮಹಾನ್ ಸಂತರೊಬ್ಬರು ಕಿತ್ತು ತಿನ್ನೋ ಬಡತನದಲ್ಲಿರೋ ಒಬ್ಬ ವ್ಯಕ್ತಿಗೆ ಸ್ಪರ್ಶಮಣಿ ಅನ್ನೋ ಅಮೂಲ್ಯವಾದ ಮಣಿಯನ್ನ ಕೊಡ್ತಾರೆ. ಅದನ್ನ ಕೊಟ್ಟು ಅವರು ಹೀಗೆ ಹೇಳ್ತಾರೆ, ಇದನ್ನ 6 ತಿಂಗಳ ಒಳಗಾಗಿನೇ ಬಳಸ್ಕೊಳ್ಬೇಕು, ಇದನ್ನ ಸ್ಪರ್ಶ ಮಾಡಿದ್ರೆ ಕಬ್ಬಿಣವೆಲ್ಲವೂ ಚಿನ್ನ ಆಗ್ತದೆ ಅಂತ ಹೇಳಿದ್ರು. ಆ ವ್ಯಕ್ತಿ ತುಂಬಾ ಸಂತೋಷದಿಂದ ಆ ಗುರುಗಳಿಗೆ ನಮಸ್ಕರಿಸಿ ಆ ಮಣಿಯನ್ನ ಸ್ವೀಕರಿಸ್ತಾನೆ. ಆದ್ರೆ ಆ ವ್ಯಕ್ತಿ ತುಂಬಾ ಆಲಸಿಯಾಗಿರ್ತಾನೆ. ಸಂತರು ಕೊಟ್ಟಿರುವಂತಹ ಈ ಮಣಿಯನ್ನ ಬಳಸ್ಕೊಳ್ಳಿಕ್ಕಾಗಿ ಇನ್ನೂ 6 ತಿಂಗಳ ಕಾಲ ಸಮಯ ಇದೆ ಅಲ್ಲ ಅಂತ ಹೇಳಿ ಮುಂದೆ ನೋಡಿದ್ರಾಯ್ತು ಅಂತ ಅದನ್ನ ಮನೆಯಲ್ಲಿ ಒಂದ್ ಕಡೆ ತೆಗೆದಿಟ್ಟು ಅದನ್ನ ಮರ್ತೇ ಹೋಗ್ಬಿಡ್ತಾನೆ. ಸ್ಪರ್ಶ ಮಣಿಯನ್ನ ಬಳಸಿ ಆ ವ್ಯಕ್ತಿ ಎಷ್ಟು ಶ್ರೀಮಂತನಾಗಿರಬಹುದು, ಹೇಗೆಲ್ಲ ಬಳಸ್ಕೊಂಡಿರಬಹುದು, ತನ್ನ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿಕೊಂಡಿರಬಹುದು ಅಂತೆಲ್ಲ ಅಂದ್ಕೊಂಡು ಆ ಸಂತರು 6 ತಿಂಗಳ ಬಳಿಕ ಆತನ ಮನೆಗೆ ಬರ್ತಾರೆ. ಆದ್ರೆ ಆ ವ್ಯಕ್ತಿಯ ಮನೆ 6 ತಿಂಗಳ ಹಿಂದೆ ಹೇಗಿರ್ತದೋ ಅದೇ ರೀತಿ ಇರ್ತದೆ, ಅದರಲ್ಲಿ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಯಾಕೆ ಆ ಸ್ಪರ್ಶಮಣಿಯನ್ನ ಬಳಸ್ಕೊಂಡು ಕಬ್ಬಿಣವನ್ನ ಬಂಗಾರವನ್ನಾಗಿ ಮಾಡಿಕೊಳ್ಳಿಲ್ವಾ ಅಂತ ಆ ಸಂತರು ಆ ವ್ಯಕ್ತಿಗೆ ಕೇಳ್ತಾರೆ. ಆಲಸಿಯಾಗಿರುವಂತಹ ವ್ಯಕ್ತಿಗೆ ಆಗ ಮಣಿ ನೆನಪಾಗ್ತದೆ. ಇದನ್ನ ಕೇಳಿದ ಆ ವ್ಯಕ್ತಿ ತಕ್ಷಣಕ್ಕೆ ಮನೆಯೊಳಗೆ ಓಡಿ ಹೋಗಿ ಆಗ ಗಡಿಬಿಡಿಯಿಂದ ಅವನು ಆ ಕಡೆ ಈ ಕಡೆಗೆ ಹುಡುಕಾಡ್ತಾನೆ. ಏನ್ ಹುಡುಕಾಡ್ತಾ ಇದ್ದೀಯಾ ಅಂತೇಳಿ ಆ ಸಂತರು ಕೇಳ್ತಾರೆ. ನನ್ಗೆ 6 ತಿಂಗಳ ಕಾಲ ಬಳಸ್ಕೊಳ್ಳಿಕ್ಕೆ ಕೊಟ್ಟಿರುವಂತಹ ಸ್ಪರ್ಶಮಣಿಯನ್ನ ಬಳಸ್ಕೊಳ್ಳಿಕ್ಕೆ ನನ್ನಿಂದ ಆಗ್ಲೇ ಇಲ್ಲ, ನೀವ್ ಅದನ್ನ ಕೊಟ್ಟು ಹೋದ ನಂತರ ನಾನು ಅದನ್ನ ಮರ್ತೇ ಹೋದೆ ಅಂತ ಹೇಳ್ತಾನೆ. ಆಗ ಸಂತರು ಹೀಗೆ ಹೇಳ್ತಾರೆ, ಈಗ 6 ತಿಂಗಳ ಕಾಲ ಪೂರ್ತಿ ಆಗ್ಬಿಡ್ತು, ಇನ್ನು ಕೆಲವು ಕ್ಷಣಗಳು ಮಾತ್ರ ಉಳಿದಿದೆ, ತಕ್ಷಣವೇ ಮನೆಯಲ್ಲಿರುವ ಎಲ್ಲಾ ಕಬ್ಬಿಣದ ವಸ್ತುಗಳನ್ನ ತಗೊಂಡ್ ಬಾ, ಅದನ್ನಾದ್ರೂ ಚಿನ್ನವನ್ನಾಗಿ ಮಾಡೋಣ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಇಡೀ ಮನೆ ಹುಡುಕಾಡಿ ಬಂದು ಕೇವಲ ಒಂದು ಕಬ್ಬಿಣದ ಸೂಜಿಯನ್ನ ಮಾತ್ರ ತರ್ತಾನೆ. ಆಗ ಆ ಸ್ಪರ್ಶಮಣಿಗೆ ಆ ಸೂಜಿಯನ್ನ ಸಂತರು ಸ್ಪರ್ಶ ಮಾಡ್ತಾರೆ. ಕಬ್ಬಿಣದ ಸೂಜಿ ಬಂಗಾರದ ಸೂಜಿ ಆಗಿಬಿಡುತ್ತದೆ. ಆದಷ್ಟು ಮಾಡೋ ಅಷ್ಟರಲ್ಲಿ ಸಂತರು ಕೊಟ್ಟಿರುವಂತಹ ಸಮಯ ಮುಗ್ದು ಹೋಗ್ಬಿಟ್ಟಿರ್ತದೆ. ನಿನಗಿದ್ದ ಭಾಗ್ಯ ಇಷ್ಟೇ ಕಣಪ್ಪ ಅಂತ ಹೇಳಿ ಆ ಸಂತರು ಮುಂದೆ ನಡೀತಾರೆ. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ಈ ಕಥೆಯ ನೀತಿ, ಯಾರು ಆಲಸ್ಯವನ್ನ ಮಾಡ್ತಾರೋ, ಪರಿಶ್ರಮ ಪಡೋದಿಲ್ವೋ, ಅವರು ಸಿಕ್ಕಿರೋ ಭಾಗ್ಯವನ್ನ ಕಳ್ಕೊಂಡ್ ಬಿಡ್ತಾರೆ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನಿರೂಪಣೆ ಹನುಮಂತ್ ಚೌಹಾಣ್ ಹಾಗೂ ಸಂತೋಷಿ ಶಶಿಧರ್ ಕುಸೂರ್.
4: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್.
3: ಪ್ರಸ್ತುತಿ
5: ಬಿಸಿದನ್ನ.
3: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
6: ಕೇಳುಗರಿ, ಸಮಯ 9:10. ಇನ್ನು ಮುಂದೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಒಂದು ಭಕ್ತಿಗೀತೆಯನ್ನು ಹಾಡಿದ್ದಾರೆ ವಿದುಷಿ ವಿದ್ಯಾಭೂಷಣ್ ಹಾಗೂ ರತ್ನಮಾಲಾ ಪ್ರಕಾಶ್.

0: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಕೆಲವರು ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ರಂಗಗೀತೆ

0: ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದ್ರಿ.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
0: ಕೆಳಗರಿಗೆ ಸಮಯ 9:31. ಇನ್ನು ಮುಂದೆ ಕೇಳಿ

0: ಆಗುತ್ತದೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಕೈಲಾಶ್ ಖೇರ್ ಹಾಗೂ ಸಂಗಡಿಗರು.

ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಅಜಯ್ ಚಿತ್ರದ ಗೀತೆ ಹಾಡಿದ್ದಾರೆ ಕೆ ಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ.

ಹೇಮಂತ್ ಹಾಗೂ ಸಂಗಡಿಗರ ಸ್ವರದಲ್ಲಿ ಇದುವರೆಗೆ ಜಾಜಿ ಮಲ್ಲಿಗೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಗೀತೆ ಹುಡುಗರು ಚಿತ್ರದ್ದು, ಹಾಡಿದ್ದಾರೆ ಶಂಕರ್ ಮಹಾದೇವನ್.

ಕೆಳಗುರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನದವಾದ ಇಂದು 1948ರಿಂದಲೂ ಸಹ ನಮ್ಮ ಭಾರತ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಬಂದಿದೆ. ಅದರ ಕೆಲವೊಂದು ಪ್ರಸಿದ್ಧ ಒಲಿಂಪಿಕ್ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನು ಸಹ ಗೆದ್ದಿದ್ದಾರೆ. ನೀರಜ್ ಚೋಪ್ರಾ ಅವರು ಭಾರತದ ಮೊದಲ ಒಲಿಂಪಿಕ್ ಅಥ್ಲೆಟಿಕ್ಸ್ ಚಿನ್ನದ ಪದಕ ವಿಜೇತರು. ಪಿ ವಿ ಸಿಂಧು ಅವರು ಎರಡು ಒಲಿಂಪಿಕ್ ಪದಕಗಳನ್ನು ಗೆದ್ದ ಬ್ಯಾಡ್ಮಿಂಟನ್ ಆಟಗಾರ್ತಿ. ಅಭಿನವ್ ಬಿಂದ್ರಾ ಅವರು ವೈಯಕ್ತಿಕ ವಿಭಾಗದಲ್ಲಿ ಭಾರತದ ಮೊದಲ ಒಲಿಂಪಿಕ್ ಚಿನ್ನದ ಪದಕ ವಿಜೇತರು. ಇನ್ನು ಉಸೈನ್ ಬಾಲ್ಟ್ ವಿಶ್ವದ ಅತ್ಯಂತ ಪ್ರಸಿದ್ಧ ಸ್ಪ್ರಿಂಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಪದಕ ಗೆದ್ದುಕೊಟ್ಟಂಥ ಮಹಾನ್ ಕ್ರೀಡಾಪಟುಗಳು ನಮ್ಮ ದೇಶದಲ್ಲಿರುವುದು ನಮಗೆ ಹೆಮ್ಮೆಯ ವಿಷಯ.

ಕನ್ನಡ ಚಿತ್ರರಂಗದಲ್ಲಿ ನಾದಭ್ರಮನೆಂದೇ ಪ್ರಖ್ಯಾತಿಯನ್ನು ಪಡೆದಿರುವಂಥ ಸಂಗೀತ ನಿರ್ದೇಶಕ ಗೀತ ಸಾಹಿತಿ ಹಂಸಲೇಖ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ. 4 ದಶಕಗಳಿಂದ ಕನ್ನಡ ಚಿತ್ರರಂಗಕ್ಕೆ, ಸಂಗೀತ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ ಹಂಸಲೇಖ ಅವರು. ಗಂಗರಾಜು ಹಂಸಲೇಖರಾಗಿ ಬದಲಾಗಿದ್ದು ಒಂದು ಅದ್ಭುತವಾದ ಸನ್ನಿವೇಶ ಅಂತಲೇ ಹೇಳಬಹುದು. ಹಂಸಲೇಖ ಅವರು ಮೂಲ ಹೆಸರು ಗಂಗರಾಜು. ಚಿತ್ರರಂಗಕ್ಕೆ ಮೊದಲು ಬರಹಗಾರರಾಗಿ ಅವರು ಎಂಟ್ರಿ ನೀಡಿದರು. ಗೀತ ಸಾಹಿತಿಯಾಗಿ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡಿದಂತಹ ಹಂಸಲೇಖ ಅವರು 1986 ಹೆಣ್ಣೆ ನಿನಗೇನು ಬಂಧನ ಸಿನಿಮಾ ಮೂಲಕ ಸಂಗೀತ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದರು. 1987 ತೆರೆ ಕಂಡಂತಹ ಪ್ರೇಮಲೋಕ ಸಿನಿಮಾ ಹಂಸಲೇಖರವರ ಕೀರ್ತಿಯನ್ನು ಉನ್ನತಕ್ಕೇರಿಸಿತ್ತು. ಅಲ್ಲಿಂದ ಅವರ ವೃತ್ತಿ ಜೀವನದಲ್ಲಿ ಹಿಂದಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ. ಒಂದರ ಹಿಂದೊಂದು ಅದ್ಭುತವಾದ ಗೀತೆಗಳನ್ನು ಬರೆಯುತ್ತಾ ಸಾಗಿದವರು ಹಂಸಲೇಖ ಅವರು. ಪ್ರೇಮಲೋಕ ಚಿತ್ರಕ್ಕಾಗಿ ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

1987ರಲ್ಲಿ ತೆರೆ ಕಂಡಂಥ ಪ್ರೇಮಲೋಕ ಚಿತ್ರದ ಮೂಲಕ ಹಂಸಲೇಖ ಮತ್ತು ರವಿಚಂದ್ರನ್ ಅವರ ಕಾಂಬಿನೇಷನ್ ಇದೆಯಲ್ಲ, ಈ ಬಗ್ಗೆ ಹೇಳದಿದ್ರೆ ನಿಜಕ್ಕೂ ಅದೊಂಥರ ಅಪೂರ್ವ ಅಂತಲೇ ಅನಿಸುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಇವರಿಬ್ಬರೂ ನೀಡಿದಷ್ಟು ಸೂಪರ್ ಹಿಟ್ ಆಲ್ಬಮ್ಗಳನ್ನು ಚಿತ್ರಗೀತೆಗಳನ್ನು ಯಾರೂ ನೀಡಿಲ್ಲ ಅಂದರೆ ಅತಿಶಯೋಕ್ತಿಯಲ್ಲ. ರವಿಚಂದ್ರನ್ ಅವರ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಪಾಲು ಇದೆ, ಇದನ್ನು ಸ್ವತಃ ರವಿಚಂದ್ರನ್ ಅವರು ಹೇಳಿಕೊಂಡಿದ್ದಾರೆ. ಪ್ರೇಮಲೋಕದಿಂದ ಶುರುವಾದ ಇವರ ಕಾಂಬಿನೇಷನ್ ಇಡುವಂಥ ಹಾಡುಗಳ ಸಂಖ್ಯೆ ನೂರಾರು. ಇವು ಸದಾ ಚಿತ್ರ ರಸಿಕರ ಮನದಲ್ಲಿ, ಸಂಗೀತ ರಸಿಕರ ಮನದಲ್ಲಿ ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿವೆ. ಅಣ್ಣಯ್ಯ ಚಿತ್ರ

ಕನ್ನಡ ಚಿತ್ರರ ರಂಗಕ್ಕೆ, ಚಿತ್ರ ಸಂಗೀತಕ್ಕೆ ಹಂಸಲೇಖ ಅವರು ನೀಡಿರುವ ಕೊಡುಗೆ ಅಪಾರ. ಅವರ ಈ ಸಾಧನೆಗೆ ಸಂದ ಪ್ರಶಸ್ತಿಗಳು ನೂರಾರು. ಸಂಗೀತ ನಿರ್ದೇಶನಕ್ಕಾಗಿ ಹಂಸಲೇಖ ಅವರು ನ್ಯಾಷನಲ್ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 6 ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿ, 3 ಬಾರಿ ರಾಜ್ಯ ಸರ್ಕಾರದ ಪ್ರಶಸ್ತಿಗಳು ಕೂಡ ಹಂಸಲೇಖ ಅವರ ಮುಡಿಗೇರಿವೆ. ಸಂಗೀತಕ್ಕೆ ಮಾತ್ರವಲ್ಲ, ಗೀತ ಸಾಹಿತ್ಯಕ್ಕಾಗಿಯೂ ಸಹ ಹಂಸಲೇಖ ಅವರು 2 ಸಲ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದುವರೆಗೆ 350 ಹೆಚ್ಚು

ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವಂಥ ಹಂಸಲೇಖ ಅವರು ಕೆಲವು ಸಿನಿಮಾಗಳಿಗೆ ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನು ಕೂಡ ಬರೆದಿದ್ದಾರೆ ಹಂಸಲೇಖ ಅವರು. ಆಕಸ್ಮಿಕ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಕಂಡಂಥ ಅದ್ಭುತ ನಿರ್ದೇಶಕರಲ್ಲಿ ನಟರಲ್ಲಿ ಒಬ್ಬರಾಗಿದ್ದಂಥ ಆರ್ ಎನ್ ನಾಗೇಂದ್ರ ರಾವ್ ಅವರ ಜನ್ಮದಿನ. ಕನ್ನಡ ಚಿತ್ರರಂಗದ ಆದ್ಯಂತಿಕ ವ್ಯಕ್ತಿ, ನಟ, ನಿರ್ದೇಶಕ, ಸಂಗೀತ ಸಂಯೋಜಕ ಹಾಗೂ ನಾಟಕಕಾರರಾಗಿದ್ದವರು ಆರ್ ಎನ್ ನಾಗೇಂದ್ರ ರಾವ್ ಅವರು. 1896 ಜೂನ್ 23ರಂದು ಜನಿಸಿದ ಇವರು ಮೊದಲ ಕನ್ನಡ ಟಾಕಿ ಚಿತ್ರ ಸತಿ ಸುಲೋಚನ ಈ ಚಿತ್ರದಲ್ಲಿ ರಾವಣನ ಪಾತ್ರವನ್ನು ವಹಿಸಿ ಸಂಗೀತ ಸಂಯೋಜನೆ ಕೂಡ ಸಂಯೋಜಿಸಿ ಪ್ರಸಿದ್ಧರಾಗಿದ್ದವರು. 1976ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 8ನೇ ವಯಸ್ಸಿನಲ್ಲಿ ರಂಗಭೂಮಿ ಪ್ರವೇಶ ಮಾಡಿದಂತಹ ಬಾಲನಟನಾಗಿದ್ದವರು ಆರ್ ಎನ್ ನಾಗೇಂದ್ರ ರಾವ್ ಅವರು. ರಂಗಭೂಮಿ ಮತ್ತು ಚಲನಚಿತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಇವರು ಎ ವಿ ವರದಾಚಾರ್ಯರ ರತ್ನಾವಳಿ ನಾಟಕ ಮಂಡಳಿಯಲ್ಲಿ ದುಡಿದ ನಂತರ ಮುಂಬೈಗೆ ತೆರಳಿ ತದನಂತರ ತಮಿಳು ತೆಲುಗು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಆರ್ ಎನ್ ಅವರು ಆರ್ ಎನ್ ಆರ್ ಪಿಕ್ಚರ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ 1957

ಸತಿ ಸುಲೋಚನಾ ಈ ಚಿತ್ರದಲ್ಲಿ ರಾವಣನ ಪಾತ್ರವನ್ನು ವಹಿಸಿ ಸಂಗೀತ ಸಂಯೋಜನೆ ಕೂಡ ಸಂಯೋಜಿಸಿ ಪ್ರಸಿದ್ಧರಾಗಿದ್ದವರು. 1976 ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 8 ವಯಸ್ಸಿನಲ್ಲಿ ರಂಗಭೂಮಿ ಪ್ರವೇಶ ಮಾಡಿದಂತಹ ಬಾಲನಟನಾಗಿದ್ದವರು ಆರ್.ಎನ್. ನಾಗೇಂದ್ರ ರಾವ್ ಅವರು. ರಂಗಭೂಮಿ ಮತ್ತು ಚಲನಚಿತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಇವರು ಎ.ವಿ. ವರದಾಚಾರ್ಯರ ರತ್ನಾವಳಿ ನಾಟಕ ಮಂಡಳಿಯಲ್ಲಿ ದುಡಿದ ನಂತರ ಮುಂಬೈಗೆ ತೆರಳಿ ತದನಂತರ ತಮಿಳು ತೆಲುಗು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಆರ್.ಎನ್. ಅವರು ಆರ್.ಎನ್.ಆರ್. ಪಿಕ್ಚರ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ 1957 ಪ್ರೇಮದ ಪುತ್ರಿ ಚಿತ್ರವನ್ನು ನಿರ್ದೇಶ ಮಾಡಿ ನಿರ್ಮಾಪಕರು ಕೂಡ ಆಗಿದ್ದರು. 1968 ಹಣ್ಣೆಲೆ ಚಿಗುರಿದಾಗ ಚಿತ್ರದ ಅಭಿನಯಕ್ಕಾಗಿ ಅವರು ಕರ್ನಾಟಕದಿಂದ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥವರು ಆರ್.ಎನ್. ನಾಗೇಂದ್ರ ರಾವ್ ಅವರು. ಇನ್ನೀಗ ಕೇಳಿ ಪಿ. ಸುಶೀಲಾ ಹಾಡಿರುವ ಹಣ್ಣೆಲೆ ಚಿಗುರಿದಾಗ ಚಿತ್ರದ ಗೀತೆ.

ಸಮಯ ಸರಿಯಾಗಿ 10:30:40. ಆಕಾಶವಾಣಿ ಬೆಂಗಳೂರು. ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಮ್ ಆಪ್ಕೆ ಹೇ ಕೌನ್ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ದೇವ್ ಕೊಯ್ಲಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಮ್ ಲಕ್ಷ್ಮಣ್.

ದಿಲ್ ವಾಲೆ ದುಲೇನಿಯೇ ಲೇ ಜಾಯೆಂಗೆ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಲತಾ ಮಂಗೇಶ್ಕರ್ ಹಾಡಿದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜತಿನ್ ಲಲಿತ್. ಇನ್ನು ಮುಂದೆ ಕೇಳಿ ದೇವದಾಸ್ ಚಿತ್ರದ ಗೀತೆ. ಗಾಯಕರು ಕವಿತಾ ಕೃಷ್ಣಮೂರ್ತಿ, ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು. ನಜರತ್ ಬಾರ್ಡರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಇಸ್ಮಾಯಿಲ್ ದರ್ಬಾರ್.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೇ ಮನದಲ್ಲಿ ಆರಾಧನೆ
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ

0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
1: ತೇಜಾಬ್ ಚಿತ್ರಕ್ಕಾಗಿ ಅಲ್ಕಾ ಯಜ್ಞಿಕ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಜಾವೇದ್ ಅಖ್ತವರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಲಕ್ಷ್ಮೀಕಾಂತ್ ಪ್ಯಾರಲಾಲ್. ಕೇಳಿ ತೇಜಾಬ್ ಚಿತ್ರದ ಗೀತೆ.

ಸುನಿರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ ಸರಿಯಾಗಿ 11 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿ ನೆನಪು ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕ ಚಿತ್ರ ಸಾಹಿತಿ ಹಂಸಲೇಖ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಹಂಸಲೇಖ ಅವರು ಸಾಹಿತ್ಯವನ್ನು ನೀಡಿ ಸಂಗೀತ ರಚನೆ ಮಾಡಿರುವಂಥ ಚಿತ್ರಗಳಿಂದ ಆಯ್ದ ಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೇಳಿ ಸಿವಿಐ ಶಂಕರ್ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಬೆಳ್ಳಿ ಕಾಲುಂಗರ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಹಂಸಲೇಖ. ಇದೇ ಚಿತ್ರದ ಮತ್ತೊಂದು ಗೀತೆ ಗಾಯಕಿ ಎಸ್ ಜಾನಕಿ. ಚಿತ್ರ ಹಾಗೂ ಎಸ್ ಜಾನಕಿ ಹಾಡಿರುವ ಬೆಳ್ಳಿ ಕಾಲುಂಗರ ಚಿತ್ರದ ಮತ್ತೊಂದು ಗೀತೆ

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ ಇದುವರೆಗೂ ಸವಿನೆನಪು ಕಾರ್ಯಕ್ರಮದಲ್ಲಿ. ಇನ್ನೀಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರಣಶ್ರೇಷ್ಠರಾದ ಜಯದೇವಿ ತಾಯಿ ಲಿಗಾಡೆಯವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಜಯದೇವಿ ತಾಯಿ ಲಿಗಾಡೆ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಮಹಾರಾಷ್ಟದ ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರ ಮೊಮ್ಮಗಳಾಗಿ ಜನಿಸಿ ಕನ್ನಡವನ್ನು ತಮ್ಮ ಉಸಿರಾಗಿಸಿಕೊಂಡು ಸ್ತ್ರೀ ಶಿಕ್ಷಣದ ಮಹತ್ವ ಸಾರಿದ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರು ತೋರಿದ ಬದ್ಧತೆ ನಾಡಿಗೆ ಸ್ಫೂರ್ತಿ ದೀವಿಗೆ ಎಂದಿದ್ದಾರೆ. ಧಾರವಾಡ, ಗದಗ್ ಹಾಗೂ ಹಾವೇರಿ ಜಿಲ್ಲೆಯ ಮೂವರು ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿ ದಾಖಲೆ ಬರೆದಿದ್ದಾರೆ. ಗದಗ್ ಜಿಲ್ಲೆ ಜಕ್ಲಿ ಗ್ರಾಮದ ನಿವಾಸಿ ಗದಗ್ ಜೆಟಿ ಕಾಲೇಜಿನ ಪದವಿ ವಿದ್ಯಾರ್ಥಿನಿ ಸೃಷ್ಟಿ ಉಮೇಶ್ ಮೇಟಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ನಿವಾಸಿ ಗದಗ್ ಎಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಅಶ್ವಿನಿ ಹಾಗೂ ಹಾವೇರಿ ಜಿಲ್ಲೆ ಯಕಲಾಸ್ಪುರದ ನಿವಾಸಿ ಮುಂಡರಗಿ ಕೆಆರ್ಬಿ ಕಾಲೇಜಿನ ಜಯಲಕ್ಷ್ಮಿ ಎನ್ಸಿಸಿ ಕೆಡೆಟ್ಗಳಾಗಿದ್ದು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ ಪರ್ವತಾರೋಹಣ ತರಬೇತಿ ಪಡೆದಿದ್ದಾರೆ. ದಯಾಮರಣಕ್ಕಾಗಿ ಹೋರಾಡುತ್ತಿರುವ ನಿವೃತ್ತ ಶಿಕ್ಷಕಿ ದಾವಣಗೆರೆಯ ಕರಿಬಸಮ್ಮ ಅವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾ ಜೆಎಂ ಗಂಗಾಧರ ಸ್ವಾಮಿ ಚೆಕ್ ವಿತರಿಸಿ ಅಭಿನಂದಿಸಿದರು. ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು. ಶ್ರೇಷ್ಠ ರಾಜನೀತಿಜ್ಞ ಭಾರತೀಯ ಜನಸಂಘದ ಸಂಸ್ಥಾಪನಾ ಸಮಿತಿ ಸದಸ್ಯ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದು ಅವರ ರಾಷ್ಟ್ರಭಕ್ತಿ, ನಿಸ್ವಾರ್ಥ ಸೇವೆ ಹಾಗೂ ಆದರ್ಶಗಳು ಸ್ಫೂರ್ತಿದಾಯಕ ಎಂದಿದ್ದಾರೆ. ದೇಶದಲ್ಲೇ ಅತ್ಯಂತ ಸುಂದರ ರಾಜ್ಯದ ಕರಾವಳಿಯನ್ನು ವಿಶ್ವಸ್ತರದ ಪ್ರವಾಸೋದ್ಯಮ ಜಾಲವಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಸಂಕಲ್ಪಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಕೃತಿ

0: ನೈಸರ್ಗಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು, ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಒತ್ತು ನೀಡಲು ವಿಧಾನಸೌಧದಲ್ಲಿ ನಡೆದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಅವರು ಹೇಳಿದರು. ಭಾರತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನದ ಪ್ರತಿಜ್ಞೆಗಳನ್ನು ದಾಖಲಿಸಿದ್ದು, ಜೀವ ಉಳಿಸುವ ಅಂಗಾಂಗ ಮತ್ತು ಅಂಗಾಂಶ ದಾನದ ಬಗ್ಗೆ ನಾಗರಿಕರಲ್ಲಿ ಸಹಾನುಭೂತಿ ಮತ್ತು ಸಾಮೂಹಿಕ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಂಗಾಂಶ ಕಸಿಗಾಗಿ ಕಾಯುತ್ತಿರುವ ಆರೋಗ್ಯಾಕಾಂಕ್ಷಿಗಳಿಗೆ ಭರವಸೆ ಮತ್ತು ಬದುಕಿನ ಎರಡನೇ ಅವಕಾಶ ಕಲ್ಪಿಸುವ ಆಶಾದಾಯಕ ಬೆಳವಣಿಗೆ ಎಂದಿದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತೀಶ್ ಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಐಜಿ ಭೀಮಾಶಂಕರ್ ಗುಳೇದ್, ಡಿಸಿಪಿಗಳಾದ ಮೊಹಮ್ಮದ್ ಸುಜೀತಾ, ಅಕ್ಷಯ್ ಮಚೇಂದ್ರ ಹಾಗೂ ಎಸಿಪಿ ಎಲ್ವೈ ರಾಜೇಶ್ ಸೇರಿದಂತೆ ರಾಜ್ಯದ 200 ಪೊಲೀಸರಿಗೆ ಡಿಜಿಐಜಿ ಕಮೆಂಡೇಷನ್ ಡೆಸ್ಕ್ ಉತ್ತಮ ಸೇವಾ ಪ್ರಶಸ್ತಿ ಪದಕಗಳನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ. ಏರ್ ಮಾರ್ಷಲ್ ಅರ್ಜನ್ ಸಿಂಗ್ ಸ್ಮರಣಾರ್ಥ 7ನೇ ಆವೃತ್ತಿಯ ರಾಷ್ಟೀಯ ಹಾಕಿ ಟೂರ್ನಿ ಬೆಂಗಳೂರಿನ ಜಾಲಹಳ್ಳಿಯ ವಾಯುನೆಲೆಯಲ್ಲಿರುವ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಈ ಬಾರಿ 16 ಹಾಕಿ ತಂಡಗಳು ಕಣಕ್ಕಿಳಿಯುತ್ತಿದ್ದು, ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ಹಾಗೂ ರನ್ನರ್ಸ್ಅಪ್ ತಂಡಕ್ಕೆ 8 ಲಕ್ಷ ರೂಪಾಯಿ ನಗದು ಬಹುಮಾನವಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅದ್ಭುತ್ ದಾಸ್ ಪುರಕಾಯಸ್ಥ ಅವರು ಕಲಬುರಗಿಯ ಎಸ್ಆರ್ಎನ್ ಮೆಹರಾ ಶಾಲೆಯಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ ರಾಜ್ಯಮಟ್ಟದ 19 ವರ್ಷದೊಳಗಿನವರ ಫಿಡೆರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮುಕ್ತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಗುಲ್ಬರ್ಗಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಜಿಲ್ಲೆಗಳ 176 ಆಟಗಾರರು ಸ್ಪರ್ಧಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರುಷಿ ಸೆವರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಇಂದಿನಿಂದ 3 ದಿನಗಳವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. 27ನೇ ತಾರೀಕು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಗರಿಷ್ಠ ತಾಪಮಾನ 39.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
3: ಕೇಳಿದ್ರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಅತಿಥಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವಂತಹ ಮಂಡ್ಯದ ಅನುಪಮ ನಾಗರಾಜ್ ಗೌಡ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಅನುಪಮ ಗೌಡ ಅವರು, ಹೇಗಿದ್ದೀರಿ?
4: ನಮಸ್ತೆ ಸರ್, ಚೆನ್ನಾಗಿದ್ದೀನಿ.
3: ಓಕೆ, ಅನುಪಮ ಗೌಡ ಅವರು ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ, ಹೌದಾ?
4: ಹೌದು ಸರ್.
3: ವೃತ್ತಿ ಅದೇ,
4: ಒಂದ್ ಕಡೆ ಅದೇ ವೃತ್ತಿ ಆಗೋಗಿದೆ, ನನ್ನ ಬದುಕೆ ಅದರಲ್ಲಿ ಇದೆ ಅಂತ ಹೇಳಿ.
3: ಸಮಾಜ ಸೇವೆ ಅಂತಷ್ಟ ನೆನಪಿಗೆ ಬರುವಂತದ್ದು ರೋಡ್ ನಲ್ಲಿರುವಂತವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ಹೆಲ್ಪ್ ಮಾಡುವಂಥದ್ದು, ಮಹಿಳೆಯರ ಸಬಲೀಕರಣ ಮಾಡುವಂಥದ್ದು, ಶಿಕ್ಷಣದ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಕೆಲಸ ಮಾಡುವಂಥದ್ದು. ನೀವು ಯಾವ ಸಮಾಜ ಸೇವೆಯಲ್ಲಿ ತೊಡಗಿದ್ರಿ ಮೊದಲನೇದಾಗಿ? ಯಾಕೆ ಅಂತ ಹೇಳಿದ್ರೆ ಡೆಫಿನೇಷನ್ ಇಲ್ಲ ಸಮಾಜ ಸೇವೆ. ಸಮಾಜ ಇರೋದೆಲ್ಲ ಸಮಾಜನೇ ಅಲ್ವಾ? ಯಾವ ಸೇವೆ ಮಾಡೋದು, ಆಮೇಲೆ ನಾನು ಹೇಳಿದ್ರು ಪರಿಸರ ಕೆಲಸ ಮಾಡೋದು ಅಲ್ವಾ? ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಮೊದಲು ನಮ್ಮೊಂದು ಕಿರು ಪರಿಚಯ ಅದು.
4: ಓಕೆ ಸರ್, ಹಾಗೆ ಹೇಳ್ಬೇಕು ಅಂತ ಹೋದಾಗ

0: ಒಂದರಲ್ಲಿ ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗುತ್ತೆ. ಸಾಕ್ಷರತಾ ಆಂದೋಲನ ಪ್ರಾರಂಭ ಆದಾಗ ಮನೆ ಮನೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋ ವ್ಯವಸ್ಥೆ ಬಂದಾಗ ಮನೆ ಮುಂದೆ ನಾವು ಒಂದು 30 ಜನಕ್ಕೆ ಪಾಠ ಮಾಡಿದ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಅವತ್ತಿನ ಜಿಲ್ಲಾಧಿಕಾರಿಗಳು ಅದನ್ನ ಅನೌನ್ಸ್ ಮಾಡ್ತಾರೆ.
1: 1991
0: ನಾನು ಅವತ್ತು 6ನೇ ಕ್ಲಾಸ್ನ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತೀನಿ. ಆಗ ನಮ್ಮ ಶಾಲೆಯ ಶಿಕ್ಷಕರು ನಿಮ್ಮನೇಲಿ ಒಂದು ಪ್ರಾರಂಭ ಮಾಡಬಹುದು ಅಂದಾಗ ನಾನು ಅದಕ್ಕೆ ಅವರ ಮಾತಿಗೆ ಪ್ರೇರಣೆಗೊಂಡು ಮನೆಯಲ್ಲಿ ಮೊದಲು ಆ ಶಿಕ್ಷಣದ ಮೂಲಕನೇ ನನ್ನ ಸೇವೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸರ್. ಅವತ್ತು ಒಂದು 30 ಜನಕ್ಕೆ ಪಾಠ ಮಾಡ್ತಾ ಇದ್ವಿ. ಎಲ್ಲ ದೊಡ್ಡವರು, ನಮಗಿಂತ ದೊಡ್ಡವರು, ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ನಮ್ಮ ಅಪ್ಪನ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮಪ್ಪ ಹೇಳೋರು, ಓಕೆ ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಕೊಡು ಅನ್ನೋರು. ನಾವು ಒಂದೊಂದು ಲೋಟ ಅವರಿಗೆ ಕಾಫಿ ಟೀ ಕೊಟ್ಕೊಂಡು ಕೂರಿಸಿ ಅವರಿಗೆ ಅಕ್ಷರ ಬರ್ಸತ್ತಿತ್ತಲ್ಲ, ಆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು, ಆ ಖುಷಿ, ಅದ್ ಅವತ್ತಿನ ಆ ಒಂದು ಸೊಗಸು ಇವತ್ತು ಸಿಗಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ಸೇವೆಯಿಂದ ನನ್ನ ಮೊದಲು ಪ್ರಾರಂಭ, ನನ್ನ ಹೆಜ್ಜೆ ಅಂತ ಹೇಳ್ಬೋದು.
1: ಓಕೆ, ಶಿಕ್ಷಣದಲ್ಲೇ ತಮ್ಮ ಒಂದು ಹೆಜ್ಜೆ ಗುರುತನ ಶುರು ಮಾಡಿದ್ರಿ ಅಂತ ಆಯ್ತು ಅಲ್ವಾ. ಅದು 6ನೇ ತರಗತಿ ಹುಡುಗಿ ನೀವಾಗ?
0: ಹೌದು.
1: ಅಂದ್ರೆ ಅವಾಗ ಒಂದು ಹುಮ್ಮಸ್ಸು ಅಂತ ಹೇಳಿದಾಗ ಏನಾದ್ರೂ ಒಂದು ಮಾಡಬೇಕು. ಅವಾಗ ನಮ್ಗೆ ಯಾವುದೇ ರೀತಿಯಾದಂತಹ ರಿಸೋರ್ಸ್ ತುಂಬಾ ಕಡಿಮೆ ಇತ್ತು. ಈಗಿರುವಂತಹ ಒಂದು ಸೌಕರ್ಯಗಳು ತುಂಬಾ ಕಡಿಮೆ ಇತ್ತು ಅಲ್ವಾ. ಹಳ್ಳಿಗಳು ಹಳ್ಳಿಗಳೇ ಆಗಿದ್ದು ಅಲ್ವಾ.
0: ನಾವಿರೋ ಏರಿಯಾ ಹೆಂಗೆ ಅಂದ್ರೆ ಹಳ್ಳಿಗೆ ಹಳ್ಳಿನೂ ಅಲ್ಲ, ಸಿಟಿಗೆ ಸಿಟಿನೂ ಅಲ್ಲ.
1: ನೀವು ಯಾವುದೇ ಒಂದು ದೂರದಲ್ಲಿ ಇದ್ರು ಕೂಡ ಅದು ಹಳ್ಳಿ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಈಗ ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ 1991 ಆ ಕೆಲಸವನ್ನು ಆರಂಭ ಮಾಡಿ. ಪ್ರೇರಣೆ ನಿಮ್ಮ ತಂದೆ ಇರ್ಬೋದು, ಹಾಗೆ ನಿಮ್ಮ ಶಿಕ್ಷಕರು ಅಲ್ವಾ. ನೀವು ಮಂಡ್ಯದವರೇನಾ?
0: ಇಲ್ಲ ಸರ್, ನಾನು ಮೂಲ ಮಂಡ್ಯದವಳಲ್ಲ. ನಮ್ದು ಅಪ್ಪ ಹೇಳೋ ಪ್ರಕಾರ ಮೂಲ ನಮ್ದು ಕನಕಪುರ ತಾಲೂಕು ಬೋವಳಿ ಅಂತ ಹೇಳಿ, 700 ಹತ್ರ ಒಂದು ಬೋವಳಿ ಇದೆ. ನಮ್ಮ ಅಜ್ಜಿ ಊರು ಕೂಡ ಅಲ್ಲೇ ಕನಕಪುರದ ಹತ್ರ ಊಕುಂದ ಅಂತ ಹೇಳಿ ಒಂದು ಊರಿದೆ. ಒಟ್ಟಾರೆ ಮೂಲ ಕನಕಪುರದವರು. ಅಪ್ಪ ಆಕ್ಚುಲಿ ಸರ್ಕಾರಿ ನೌಕರಾಗಿದ್ರು, ಅವರು ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ತಾತ ಏನೋ ಅವತ್ತು ತುಂಬಾ ಕಷ್ಟ ಅಂತ ಈ ಕಡೆ ಮಂಡ್ಯ ಫ್ಯಾಕ್ಟ್ರಿ ಪ್ರಾರಂಭ ಆದಾಗ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಸೇರ್ಕೊಳಕ್ ಬಂದಿದಂತೆ.
1: ನಮ್ಮ
0: ನಮ್ಮ ತಾತ ಕೂಡ ಹಾಗೆ ಬಂದು
1: ಮಂಡ್ಯದ
0: ನೆಲೆಸ್ತವರು.
1: ಓಕೆ, ಈಗ ಅದೇ ನೀವು ಆಗ್ಲೂ ಕೂಡ ಹೇಳಿದಾಗೆ ಕಷ್ಟ. ಆವಾಗ ಆ ಕಷ್ಟ ಇದ್ದ ಸಂದರ್ಭದಲ್ಲೇ ನೀವು ಸಮಾಜ ಸೇವೆಯ ಕಲ್ಪನೆಯನ್ನು ಹುಟ್ಟಾಕಂಡ್ರಿ ಅಲ್ವಾ. ಆ ಒಂದು ಸಮಾಜ ಸೇವೆಯ ಕಲ್ಪನೆ ಈಗ ಬಹಳ ಹೆಮ್ಮರವಾಗಿ ಬೆಳೆದಿದೆ. ಬಹಳಷ್ಟು ಪ್ರಶಸ್ತಿಗಳು, ಬಹಳಷ್ಟು ಬೇಡಿಕೆ, ಹಾಗೆ ಬಹಳಷ್ಟು ಜನ ಗುರುತಿಸ್ತಾರೆ ಕೂಡ. ಅನುಪಮ ಗೌಡ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬಹಳಷ್ಟು ಜನ ಗುರುತಿಸ್ತಾರೆ ಅಲ್ವಾ. ನಿಮ್ದೇ ಒಂದು NGO ಸಂಸ್ಥೆಯನ್ನು ಕೂಡ ತಕೊಂಡಿದ್ದೀರಿ, ಹೌದಾ? ಯಾವ್ದದು?
0: ಅನನ್ಯ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ಸರ್. ಶಾರ್ಟ್ ಆಗಿ ಅನನ್ಯ ಹಾರ್ಟ್ ಅಂತ ಹೇಳಿ ನಾವು ಕರಿತೀವಿ.
1: ಎಷ್ಟು ವರ್ಷ ಆಯ್ತು?
0: 21 ವರ್ಷ ಆಯ್ತು ಸರ್. ಆದ್ರೂ ಇದಕ್ಕಿಂತ ಮೊದಲು ಒಂದು ಜಾಗೃತಿ ಅಂತ ಯುವತಿ ಸಂಘ ಮಾಡ್ಕೊಂಡಿದ್ವಿ ಸರ್. ಆ ಜಾಗೃತಿ ಯುವತಿ ಸಂಘದ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳು. ಮತ್ತೆ ಆ ಜಾಗೃತಿ ಯುವತಿ ಸಂಘದಲ್ಲಿ ಏನಂತಂದ್ರೆ below 18 years ಇರುವಂತವ್ರು ನಾವೆಲ್ಲ ಒಂದು ಗುಂಪು ಕಟ್ಕೊಂಡು ಅದು ಜಾಗೃತಿ ಯುವತಿ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಆ ಜಾಗೃತಿ ಯುವತಿ ಸಂಘದ ಮೂಲಕ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ವಿ. 2000 ಅದನ್ನ ಪ್ರಾರಂಭ ಮಾಡಿದ್ದು ಆ ಜಾಗೃತಿ ಯುವತಿ ಸಂಘ ಅನ್ನ ಅಂದ್ರೆ ನನ್ನ ಡಿಗ್ರಿ ನಂತರದಲ್ಲೇ ಅದನ್ನ ಮೊದಲು ಪ್ರಾರಂಭ ಮಾಡಿದ್ದು. ಆ ಜಾಗೃತಿ ಯುವತಿ ಸಂಘದ ಮೂಲಕನೇ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಗೂ ತಲುಪೋ ನಿಟ್ಟಲ್ಲಿ ಯಥೇಚ್ಛವಾದಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡುವಂತದಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಐ ಕ್ಯಾಂಪ್ಸ್ ಗಳನ್ನ ತುಂಬಾ ಜೋರಾಗಿ ಪ್ರತಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ವಿ. ಅವತ್ತು ನಿಮ್ಗೆಲ್ಲ ಐ ಕ್ಯಾಂಪ್ ಅಂತಂದ್ರೆ ಗೊತ್ತಿರ್ಬೋದು ಅನ್ಸುತ್ತೆ ಸರ್. ಒಂದ್ ಕ್ಯಾಂಪ್ ಮಾಡ್ಬೇಕು ಅಂದ್ರೆ 7 ಅದೇ ಊರಲ್ಲಿ ಸೆಟ್ಲ್ ಆಗ್ಬೇಕಿತ್ತು. ಅದೇ ಊರಲ್ಲಿ ಇದ್ಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಮಾಡಿಕೊಟ್ಟು ನಾವು ಐ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಸ್ವಲ್ಪ ಬದಲಾಗಿದೆ. ಇವತ್ತು ಹೆಂಗೆ ಐ ಕ್ಯಾಂಪ್ ಅಂದ್ರೆ ಬರ್ತಾರೆ, ಸ್ಕ್ರೀನಿಂಗ್ ಮಾಡ್ಕೊಳ್ತಾರೆ, ಪೇಷಂಟ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ನಾಳೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಇವತ್ತು ಎಷ್ಟು ಬೇಕಾದ್ರೂ ಕ್ಯಾಂಪ್ ಗಳು ಮಾಡ್ಬೋದು. ಆದ್ರೆ ಅವತ್ತು ನಾವು ಮಾಡ್ತಾ ಇದ್ದ ಐ ಕ್ಯಾಂಪ್ ಗಳು ಹೇಗೆ ಅಂದ್ರೆ 7 ಅವ್ರನ್ನ ನಮ್ಮ ಹತ್ರ ಇಟ್ಕೊಂಡು ಅವ್ರ ಜೊತೆಗೆ ಒಬ್ರು ನೋಡ್ಕೊಳಕ್ ಬರ್ತಾ ಇದ್ರು, ಒಬ್ರು ಬರೋರಿಲ್ಲ ಅಂದ್ರೆ ಇಬ್ರು ಬರ್ತಾ ಇದ್ರು. ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡಿಕೊಂಡು ಕ್ಯಾಂಪ್ ಗಳನ್ನ ಮಾಡುವಂತ ಸಂದರ್ಭ ಜಾಸ್ತಿ ಇತ್ತು.
1: ಈಗ ಅನುಪಮ ಗೌಡ ಅವರು ಎಜುಕೇಶನ್ ಏನ್ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ?
0: ಫಸ್ಟ್ ಪ್ರಾಥಮಿಕ ಶಿಕ್ಷಣದಿಂದ ಡಿಗ್ರಿ ತನಕ ನಾನು ಮಂಡ್ಯದಲ್ಲೇ ಮಾಡಿದ್ದು. ಪ್ರಾಥಮಿಕ ಶಿಕ್ಷಣವನ್ನ ನಾನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು. ಆ ನಂತರದಲ್ಲಿ ಲಕ್ಷ್ಮೀ ಜನಧನ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನ ಮಾಡಿದ್ದು. ಆ ನಂತರದಲ್ಲಿ ಮಂಡ್ಯ ವುಮೆನ್ಸ್ ಕಾಲೇಜ್ ಅಲ್ಲಿ PUC ಅಪ್ ಟು ಡಿಗ್ರಿ. ಆ ನಂತರದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ MSc ಇನ್ ಮೈಕ್ರೋಬಯಾಲಜಿ ಮಾಡುವಾಗ ನಾನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದಂಥದ್ದು. ಆ ನಂತರ ಸ್ವಲ್ಪ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ MSW ಅಂತ, ಮತ್ತೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್, ನಾವು ಏನೂ ತಗೊಳ್ಳದೆ ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ. ಇದಕ್ಕೂ

0: ಎರಡಕ್ಕೂ ಏನ್ ವ್ಯತ್ಯಾಸ ಇದೆ ತಿಳ್ಕೋಬೇಕಲ್ಲ ಅಂತ ಹೇಳಿ ಅವತ್ತು ತಮಿಳ್ನಾಡು ಓಪನ್ ಯೂನಿವರ್ಸಿಟಿಯಲ್ಲಿ MSW ಮಾಡ್ಕೊಂಡೆ. ಆ ನಂತರದಲ್ಲಿ ಬಿಪಿಟ್ ಕೂಡ ಮಾಡ್ಕೊಂಡೆ. ನಾನು ಮೂಲತಃ ನಿಮ್ಗೆ ಆಗ್ಲೇ ಹೇಳಿದಾಗಿ ನಾನು ಕ್ರೀಡಾಪಟು ಆದ್ರಿಂದ ಇರ್ಲಿ ಒಂದು ಸೈಡ್ ಅಲ್ಲಿ ಅನ್ನೋ ತರದಲ್ಲಿ ಬಿಪಿಡ್ ಕೂಡ ಮಾಡಿದೆ. ಬಿಪಿಡ್ ನ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಡ್ಕೊಂಡಿತ್ತು. ಆ ನಂತರದಲ್ಲಿ ಮಾಸ್ಟರ್ ಆಫ್ ಸೋಷಿಯಾಲಜಿ ಕೂಡ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ಕೊಂಡೆ. ಅದ್ರ ಜೊತೆ ಸ್ವಲ್ಪ ನನಗೆ ಬರವಣಿಗೆ ಹೆಚ್ಚು, ಅಲ್ಲೆಲ್ಲ ಪತ್ರಿಕೆಗಳಿಗೆ ನಾನು ಕೂಡ ನನ್ನ ಕಾರ್ಯಕ್ರಮದ ಇರ್ಬೋದು, ಬೇರೆಯವ್ರು ಯಾರ್ದಾದ್ರು ಕಾರ್ಯಕ್ರಮದಿದ್ರೆ ಅವ್ರು ಹೇಳಿದ್ರೆ ಅದನ್ನ ರಿಪೋರ್ಟಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಒಂದು ಡಿಗ್ರಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಮುಗಿಸ್ಕೊಂಡಿದ್ದೀನಿ. ಕರ್ನಾಟಕ ಜರ್ನಲಿಸಂ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಏನಂತಂದ್ರೆ ನಂದು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಬಿ ಆಪ್ತೋ ಮಾಡ್ಕೊಂಡೆ, ಬ್ಯಾಚುಲರ್ ಆಫ್ ಆಪ್ತಮಾಲಜಿ ಅಂತ ಹೇಳಿ. ಆ ನಂತರದಲ್ಲಿ ಇನ್ನೊಂದು ಕೆಲವು ಕೋರ್ಸ್ಗಳು ನಂದು ಹಿಂಗಾಯ್ತು ಅಂದ್ರೆ ನನಗೆ ಇದಿಲ್ದೇನೆ ಸೇರ್ಕೊಳ್ಳೋ ತರ ಬಂತು. ನನಗೆ ಇಬ್ರು ಅಕ್ಕಂದ್ರು, ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಅಕ್ಕನಿಗೆ ಓದಿಸ್ಬೇಕು ಅಂತ ಅಂದಾಗ ಅವ್ರು ನಾನು ಒಬ್ಳೇ ಹೋಗಲ್ಲ, ನನಗೆ ಜೊತೆಗೆ ಬೇಕು ಅಂದಾಗ ಜೊತೆ ಜೊತೆಗೆ ಅಂತ ಒಂದೊಂದು ಕೋರ್ಸ್ ಹೇಳ್ಕೊಂಡು.
1: ಅಲ್ಲ ಈಗ ಅನುಪಮ ಗೌಡ ಅವರು ನೀವು ಜೊತೆ ಜೊತೆ ಅಂತ ಹೇಳಿದಾಗ ಒಂದು ಒಂದು ಒಂದು ಸೇರಿಸ್ತಾನೆ ಇದ್ದೀರಿ ಅಂದ್ರೆ ಅಷ್ಟು ನಿಮಗೆ ಓದುವ ಒಂದು ತವಕ ತಿಳ್ಕೊಳ್ಳುವಂತ ಒಂದು ಏನು ತುಡಿತಾ ಇತ್ತಲ್ಲ, ಅದಕ್ಕಾಗಿ ಬಹಳಷ್ಟು ಎಜುಕೇಶನ್ಗಳನ್ನ ಮಾಡ್ಕೊಂಡಿದ್ದೀರಿ, ಬಹಳ ಡಿಗ್ರಿಗಳನ್ನ ತಗೊಂಡಿದ್ದೀರಿ. ಇಷ್ಟೆಲ್ಲ ಡಿಗ್ರಿಗಳನ್ನ ತಗೊಂಡ್ಮೇಲೆ ಆದ್ರೂ ಕೂಡ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಎಲ್ಲಾರು ಒಂದು ಸೆಟ್ಲ್ ಆಗ್ಬೇಕು ಅಂತ ಅನಿಸ್ತಿಲ್ವಾ ನಿಮಗೆ?
0: ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತು ಕೂಡ. 2004 ಅಲ್ಲಿ ನಾನು SI ಎಕ್ಸಾಮ್ ಬರೆದಿದ್ದು ನಿಜ, ಪಾಸ್ ಆಗಿದ್ದು ನಿಜ, ಆದ್ರೆ ಕೆಲವು
1: ಕಾರಣಾಂತರಗಳಿಂದ
0: ನಾನು ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ ಅಂತ ಹೇಳ್ಬೋದು
1: ಅಷ್ಟೇ. ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಸಮಾಜ ಸೇವೆಯಲ್ಲಿ ಗುರುತಿಸ್ಲಿಕ್ಕೆ ಅವಕಾಶಗಳಾಯ್ತು ಜಾಸ್ತಿ ಹೆಚ್ಚು ಅಲ್ವಾ? ಇಲ್ಲ ಅಂತಂದಿದ್ರೆ ನೀವು ಬೇರೆ ಫೀಲ್ಡ್ಗೆ ಹೋಗ್ಬಿಡ್ತಿದ್ರು ಏನು?
0: ಒಂದ್ ಕಲ್ಕೊಂಡ್ರೆ ಒಂದ್ ಸಿಗುತ್ತೆ ಅನ್ನೋದಕ್ಕೆ ಇದು ನಿದರ್ಶನ.
1: ಸ್ಯಾಟಿಸ್ಫೈ ಇದ್ದೀರಾ?
0: ಓಕೆ, ಐ ಆಮ್ ಸ್ಯಾಟಿಸ್ಫೈ. ಆಕ್ಚುಲಿ ಒಂದೊಂದ್ಸಲ ಅನ್ಸುತ್ತೆ, ಒಂದೊಂದ್ಸಲ ಒಮ್ಮೆ ಯಾವಾಗ್ಲಾದ್ರೂ ಒಬ್ಳೆ ಕೂತ್ಕೊಂಡಾಗ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ನಾನು ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಿದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಿದ್ನೇನೋ ಅಂತ ಆ ಕ್ಷಣ ಅನ್ಸುತ್ತೆ ಅಷ್ಟೇ. ಆಮೇಲೆ ಪುನಃ ಅನ್ಸುತ್ತೆ, ಇಲ್ಲ ಓಕೆ, ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ಇಲ್ಲೇ ನನ್ನ ಬದುಕು ಕೂಡ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಅನುಪಮ ಅಂದ್ರೆ ಬೇಕು ಅನ್ನೋ ನಿಟ್ಟಲ್ಲಿ ಇದ್ದೀನಿ. ಸೊ ಹಾಗಾಗಿ ಆ ಗೌರವ ಈಗಲೂ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಬೇಕಿತ್ತೇನೋ ಅಂತ ಅನಿಸ್ತಾ ಇಲ್ಲ.
1: ಅಲ್ಲ, ನೀವು ಆ ಕಡೆ ಹೋಗಿದ್ರೆ ಬಹಳಷ್ಟು ಪ್ರಶಸ್ತಿಗಳನ್ನ ತಗೊಳಕ್ ಸಾಧ್ಯ ಆಗ್ತಿರ್ಲಿ ಒಂದ್ ಕಾಣುತ್ತೆ, ಯಾಕೆಂದ್ರೆ ರಾಷ್ಟ್ರ ಮಟ್ಟದ ಹಾಗೆ ರಾಜ್ಯ ಮಟ್ಟದ ಬಹಳಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ, ಯಾವ್ಯಾವ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀರಿ, ರಾಜ್ಯ ಪ್ರಶಸ್ತಿಗಳು ತಗೊಂಡಿದ್ದೀರಿ ಅಂತ?
0: ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಭಾರತ ಸರ್ಕಾರದಿಂದ ಯೂತ್ ಮೂಮೆಂಟ್ ಅಲ್ಲಿ ನಾನು ಮಾಡಿದಂತಹ ಕೆಲಸವನ್ನ ಕನ್ಸಿಡರ್ ಮಾಡಿ 2005 ರಾಷ್ಟ್ರ ಯುವ ಪ್ರಶಸ್ತಿ ಅಂತ ಹೇಳಿಕೊಟ್ಟು ಅಂದಿನ APJ ಕಲಾಂ ಅವರು ಆ ಕಾರ್ಯಕ್ರಮದಲ್ಲಿ ಇದ್ರು. ಅದು ನನಗೆ ಬಹಳ ಹೆಮ್ಮೆ ಅಂತ ಹೇಳ್ಬೋದು. ಜೊತೆಗೆ ಆ ಮೂಮೆಂಟ್ ಅಲ್ಲಿ ನಾನು ಏನು ರಾಷ್ಟ್ರ ಯುವ ಪ್ರಶಸ್ತಿ ಪಡ್ಕೊಂಡಾಗ ರಾಜ್ಯದಿಂದ ನನ್ನೊಬ್ಬಳೆ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ದು, ಮತ್ತೆ ಜೊತೆಗೆ ಕಡಿಮೆ ವಯಸ್ಸಲ್ಲಿ ನನ್ಗೆ ಸಿಕ್ಕಿದಂತ ಪ್ರಶಸ್ತಿ ಅಂತ ಹೇಳ್ಬೋದು. ನನಗೆ 21-22 ವಯಸ್ಸು, ಆ ಮೂಮೆಂಟ್ ಅಲ್ಲಿ ನನಗೆ ಆ ಪ್ರಶಸ್ತಿ ಬಂದಿದ್ದು ನನಗೆ ಒಂಥರ ಮರೆಯಕ್ಕಾಗದೆ ಇರೋಂತ ಒಂದು
1: ಖುಷಿ
0: ಅಂತ ಹೇಳ್ಬೋದು. ಆ ನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಒಂದು ರಾಜ್ಯ ಯುವ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕೊಡುತ್ತೆ. ಇವೆಲ್ಲವನ್ನ ನೋಡಿದಾಗ ನನ್ನ ಇವೆಲ್ಲ ಸೇವೆಗೆ ಒಂದೆಲ್ಲೋ ಮೂಲವಾಗಿ ಕೆಲವು ಅವಕಾಶಗಳು ಕೂಡ ಬಂದಿದೆ. ನಾನು ಇಂಡೋ ಶ್ರೀಲಂಕಾ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಇಂಡಿಯಾದಿಂದ ಆಯ್ಕೆ ಆದಂತ ಒಬ್ಬ ಯುವತಿ ಅಂತ ಹೇಳ್ಬೋದು. ಅಂದಿನ ಯುವತಿಯಾಗಿ ಆ ಒಂದು ಇಂಡೋ ಶ್ರೀಲಂಕಾ ಯುವ ವಿನಿಮಯ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದಿದ್ದೆ. ಈ ಎಲ್ಲ ಅವಕಾಶಗಳು ಮೋಸ್ಟ್ಲಿ ನನ್ನ ಈ ಅವಕಾಶದಿಂದ ವಂಚಿತ ಮಾಡ್ತು ಅಂತ.
1: ಆ ಡೆಸ್ಟಿನಿ ಅನ್ನೋ ಒಂದು ಇರುತ್ತೆ.
0: ಎಸ್,
1: ನಾವು ಅನ್ಕೊಂಡಿದ್ದೆ ಬೇರೆ, ನಾವು ಹೋಗಿದ್ದೆ ಬೇರೆ ಅನ್ನೋದು
0: ಹೌದು. ಆದ್ರೆ ಅದು 100% ಅಂತ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಅಪ್ ಟು 10th ತನಕ ನಾನು ನ್ಯಾಷನಲ್ ವಾಲಿಬಾಲ್ ಮತ್ತೆ ಅಥ್ಲೆಟ್ ಪ್ಲೇಯರ್, ನ್ಯಾಷನಲ್ ಅಥ್ಲೆಟ್ ಕ್ರಾಸ್ ಕಂಟ್ರಿ ಕೂಡ ಹೋಗಿದಂತವಳು. ನಾನು ಇದೇ ಲೈನ್ ಅಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಅದ್ ಹೇಗೋ ಕಡೆ ಬಂದೆ, ಕಾಲೇಜು NSS ಒಂದ್ ಕಡೆ ನನ್ಗೆ ಪ್ರೇರಣೆ ಅಂತ ಹೇಳ್ಬೋದು.
1: ಅಂದ್ರೆ ಕಾಲೇಜ್ ಲೆವೆಲ್ ಕೂಡ NSS ಎಲ್ಲ ಮಾಡ್ತಾ ಇದ್ರಿ, ಕಲ್ಚರಲ್ ಆಕ್ಟಿವಿಟೀಸ್ ಭಾಗವಹಿಸ್ತಾ ಇದ್ರಿ, ಹಾಗೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರಿ. ಓಕೆ, ಈಗ ನಿಮ್ ರಾಷ್ಟ್ರ ಪ್ರಶಸ್ತಿಗಳು ಏನ್ ಸಿಕ್ಕಿದವ, ಯಾವ ಒಂದು ಸೇವೆಗಾಗಿ ಸಿಕ್ಕಿದ್ದು? ಅಂದ್ರೆ
0: ಎಲ್ಲ ಸಮಾಜ ಸೇವೆಗಾಗಿನೆ ಸಿಕ್ಕಂತದ್ದು. ಸೋಷಿಯಲ್ ಸರ್ವಿಸ್ ಅಲ್ಲೇ ಯೂತ್ ಮೂಮೆಂಟ್ ಅಲ್ಲಿ ಯುವ ಜನರನ್ನ ಪ್ರೇರೇಪಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಯುವ ಜನತೆಗಾಗಿ ದುಡಿದಿದ್ದಕ್ಕೆ ಅದು ರಾಷ್ಟ್ರ ಯುವ ಪ್ರಶಸ್ತಿ ಕೊಟ್ಟಂತದ್ದು. ಆ ನಂತರ ನಾವು ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ

0: ಆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಆಗ 2015 ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಕ್ತು. ಆ ನಂತರ ಬಾಂಬೆ ಯೂನಿವರ್ಸಿಟಿಯಿಂದ ಕೂಡ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದವೆ. ನಿನ್ನೆ ಕೂಡ ಒಂದು ಕರುನಾಡ ಸಾಧಕರು ಅಂತ ಹೇಳಿ ನಿನ್ನೆ ಕೂಡ ಗೌರವ ಅಂದ್ರೆ ಪ್ರತಿ ತಿಂಗಳಲ್ಲಿ 2 ತಿಂಗಳಲ್ಲಿ ಯಾರಾದ್ರೂ ಈ ತರ ಗೌರವಿಸ್ತಾ ಇರ್ತಾರೆ, ಗುರುತಿಸ್ತಾ ಇರ್ತಾರೆ. ಆದ್ರೆ ನಾನೇನು ಪ್ರಶಸ್ತಿಯ ಬೆನ್ನಟ್ಟಿ ಹೋದವಳಂತವಳಲ್ಲ. 2005 ನಾವು ಆ ಸಾಧನೆ ನನ್ನ ಕಡೆಯಿಂದ ಆಗಿದೆ ಅಂತ ಅಂದಾಗ ನಾವು ಅದ್ರ ಹಿಂದಿನ ನಮ್ಮ ಶ್ರಮನು ಕೂಡ ಅಲ್ಲಿದೆ ಅಂತ ಹೇಳ್ಬೋದು.
1: ಖಂಡಿತವಾಗ್ಲೂ, ಯಾಕೆಂದ್ರೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆ ಖಂಡಿತ ಇರಬೇಕಾಗುತ್ತೆ. ನಾವ್ ಏನ್ ಮಾಡ್ತೀವಿ ಫೋಕಸ್ ಆಗಿ ಇಟ್ಕೊಂಡು ಗೋಲ್ ಇಟ್ಕೊಂಡೇ ಮಾಡಿದಾಗ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾವ್ ಏನೋ ಮಾಡ್ತಾ ಇದ್ವಿ ಅಂತಂದಾಗ ಅದು ಯಾರು ಮುಟ್ಟಬೇಕು ಮುಟ್ಟಲ್ಲ.
0: ಹೌದೌದು,
1: ಆ ಒಂದು ಕೆಲಸ ಪರಿಪೂರ್ಣ ಆಗ್ಲಿಕ್ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಈ ಸಮಾಜ ಸೇವೆ ಅನ್ನುವಂಥದ್ದು ಎಲ್ರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
0: ಹೌದಾ?
1: ಅದಕ್ಕಾಗಿ ಡೆಡಿಕೇಶನ್ ಇರಬೇಕಾಗುತ್ತೆ, ಅದಕ್ಕಾಗಿ ಪಣವನ್ನ ತೊಟ್ಟಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ.
0: ಓಕೆ, ಇದೇ ಈ ಸಂದರ್ಭಕ್ಕೆ ಒಂದು ಸ್ಟೋರಿ ಹೇಳ್ಬೇಕಂತ ಅಂದ್ರೆ 2001 ನಾನು ನೆಹರು ಯುವಕ ಕೇಂದ್ರದಲ್ಲಿ ಒಂದು ವಾಲಂಟಿಯರ್ ಆಗಿ ತಗೊಳ್ತಾ ಇದ್ರು.
1: ಓಕೆ,
0: ಅಲ್ಲಿ ನಮ್ಗೆ ಏನಂದ್ರೆ 700 ರೂಪಾಯಿ
1: ಸ್ಟೈಫಂಡ್
0: ಕೊಡ್ತಾ ಇದ್ರು. ನಮ್ ಖರ್ಚಿಗಾಗತ್ತೆ. ಇಲ್ಲಿ ನನ್ ಕಾಲೇಜ್ ಓದ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಈ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ NYK ಅಲ್ಲಿ ಅಲ್ಲಿ ಒಂದು ನಮ್ಗೆ ಬೇಸಾಯ್ತು ಅಂತ ಹೇಳ್ಬೋದು. ಈ ಕಡೆ NYK ಕೆಲಸ, ಈ ಕಡೆ NSS ಅಲ್ಲಿ ಕೆಲಸ. NSS ಅಲ್ಲಿ ನಾನು ಅಪ್ ಟು ನ್ಯಾಷನಲ್ ಲೆವೆಲ್ ತನಕ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಇರ್ಬೋದು, ಸ್ಟೇಟ್ ಲೆವೆಲ್ ಕ್ಯಾಂಪ್. ಅವತ್ತೆಲ್ಲ ಒಂಥರ ಅಂದ್ರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಎಲ್ಲದರಲ್ಲೂ ಆಯ್ಕೆ ಆಗಿ ಬೇರೆ ಬೇರೆ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡೋ ಅವಕಾಶಗಳು ಸಿಕ್ತು. ಅಲ್ಲಿ ಹೋದಾಗ ಅಲ್ಲಿಯ ಒಂದು ವಾತಾವರಣದ ಜೊತೆಗೆ ಅಲ್ಲಿಯ ಒಂದು ಕಲ್ಚರ್ ಮತ್ತೆ ಅಲ್ಲಿಯ ಕಾರ್ಯಕ್ರಮಗಳನ್ನ ಪರಿಚಯ ಕೂಡ ನಮ್ಗೆ ಆದಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಂದಿನ DC ಆಗಿದ್ದಂತವ್ರು LK ಅತೀಕ್ ಅಂತ ಹೇಳಿ, ಮಂಡ್ಯದಲ್ಲಿ LK ಅತೀಕ್ ಅವರು ನಮ್ ಕೆಲಸ ನೋಡ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ ಏನಾಗಿದೆ, ಅವ್ರಿಗೆ ಯಾವತ್ತೋ ಒಂದ್ಸಲ ಒಂದು ಫೈಲ್ ಅವ್ರಿಗೆ NYK ಮತ್ತೆ ಯೂತ್ ಸರ್ವಿಸ್ ಇಂದಾನೆ ಸ್ಟೇಟ್ ಅವಾರ್ಡ್ ಇರ್ಬೋದು ನ್ಯಾಷನಲ್ ಅವಾರ್ಡ್ಗೆ ಫೈಲ್ ನ ರೆಕಮೆಂಡ್ ಮಾಡೋದು. ಆಗ ಫೈಲ್ ರೆಕಮೆಂಡ್ ಮಾಡ್ಬೇಕಾದ್ರೆ ಅವರು ಒಂದ್ಸಲ ಮಾತಾಡಿದ್ದಾರೆ, ಆ ಹುಡುಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಕರೀತಾಳಲ್ಲ ಅನುಪಮ, ಅವ್ರನ್ನ ಅನುನ ಯಾಕೆ ನಾವು ರೆಕಮೆಂಡ್ ಮಾಡಬಾರ್ದು ಇದಕ್ಕೆ ಅಂತ ಹೇಳಿ. ಒಂದ್ ಕಡೆ ನಾ ಇದು ಪ್ರಶಸ್ತಿಯ ಪರಿಚಯನೇ ಇಲ್ಲದೆ ಮೂಮೆಂಟ್ ಅಲ್ಲಿ ನನಗೆ ಈ ತರ ಇದೇ ಅಪ್ಲಿಕೇಶನ್ ಹಾಕುವಂತ ಮಾರ್ಗದರ್ಶನ ಕೊಟ್ಟವರು ಅಂತಾನೆ ಹೇಳ್ಬೋದು ಅವ್ರನ್ನ. ಅದೇ ಹಿಂಗಿದ್ದು ಈ ಲೈನ್ ಕರ್ಕ ಬಂತು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಪ್ರಶಸ್ತಿ ಹಿಂದೆ ಹೋಗ್ತಿರ್ಲಿಲ್ವನೋ, ಮತ್ತೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಏನಿದ್ರು ನಮ್ದು ಏನಂದ್ರೆ ಕೆಲಸ ಮಾಡ್ಬೇಕು ಅಂತ ಅನ್ನೋ ಮೂಮೆಂಟ್ ಅಲ್ಲೇ ಓಡಾಡ್ತಾ ಇದ್ದ ಸಂದರ್ಭ ಅಂತ ಹೇಳಿ.
1: ಈಗ ಬಹಳಷ್ಟು ನೀವು ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಆಗ ಕೂಡ ಏಷ್ಯಾ ಬುಕ್ ಆಫ್ ರೆಕಾರ್ಡು, ಕರ್ನಾಟಕ ಬುಕ್ ಆಫ್ ರೆಕಾರ್ಡು, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡು, ಈ ತರ ಎಲ್ಲಾ ಬುಕ್ ಆಫ್ ರೆಕಾರ್ಡ್ಗಳಲ್ಲೂ ಕೂಡ ತಮ್ಮ ಹೆಸರುಗಳನ್ನ ಮುಚ್ಕೊಂಡಿದ್ದೀರಿ ಅಲ್ವಾ? ಅದು ಯಾವ್ಯಾವ ಕಾರಣಕ್ಕೆ ಆಗಿದೆ? ಅದು
0: ಏಷ್ಯಾ ಬುಕ್ ಆಫ್ ರೆಕಾರ್ಡೇ ನಾನು ಫಸ್ಟ್ ತಗೊಂಡಿದ್ದು, ಆಮೇಲೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಜಾಯ್ನ್ ಆಗಿದ್ದು. ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಏನಂತಂದ್ರೆ 780 ಅಡಿ ಉದ್ದದ ಒಂದು ಫ್ಲಾಗ್, ನಮ್ಮ ಭಾರತದ ಫ್ಲಾಗ್ ಏನಿದೆ ಅದರದ್ದು ಒಂದು ಜಾಥಾ ಕಾರ್ಯಕ್ರಮವನ್ನ ಮಾಡಿದ್ವಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಆ ಜಾಥಾನ. ಅದು ಬಹಳ ಅರ್ಥಪೂರ್ಣವಾಗಾಯ್ತು ಮತ್ತೆ ತುಂಬಾ ಚೆನ್ನಾಗಾಯ್ತು. 780 ಅಡಿ ಉದ್ದದ್ದು ಅಂತ ಅಂದ್ರೆ ಅಷ್ಟು ಅದು ಸಾಮಾನ್ಯ ಏನಲ್ಲ. ಇದಕ್ಕೆ ಆಕ್ಚುಲಿ ನಾವು ಯಾರು ಅಪ್ಲೈಯೇ ಮಾಡ್ಲಿಲ್ಲ. ಅದನ್ನ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನ ನೋಡಿದಂತವ್ರು ಅದನ್ನ ಅವರೇ ರೆಕಮೆಂಡ್ ಮಾಡಿ ಇದು ನಮ್ಗೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಆಗೋ ತರದಲ್ಲಿ ಮಾಡಿಕೊಟ್ಟಿದ್ ಒಂದು. ಜೊತೆಗೆ ಇನ್ನೊಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಂತ ಅಂದ್ರೆ ಒನ್ ನೇಷನ್ ಒನ್ ಡೇ ಒನ್ ಬ್ಲಡ್ ಅಂತ ಹೇಳಿ, ಅಂದ್ರೆ ಬ್ಲಡ್ ಟೆಸ್ಟ್ ಗಳನ್ನ ಹೃದಯ ವಿಶ್ವ ಹೃದಯ ದಿನವನ್ನ 28 ಪ್ರತಿ
1: ವರ್ಷ
0: ಮಾಡ್ತಾ ಬರ್ತಾ ಇದ್ವಿ. ಆ ವರ್ಷ ಏನಂತ ಅಂದ್ರೆ ಒಂದು ಹೃದಯವನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ ಮನುಷ್ಯನ ಸಕ್ಕರೆ ಪ್ರಮಾಣ ಏನ್ ಹೇಳ್ತೀವಿ
1: ಶುಗರ್
0: ಲೆವೆಲ್ ಕರೆಕ್ಟ್ ಇರಬೇಕಾಗುತ್ತೆ. ಹಾಗಾಗಿ ಎರಡಕ್ಕೂ ಸಂಬಂಧ ಇದೆ. ಈ ಸಕ್ಕರೆ ಪ್ರಮಾಣದ ಪರೀಕ್ಷೆಯನ್ನು ಮಾಡ್ಬೇಕು ಅಂತ ಹೇಳಿ 1 ಗಂಟೆಯಲ್ಲಿ ಎಷ್ಟು ಪರೀಕ್ಷೆ ಮಾಡ್ತೀವಿ ಅಷ್ಟನ್ನು ಕೂಡ ನಾವು ಅಪ್ಲೋಡ್ ಮಾಡ್ಬೇಕಿತ್ತು. ಒಂದು ಆಪ್ಗೆ ನಾವು ಅದನ್ನ ಅಪ್ಲೋಡ್ ಮಾಡ್ಬೇಕಿತ್ತು. ಆ ಮೂಮೆಂಟ್ ಅಲ್ಲಿ ಹೆಜ್ಜೆ ಇಟ್ಟಾಗ ನಾವು 580 ಹೆಚ್ಚು ರಕ್ತ ಪರೀಕ್ಷೆಗಳನ್ನ ಮಾಡಿದಂಥದ್ದು. ಅದು ಎಲ್ಲ ತಲುಪದ ಮೇಲೆ ನಮಗೆ ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ನಮ್ಮ ಸಂಸ್ಥೆ ಮತ್ತೆ ಹೆಸರು ನೋಂದಣಿ ಆಗಿರುವಂತಹದ್ದು.
1: ಓಕೆ, ಅದು ಯಾವ ವರ್ಷದಲ್ಲಿ?
0: 2021-22.
1: ಓಕೆ, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ ತಮ್ಮ
0: ನೋಬಲ್ ಬುಕ್ ಆಫ್ ಎಸ್ ಅದು ನೋಡಿ. ಅದರಲ್ಲಿ ನಾನು ರೋಟರಿ ಪ್ರೆಸಿಡೆಂಟ್ ಆಗಿದ್ದಾಗ ಏನಪ್ಪಾ ಅಂತ ಹೇಳಿದ್ರೆ ವರ್ಷದ 365 ದಿನ ಮಾತ್ರ ನಮಗೆ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರುತ್ತೆ. 365 ದಿನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ನಾನು ಪ್ಲಾನ್ ಮಾಡಿದ್ದೇನಂದ್ರೆ 365 ದಿನನೂ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡ್ಕೊಂಡಿದ್ವಿ. ಆದರೆ 3 ನನಗೆ ಲಾಸ್ ಆಯ್ತು. ಯಾಕೆಂದ್ರೆ ನನಗೆ ಮತ್ತೆ ಆಕ್ಸಿಡೆಂಟ್ ಆಯಿತು. ಆಗ ಎಡಗೈ ಫ್ರಾಕ್ಚರ್ ಆಗಿ ರೆಸ್ಟ್ ಅಲ್ಲಿ ಇರ್ಬೇಕಾಗಿ ಬಂತು. ಆದ್ರೆ 365 ದಿನದಲ್ಲಿ ಕೆಲವು ದಿನಗಳು

0: ವೇಸ್ಟ್ ಆದ್ರೂ ಕೂಡ 235 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ
1: ಮಾಡಿದ್ವಿ.
0: ಒಂದು ವರ್ಷದಲ್ಲಿ 235 ಕಾರ್ಯಕ್ರಮ ಆಯ್ತು. ಆ 235 ಕಾರ್ಯಕ್ರಮಗಳನ್ನ ಕೂಡ ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾವು ನೊಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಸಬ್ಮಿಟ್ ಮಾಡಿದ್ವಿ. ಅದೆಲ್ಲ ಸಾಧನೆಯನ್ನ ನೋಡಿ ಅದಕ್ಕೆ ಅದು ವ್ಯಕ್ತಿಗತವಾಗಿ ಕೊಟ್ಬಿಟ್ರು ಅವರು. ನಾನು ಆಕ್ಚುಲಿ ಸಂಸ್ಥೆಗೆ ಹಾಕಿದ್ದೆ ಅದು, ಅದು ನೀವೇ ಯಾಕೆ ತಗೋಬಾರದು ಅಂತ ಹೇಳಿ ಅದನ್ನ ನನ್ನ ಪರ್ಸನಲ್ ಹೆಸರಿಗೆ ಕೊಟ್ಟಿದ್ದಾರೆ ಅದು.
1: ನಿಮ್ಮ ಎನ್ ಜಿ ಒ ಸಂಸ್ಥೆ ಬಹಳ ವರ್ಷಗಳಿಂದ ಆಗ್ಲೇ ಕೂಡ ಹೇಳಿದ್ರೆ 21 ವರ್ಷಗಳಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿ, ಹೆಣ್ಮಕ್ಳ ಸಬಲೀಕರಣ ಆಗಿರ್ಬೋದು, ಹಾಗೆ ಪರಿಸರ ರಕ್ಷಣೆ, ಹಾಗೆ ಎಜುಕೇಶನ್, ಹಾಗೆ ಆರೋಗ್ಯ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು. ಕಲ್ಪನೆ ಏನಿತ್ತು ಅದು ಶುರು ಮಾಡಿದಾಗ ತರದೇ ಅಂತಿತ್ತ, ಇಲ್ಲ ನೀವು ಶುರು ಮಾಡಿದ್ಮೇಲೆ ಕಲ್ಪನೆಗಳು ಚೇಂಜ್ ಆಯ್ತು? ಯಾರನ್ನ ಫೋಕಸ್ ಮಾಡ್ಕೊಂಡು ನೀವು ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರಿ? ಹೆಣ್ಮಕ್ಳ, ಇಲ್ಲ ವೃದ್ಧರ, ಇಲ್ಲ ರೋಗಿಗಳ, ಇಲ್ಲ ಅನಕ್ಷರಸ್ತ್ರ?
0: ಓಕೆ, ಫಸ್ಟು ನೀವು ಹೇಳಿದ ಕರೆಕ್ಟ್. ನನಗೆ ಫಸ್ಟು ಆಸೆ ಇದ್ದೇನೆಂದರೆ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾಗ ಕೆಲವರು, ನಾನು ಚಿಕ್ಕ ಹುಡುಗಿಯಿಂದ ಅವ್ರನ್ನ ನೋಡ್ತಾ ಇದ್ದೆ, ಮೆಂಟಲಿ ರಿಟಾರ್ಡೆಡ್ ಆಗಿ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು, ಅಲ್ಲಿ ಇಲ್ಲಿ ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವ್ರಿಗೆ

0: ಯಾರನ್ನ ಫೋಕಸ್ ಮಾಡ್ಕೊಂಡು ನೀವು ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರಿ? ಹೆಣ್ಮಕ್ಳ ಇಲ್ಲ ವೃದ್ಧರ ಇಲ್ಲ ರೋಗಿಗಳ ಇಲ್ಲ ಅನಕ್ಷರಸ್ಥರ?
1: ಓಕೆ, ಫಸ್ಟು ನೀವು ಹೇಳಿದ ಕರೆಕ್ಟ್. ನನಗೆ ಫಸ್ಟು ಆಸೆ ಇದ್ದೇನೆಂದರೆ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾಗ ಕೆಲವರು ನಾನು ಚಿಕ್ಕ ಹುಡುಗಿಯಿಂದ ಅವ್ರನ್ನ ನೋಡ್ತಾ ಇದ್ದೆ, ಮೆಂಟಲಿ ರಿಟೈರ್ಡ್ ಆಗಿ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು ಅಲ್ಲಿ ಇಲ್ಲಿ. ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಒಂದು ಆಶ್ರಯ ಕೊಡಬೇಕು, ಇವರಿಗೆಲ್ಲ ಒಂದು ಅವರ ಊಟಕ್ಕಾದರೂ ನಾನು ಆಸರೆ ಆಗಬೇಕು ಅನ್ನೋದು ಈ ಕಲ್ಪನೆಯಲ್ಲಿ ಫಸ್ಟು ಹೆಜ್ಜೆ ಇಟ್ವಿ. ಆಗ ಮನಸ್ಸು ಅಂದರೆ ಹೇಗೆ ಯೋಚನೆ ಮಾಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ. ಆನಂತರ ಅಲ್ಲಿ ರುದ್ರನಿಗೆ ಒಂದು ಆಶ್ರಮ ಮಾಡಬೇಕು ಅನ್ನೋ ಕಲ್ಪನೆ ಕೂಡ ಇತ್ತು. ಅವಾಗ ನಾವು ಯೋಚನೆ ಮಾಡಿದ್ದೇನಂತಂದರೆ ಸ್ವಲ್ಪ ನನ್ನ ಬೆಳವಣಿಗೆ ಮತ್ತು ನನ್ನ ಸ್ವಲ್ಪ ಬದಲಾವಣೆಗಳು ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದಮೇಲೆ ಅನಿಸಿದ್ದು, ರುದ್ರನ್ನ ನಾವು ಆಶ್ರಮಕ್ಕೆ ತಂದು ಬಿಟ್ಕೊಳ್ಬಾರ್ದು, ಇದರಿಂದ ಇಡೀ ಸಮಾಜದ ವ್ಯವಸ್ಥೆನೇ ಕೂಡ ಹಾಳಾಗುತ್ತೆ ಅನ್ನುವಂಥದ್ದು. ವೃದ್ಧಾಶ್ರಮಗಳು ಯಾಕಾಗಿ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಒಂದು ಮನೆಯನ್ನು ಬೆಳಗುವಂಥವರೇ ರುದ್ರ ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಒಂದು ಮಕ್ಕಳನ್ನು ಲಾಲನೆ ಪಾಲನೆ ಪೋಷಣೆಯ ಜೊತೆಗೆ ಅವರ ಎಲ್ಲ ಅಸ್ತಿತ್ವವನ್ನು ಬದಲಾವಣೆ ಮಾಡೋ ನಿಟ್ಟಲ್ಲಿ ಅಜ್ಜ ಅಜ್ಜಿ ಮನೇಲಿರ್ಬೇಕು. ಅಂತಹ ಅಜ್ಜ ಅಜ್ಜಿಯರನ್ನ ನಾವು ನಮ್ಮ ವೃದ್ಧಾಶ್ರಮದಲ್ಲಿ ತಂದಿಟ್ಕೊಂಡ್ಬಿಟ್ರೆ ಮನೆಯದ್ದೇ ಅಂದ ಚಂದನೆ ಹಾಳಾಗುತ್ತೆ ಅನ್ನೋಂತ ಕಲ್ಪನೆ ಬಂದು ಆ ಒಂದು ವೃದ್ಧಾಶ್ರಮ ಮಾಡಬೇಕು ಅನ್ನೋದನ್ನು ಕೂಡ ಬದಿಗೊತ್ತು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾವು ಆರೋಗ್ಯದ ಕಡೆನೆ ಹೆಚ್ಚು ಒತ್ತು ಕೊಡೋಣ, ಜೊತೆಗೆ ಶಿಕ್ಷಣದ ಕಡೆ ಗಮನ ಕೊಡೋಣ. ಮಹಿಳೆಯರನ್ನ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ, ಇವತ್ತು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಲ್ಲ, ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಪರಿಸರ ಕಾಪಾಡಿಕೊಂಡ್ರೆ ನಮ್ಮ ಸಮಾಜವನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟು ಅದರ ಜೊತೆಯಲ್ಲಿ ಜಾಗೃತಿಯನ್ನು ಮೂಡಿಸೋ ನಿಟ್ಟಲ್ಲಿ ಕೂಡ ನಾವು ನಿರಂತರವಾಗಿ ಬರ್ತಾ ಇದ್ವಿ. ಎಲ್ಲಾ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದೀವಿ ನಿರಂತರವಾಗಿ. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಒಂದೊಂದು ಕಡೆ ಪ್ರೇರಣೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಜಾಗೃತಿಯಲ್ಲಿ ಹೆಚ್ಚು ನಾವು ಆರೋಗ್ಯದ ಕಡೆನೆ ಫೋಕಸ್ ಮಾಡೋದು, ಅದರಲ್ಲೂ ಕೂಡ ಇವಾಗ ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೀವಿ. ಇದು ಆಹಾರ ಕ್ರಮದಿರ್ಬೋದು ಮತ್ತೆ ಕ್ಯಾನ್ಸರ್ ಬಂದ ನಂತರದಲ್ಲಿ ಆ ವ್ಯಕ್ತಿ ಹೇಗೆ ಆತ್ಮಸ್ಥೈರ್ಯವನ್ನ ಕೂಡ ಕಳ್ಕೊಳ್ಳದೆ ತನ್ನನ್ನು ತಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕು ಅಂತ ಹೇಳಿಬಿಟ್ಟು ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ದೀವಿ. ಇದು ಕ್ಯಾನ್ಸರ್ಗೆ ಹೆಚ್ಚು ಫೋಕಸ್ ಮಾಡಲಿಕ್ಕೂ ಒಂದು ಕಾರಣ ಇದೆ. ನನ್ನ ಒಡಹುಟ್ಟಿದ ಅಕ್ಕ, ಅವಳು ಕೂಡ ಅದೇ ಮೆಡಿಕಲ್ ಕಾಲೇಜಲ್ಲಿ BMLT ಮಾಡಿದಂಥವಳು. ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡಿಕೊಂಡು ಸಾವಿರಾರು ಜನನ್ನ ಬದುಕಿಸೋ ನಿಟ್ಟಲ್ಲಿ ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ಲು. ಅದರಲ್ಲಿ ಅವಳಲ್ಲಾಗದಂತಹ ಬದಲಾವಣೆ ಅವಳಿಗೆ ಗೊತ್ತಾಗಿರಲಿಲ್ಲ. ಅಂದರೆ ಲಾಸ್ಟ್ ಮೊಮೆಂಟಲ್ಲೇ ಅವಳಿಗೆ ಕೊನೆ ಸ್ಟೇಜಲ್ಲಿದೆ ಅಂತ ಗೊತ್ತಾಯ್ತು,
0: ಕ್ಯಾನ್ಸರ್.
1: ಆ ಮೊಮೆಂಟಲ್ಲಿ ಡಾಕ್ಟರ್ ಹೇಳಿದ ಒಂದೇ ಮಾತು ಏನಂದರೆ, ಇವ್ರದ್ದು ಇನ್ನು ಬದುಕೋದು ಒಂದು ವಾರ ಅಥವಾ ಒಂದು ತಿಂಗಳು ಅಂತ. ಆದರೆ ಅವಳಲ್ಲಿದ್ದಂತಹ ಛಲ ಹೇಗಿತ್ತು ಅಂದರೆ, ಅವ್ರು ಹೇಳಿದ್ದು ಒಂದು ವಾರ ಒಂದು ತಿಂಗಳನ್ನು ಮೀರಿ ಅವಳು ಆರೂವರೆ ವರ್ಷಗಳ ಕಾಲ ಬದುಕೋದ್ಲು. ಆ ಆರೂವರೆ ವರ್ಷಗಳ ಕಾಲ ಬದುಕಿದ ನಂತರದಲ್ಲಿ ಅಕ್ಕ ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದಂದ್ರೆ, ಒಬ್ಬ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅನ್ನೋದಿದ್ರೆ, ಅವನಲ್ಲಿ ಅವನ ಮೇಲೆ ಅವನಿಗೆ ನಂಬಿಕೆ ಇದ್ರೆ ಎಷ್ಟು ಬೇಕಾದ್ರೂ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಕಲ್ತದ್ದು. ಆ ನಂತರದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಕೊಡ್ಬೇಕು ಅಂತ ಹೇಳಿ ನಾವು ಆಗ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್
0: ಆರೋಗ್ಯದ ಕಡೆಗೆ ಹೆಚ್ಚು, ಈ ಕ್ಯಾನ್ಸರ್ ನಿರ್ಮೂಲನೆಯ ಕಡೆಗೆ ಅವೇರ್ನೆಸ್ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ನೀವು ಮದುವೆ ಆಗಿದ್ಯಾ ವರ್ಷ?
1: 2007.
0: ಓಕೆ, ಮದುವೆಗೆ ಮುಂಚೆನೆ ನೀವು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ, ಒಂದು ಸಂಸ್ಥೆನೂ ಕೂಡ ಹುಟ್ಟಾಕೊಂಡಿದ್ರಿ. ಮದುವೆ ಆದ್ಮೇಲೆ ಗಂಡನ ಸಪೋರ್ಟ್ ಹೇಗಿತ್ತು? ಈಗ ಇಷ್ಟು ವರ್ಷ ಒಂದು ವರ್ಷಕ್ಕೆ ಬಂದಿದ್ರಿ ಅಂತ ಹೇಳಿದಾಗ ನಿಮ್ಮ ಯಜಮಾನರ ಸಪೋರ್ಟ್ ಇಲ್ಲದೆ ಅಂತೂ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
1: ಅದರಲ್ಲಿ ನನಗಂತೂ ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ಬೋದು. ನಂದು ಮದುವೆ ಆಗಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು.
0: ಓಕೆ,
1: ಅವರ ಬಿಸ್ನೆಸ್ ಎಲ್ಲ ಇರೋದು ಬೆಂಗಳೂರು. ಆದ್ರೆ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ನನ್ನ ಮಗಳು ಇದೆಲ್ಲ ಕೆಲಸ ಮಾಡ್ತಾಳೆ, ಅವಳು ತುಂಬಾ ಓಡಾಡ್ಕೊಂಡಿರ್ತಾಳೆ ಅಂತ ಹೇಳಿದ್ರು. ಅದು ಹೇಳಿದ್ದೇನಾದ್ರೂ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ತಾ ಏನೋ ಗೊತ್ತಿಲ್ಲ. ಆಯ್ತು, ನಿನ್ಗೆ ಇಲ್ಲೇ ಖುಷಿ ಇದೆ ಅಂತಂದ್ರೆ ನೀನ್ ಇಲ್ಲೇ ಇರು, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ನೀನ್ ಅದ್ರಲ್ಲೇ ಮುಂದುವರಿ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ಅವ್ರು ನನಗೋಸ್ಕರ ನನ್ನ ಮಂಡ್ಯದಲ್ಲಿದ್ದೀನಿ, ಅವರು ಬೆಂಗಳೂರಿಗೆ ಡೈಲಿ ಅಪ್ ಡೌನ್ ಮಾಡ್ತಾರೆ.
0: ಇದು ಹೆಂಗೆ ಅಂತ ಹೇಳಿದ್ರೆ ಸಪೋರ್ಟಿವ್ ಅಂತ ನಾವ್ ಹೇಳೋದು. ಈ ನಿಟ್ಟಿನಲ್ಲಿ ನಾವ್ ಹೇಳೋದು ಏನಂತಂದ್ರೆ, ನಿಮ್ಮ ಮೋಸ್ಟ್ಲಿ ಕೆಲಸ ಈ ಒಂದು ಸಮಾಜ ಸೇವೆಯ ಕೆಲಸ ಮದುವೆ ಆದ್ಮೇಲೆ ಹೆಚ್ಚಾಯ್ತು ಅಂತ ಕಾಣುತ್ತೆ.
1: ಅದ್ರಲ್ಲಿ ಎರಡ್ ಮಾತಿಲ್ಲ, ಮದ್ವೆ ಆದ್ಮೇಲಂತೂ ತುಂಬಾನೇ ಜಾಸ್ತಿ ಆಯ್ತು. ಒಂದು ಜೊತೆಗೆ ಸ್ವಲ್ಪ ಮಕ್ಳ ಜವಾಬ್ದಾರಿನೂ ಇರ್ಲಿಲ್ಲ ನನಗೆ, ಮಕ್ಳಿಬ್ರು ಕೂಡ ಆರನೇ ಕ್ಲಾಸ್ಗೇನೆ ಇಬ್ರು ಅವ್ರವ್ರ ಜವಾಬ್ದಾರಿ ಅನ್ನೋ ತರದಲ್ಲಿ ನವೋದಯ ಶಿಕ್ಷಣ ಪಡ್ಕೊಳಕ್ಕೆ ಹಾಸ್ಟೆಲ್ ಸೇರ್ಪಡೆ ಆದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಸರ್ವಿಸ್ ಅಲ್ಲಿ ತೊಡ್ಕೊಳಕ್ಕೆ ಅವಕಾಶ ಆಯ್ತು ಅಂತ ಹೇಳ್ಬಹುದು.
0: ಓಕೆ, ಅನುಪಮಾ ನಾಗರಾಜ್ ಗೌಡ.

0: ಅವರೇ, ಬಹಳಷ್ಟು ಸಂತೋಷ ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಒಂದು ಸಮಾಜ ಸೇವೆಯ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ, ಇನ್ನು ಬಹಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವ ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಏನೇನು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಕನಸುಗಳೆಲ್ಲ ಈಡೇರಲಿ ಅನ್ನುವ ಆಶಯ ನಮ್ಮದು. ಇಷ್ಟೊತ್ತು ಆಕಾಶವಾಣಿ ಜೊತೆ ನಿಮ್ಮ ಬದುಕಿನ ಮಾತುಕತೆಯನ್ನು ಆಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್. ಇದುವರೆಗೂ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಕೇಳಿದ್ರೆ ನಾನು ಶರತ್ ಅಂತ. ಈಗ ನೀವು ಸೈಬರ್ ಕ್ರೈಮ್ ಅಲ್ಲಿ ಯಾವ್ದೇ ವೆರೈಟಿ ನೋಡಿ, ನೀವು ಎಲ್ಲದು ಅತಿ ಆಸೆಗೆ ಬಿದ್ದು ನಾವು ದುಡ್ಡು ಕಳ್ಕೊಂಡಿರೋ ಪರಿಸ್ಥಿತಿನೇ. ಯಾಕಂದ್ರೆ ಈ ಆಪ್ಸಿನಿಟಿ ಬಗ್ಗೆ ಯಾರೇ ಆಗ್ಲಿ ಅಡಲ್ಟ್ಸ್ ಎಜುಕೇಟೆಡ್ ಅವರ ವೈಯಕ್ತಿಕ ಫೋಟೋಗ್ರಾಫ್ಗಳನ್ನ ಫೇಸ್ಬುಕ್ ಅಲ್ಲಿ ಹಾಕೋದಾಗ್ಲಿ ಅಥವಾ ಅವರ ಮೊಬೈಲ್ ಸ್ಟೋರ್ ಮೊಬೈಲ್ ಅಲ್ಲಿ ಫೋಟೋ ತೆಗೆಯುವಂತದ್ದಾಗ್ಲಿ, ಇದು ನಗ್ನ ಚಿತ್ರಗಳಾಗ್ಲಿ, ಅದು ಫೋನ್ ಅಲ್ಲಿ ಇಟ್ಕೊಳ್ಳೋ ಅಂತದಾಗ್ಲಿ, ಯಾಕೆಂದ್ರೆ ನಿಮ್ಮ ನೀವು ಯಾವ್ದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀರಿ, ಅದು ಯಾರ್ದೋ ಕೈಗೆ ಸೇರ್ತದೆ, ಅದ ಆ ವಿಡಿಯೋನ ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಅಲ್ಲೇ ನೀವು ಅದನ್ನ ಹಂಚಿಕೆ ಮಾಡಿದ್ರೆ ಅವ್ರಿಗೆ ಯಾವತ್ತೋ ಒಂದ್ ದಿವಸ ಮನಸ್ತಾಪ ಆಗಿ ನಿಮ್ಮ ವಿರುದ್ಧ ಅದನ್ನ ಉಪಯೋಗಿಸ್ಕೊಳ್ಬಹುದು. ಬಹಳಷ್ಟು ನಿದರ್ಶನಗಳಿದಾವೆ. ಈಗ ನಿಮ್ಮ ಮೊಬೈಲ್ ಕ್ಯಾಮ್ರಾನ ನಿಮಗೆ ಗೊತ್ತಿಲ್ದಂಗೆ ಆನ್ ಮಾಡುವಂತ ಅಪ್ಲಿಕೇಶನ್ಗಳಿದಾವೆ. ಸೊ ನೀವು ಏನ್ ಮಾಡ್ತೀರಿ, ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಎದುರುಗಡೆ ಫ್ರಂಟ್ ಕ್ಯಾಮ್ರಾನ ಯಾವತ್ತೂ ಒಂದು ಸ್ಟಿಕ್ಕರ್ ಇಂದ ಮನೇಲಿ ಬಿಂದಿ ಇರ್ತದೆ, ಬಿಂದಿನ ಹಾಕಿ ಅದನ್ನ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಸೊ ಯಾರೇ ಬೇಕಾದ್ರೂ ನಿಮ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನೀವೇ ವಿಡಿಯೋ ರೆಕಾರ್ಡ್ ಮಾಡಿದ್ದನ್ನ ಬೇರೆಯವ್ರು ಉಪಯೋಗಿಸ್ಕೊಳ್ಬಹುದು, ಅದು ಬೇರೆ ಯಾರಿಗೋ ಕಳ್ಸಕ್ ಹೋಗಿ ಇನ್ಯಾರಿಗೂ ಹೋಗ್ಬೋದು. ಸೊ ಆ ರೀತಿಯಾದ ಅವಘಡಗಳು ಅನಾಹುತಗಳು ಆಗದೇ ಇರಲಿ. ಸೊ ನೀವು ಏನ್ ಫೋಟೋ ತೆಗಿತೀರಿ, ಜವಾಬ್ದಾರಿಯಿಂದ ತೆಗೀರಿ ಫೋಟೋಗಳನ್ನ. ಅದನ್ನ ನೀವು ಇದು ಸೋಷಿಯಲ್ ಮೀಡಿಯಾಗೆ ನೀವು ಶೇರ್ ಮಾಡ್ಬೇಕಾದ್ರೂ ಬಹಳ ಜವಾಬ್ದಾರಿಯಿಂದ ಶೇರ್ ಮಾಡ್ಬೇಕು. ನೀವು ಅಂತ ಫೋಟೋಗಳನ್ನ ಇಟ್ಕೊಂಡೇ ಕ್ರೈಮ್ಗಳು ನಡೆಯೋದು. ನಿಮ್ಮ ಅಂಥದೇ ಫೋಟೋ ಇಟ್ಕೊಂಡು ಯಾರೋ ಒಂದು ವಿಡಿಯೋ ಮಾಡ್ಬೋದು, ಅಂಥದೇ ಫೋಟೋ ಇಟ್ಕೊಂಡು ಯಾರೋ ಮಾರ್ಫ್ ಫೋಟೋಗ್ರಾಫ್ ಮಾಡ್ಬೋದು, ಅಂತ ಫೋಟೋ ಇಟ್ಕೊಂಡು ಅದನ್ನ ಮಾರ್ಫ್ ಮಾಡಿ ಬೇರೆ ಯಾರಿಗೋ ಕಳಿಸ್ಬೋದು. ಸೊ ಅದ್ರ ಬಗ್ಗೆ ನೀವು ಬಹಳಷ್ಟು ಗಮನ ವಹಿಸಿ, ಚೀಟಿಂಗ್ ಆಗಿದೆ ಅಂದ ತಕ್ಷಣ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಮಿಡಿಯೇಟ್ ಆಗಿ ನೀವು ಕಂಪ್ಲೇಂಟ್ ಅನ್ನ ದರ್ಜ್ ಮಾಡಬೇಕಾಗ್ತದೆ, ಅಥವಾ ನೀವು ಡೈರೆಕ್ಟ್ ಆಗಿ 112ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವೆಬ್ಸೈಟ್ cyberpolicebangalore.nic.in, ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ cybercrime.cid, ಇದನ್ನು ದಯವಿಟ್ಟು ಫಾಲೋ ಮಾಡಿ, ನಮ್ಮ ವೆಬ್ಸೈಟನ್ನು ನೋಡಿ, ಸಾಕಷ್ಟು ಮಾಹಿತಿಗಳು ಅದರಲ್ಲಿದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ನಂತರ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಎಷ್ಟೋ ಸಂದರ್ಭದೊಳಗ ವಿಪರೀತವಾಗಿ ಸೀನುತ್ತೀವಿ. ಒಂದು ಸಲ ಕೆಮ್ಮು ಬಂತು ಅಂತಂದ್ರೆ ತಿಂಗಳುಗಟ್ಟಲೆ ಕೆಮ್ಮು ಹೋಗುದಿಲ್ಲ. ಇನ್ನು ಕೆಲವರಿಗೆ ಹೂ ಮುಟ್ಟಿದ ತಕ್ಷಣ ಏನೋ ಒಂದು ಅಲರ್ಜಿ ಆದಂಗ ಆಗ್ತದ, ಮೈ ಕೈ ತುರಿಸ್ತಾವ. ಇದು ಎಲ್ಲ ಪ್ರತಿನಿತ್ಯ ನಾವು ನೀವು ಎಲ್ಲ ಅನುಭವಿಸ್ತಾನೆ ಇರ್ತೀವಿ. ಏನಾಗ್ಯದ ಅಂದ್ರೆ, ಏ ಇಲ್ರಿ ನಂಗೆ ಅಲರ್ಜಿ ಆಗ್ಯದ. ಅಲರ್ಜಿ ಅನ್ನೋ ಶಬ್ದವನ್ನ ಬಹಳ ಸುಲಭವಾಗಿ ನಾವು ಮಾತಾಡಿಬಿಡ್ತೀವಿ. ಅಲರ್ಜಿ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಅಲರ್ಜಿ ಉಂಟಾಗ್ತದ. ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ವಸ್ತುವಿನಿಂದ ಅಲರ್ಜಿ ಉಂಟ ಆಗೇದ ಅಂದ್ರ ಅದನ್ನ ಪತ್ತೆ ಹಚ್ಚುದು ಹೆಂಗ, ಮತ್ತ ಈ ಅಲರ್ಜಿಯನ್ನ ತಡೆಗಟ್ಟೋದು ಹೆಂಗ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿಯ KMCRI ENT ವಿಭಾಗದಲ್ಲಿ ಹಿರಿಯ ENT ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ರವೀಂದ್ರ ಗದಗ್ ಅವರು.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್, ಸಾಮಾನ್ಯವಾಗಿ ನಾವು ಏನರೇ ವೈದ್ಯರ ಹತ್ರ ಬಂದಾಗ ಬಹಳ ದಿನ ಆತು ತುರಿಸ್ಲಿಕ್ ಹತ್ತದ, ಕಂಟಿನ್ಯೂಸ್ ಶೀನ್ ಬರ್ತಾವ ಅಂದ ಕೂಡಲೇ ವೈದ್ಯರು ಏ ಅಲರ್ಜಿ ಆಗದ್ ಬಿಡು ನಿನಗ ಅನ್ನೋದು ಸಾಮಾನ್ಯವಾಗಿ ಕೇಳ್ತೀವಿ. ವೈದ್ಯಕೀಯ ಭಾಷೆಯಲ್ಲಿ ಅಲರ್ಜಿ ಅಂದ್ರೇನು?
3: ಅಲರ್ಜಿ ಅನ್ನೋದು ವೈದ್ಯಕೀಯ ಭಾಷೆಯಲ್ಲಿ ಹೇಳಬೇಕಂತಂದ್ರೆ ಹೈಪರ್ ಸೆನ್ಸಿಟಿವಿಟಿ ಅಂತೀವಿ. ಎಲ್ಲರೂ ಒಂದೇ ಒಂದ್ ಆ ಎನ್ವಿರಾನ್ಮೆಂಟ್ ಅಥವಾ ಪರಿಸರದಲ್ಲಿ ಇದ್ರೂ ಕೂಡ ಹತ್ತು ಮಂದಿ ಅದಾರ ಅಂತಂದ್ರೆ ಹತ್ತು ಮಂದಿಗೂ ಸೀನ್ ಬರಂಗಿಲ್ರಿ ಮೇಡಮ್. ಒಬ್ಬ ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಸೀನ್ ತನ ಅಥವಾ ಮೂಗು ಸೋರ್ತದ, ದಟ್ ಮೀನ್ಸ್ ಹಿ ಈಸ್ ಸೆನ್ಸಿಟಿವ್ ಟು ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಏನಿರ್ಬೋದು, ಫುಡ್ ಇರಬಹುದು, ಧೂಳ್ ಇರಬಹುದು, ಪೋಲನ್ಸ್ ಅಂತೀವಿ ಅದಿರಬಹುದು, ಅಥವಾ ಪೆಟ್ಸ್ ಅದರದ ಫೆದರ್ಸ್ ಇರಬಹುದು. ಈ ಒಂದು ಕೆಲವೊಂದಷ್ಟು ಅಲರ್ಜನ್ಸ್ ಅಂತೀವಿ ನಾವು, ಇವಕ್ಕೆ ಅಲರ್ಜನ್ಸ್ ಅಂತೀವಿ. ಇವಕ್ಕೆ ಎಕ್ಸ್ಪೋಸರ್ ಆದಂದ ಆ ವ್ಯಕ್ತಿಗೆ ಅವಾಗ ಅಲರ್ಜಿ ಆಗ್ಯದ. ಸೊ ಅಲರ್ಜಿ ಅನ್ನೋದು ಮೂಗಿನಿಂದ ಇರಬಹುದು, ಚರ್ಮದಿಂದ ಇರಬಹುದು, ಕಣ್ಣಿನ ಅಲರ್ಜಿ ಇರಬಹುದು, ಅಥವಾ ಶ್ವಾಸಕೋಶಗಳ ಅಲರ್ಜಿನೂ ಕೂಡ ಇರಬಹುದು. ಸೊ ಎಲ್ಲರೂ ಅಲ್ಲೇ ಇದ್ದಾಗೂ ಕೂಡ ಒಬ್ಬ ವ್ಯಕ್ತಿಗಾಗಿದೆ ಅಂದ್ರೆ ಆ ಸೆನ್ಸಿಟಿವ್ ಅದಾನ ಅಂತ ಹೇಳಿ ಅನ್ನಿಸ್ತದೆ. ಸೊ ಯಾವ್ಯಾವ ಅಲರ್ಜನ್ಸ್ ಅದಾವ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಬರ್ತದೆ. ಅಲರ್ಜನ್ಸು

0: ಬಹಳ ಅದಾವ್ರಿ ಮೇಡಮ್. ನಾವ್ ಅಂದ್ರೆ ನಮ್ಮ ಮೆಡಿಕಲ್ ಇದ್ರೊಳಗೆ ಹೇಳ್ತೀವಿ, ತಾಯಿಯ ಹಾಲನ್ನ ಬಿಟ್ಟು ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಅಲರ್ಜಿ. ಬಟ್ ಯಾವ ವ್ಯಕ್ತಿ ಯಾವ್ದಕ್ಕದಾನ ಅನ್ನೋದು ಕಂಡು ಹಿಡಿಯುವುದು ವೈದ್ಯರ ಕರ್ತವ್ಯ ಆಗ್ಯದ. ಸೊ ಒಬ್ಬ ವ್ಯಕ್ತಿ ಒಂದೇ ಸೆನ್ಸಿಟಿವ್ ಇರಬಹುದು ಅಥವಾ ಮಲ್ಟಿಪಲ್ ಇದಕ್ಕಿರಬಹುದು. ಸೊ ಆ ವ್ಯಕ್ತಿ ಒಂದೇ ಇದಕ್ಕಿದ್ದಂದ್ರೆ ಅದನ್ನು ಗುಣಪಡಿಸುವುದು ಸ್ವಲ್ಪ ಹಗುರಾಗ್ತದೆ, ಮಲ್ಟಿಪಲ್ ಇತ್ತಂದ್ರೆ ಸ್ವಲ್ಪ ತ್ರಾಸ ತಗೊಳ್ಬೇಕಾಗ್ತದೆ.
1: ಈಗ ಡಾಕ್ಟರ್, ಸಣ್ಣ ಮಕ್ಕಳನ್ನ ನಾವು ನೋಡಿದಾಗ ಈಗ ಶಾಲೆಗಳಿಗೆ ಹೋಗ್ತಿರ್ತಾರೆ, ನೀವ್ ಹೇಳಿದಂಗೆ ನಿರಂತರವಾಗಿ ಸೀನೋದನ್ರಿ, ಮತ್ತೆ ಈ ಮಣ್ಣನೊಳಗ ಬೀಳುದು ಏಳುದು ಇದಂತೂ ಬಹಳ ಸಾಮಾನ್ಯ ಆಗಿರ್ತದ. ಅವಕ್ಕೇನೋ ನಾನ್ ಬೀಳ್ತೀನಿ ಹೇಳ್ತೀನಿ ಅನ್ನೋ ಭಯನೂ ಇರುದಿಲ್ಲ. ಆಮೇಲೆ ಅವ್ರಿಗೆ ಏನೇನೋ ಇವು ಕೆರೆತಗಳು, ಮೈ ಮೇಲೆ ಗಾದ್ರಿ ಹೇಳೋದು, ಕೆಂಪಾಗುದು ಚರ್ಮ, ದದ್ದರಿಸೋದು, ಇವೆಲ್ಲ ಕಂಡು ಬರ್ತಾವ. ಅಂದ್ರ ಯಾವ ವಸ್ತು ಯಾರಿಗೆ ಅಲರ್ಜಿ ಆಗ್ಲಿಕ್ಕತ್ತದ, ಅದನ್ನ ಪತ್ತೆ ಮಾಡುದು ಹೆಂಗ ಜನಸಾಮಾನ್ಯರು?
0: ಹೌದು ಮೇಡಮ್, ಹೆಂಗ ಅಂತಂದ್ರ ಈಗ ನಾವು ಈಗ ಈ ರೂಮ್ ನಲ್ಲಿ ಕುಂತಿದೀವಿ, ಈ ರೂಮಿನ ಒಳಗ ಬನ್ನಿ ಅಂತಂದ್ರ ನಾ ಸೀನಾಕತ್ನಿ ಕಂಟಿನ್ಯೂಸ್ ಆಗಿ ಮೂಗ್ ಸೋರಾಕತ್ತು ಅಂದ್ರ ಈ ರೂಮ್ ನಲ್ಲಿ ನನಗಾಗದೆ ಇರುವಂತದ್ ಏನೋ ಇದೆ. ಅದು ನಿಮ್ಮ ಬೆಡ್ಶೀಟಿನ ಮೇಲಿನ ಧೂಳು ಇರಬಹುದು, ಅಥವಾ ನಿಮ್ದು ಏರ್ ಕಂಡೀಷನ್ ಗಾಳಿ ಇರಬಹುದು, ಅಥವಾ ಇಲ್ಲಿ ಏನಾರ ಒಂದಿಷ್ಟು ಪ್ಲಾಂಟ್ಸ್ ಇದ್ದು ಅಂತಂದ್ರ ಅದ್ರದ ಏನು ಪೋಲನ್ಸ್ ಇರಬಹುದು. ಸೊ ಹೆಂಗ ಗುರ್ತ ಹಿಡಿದು ಅಂದ್ರೆ ಇದು ಇವಾಗ ಎಕ್ಸ್ಪೋಜರ್ ಆಗಿ ನೆಕ್ಸ್ಟ್ ಡೇ ಆಗುದಿಲ್ರಿ ಮೇಡಮ್, ಎಕ್ಸ್ಪೋಜರ್ ಆದ ವಿದಿನ್ ಫ್ಯೂ ಸೆಕೆಂಡ್ಸ್ ಟು ಫ್ಯೂ ಮಿನಿಟ್ಸ್ ಒಳಗನ ಅದು ಶುರು ಆಗ್ತದ. ಸೊ ಆ ಟೈಮ್ನೊಳಗ ಆ ಅಲರ್ಜಿ ಹೊಂದಿದಂತ ವ್ಯಕ್ತಿ ನೋಡ್ಕೋಬೇಕು ಆ ಕಡೆ ಈ ಕಡೆ ಏನ್ ಇರಬಹುದು ಅಂತೇಳಿ. ಸೊ ಆ ರೀತಿಯಿಂದ ನಾವು ಅದನ್ನ ಏನು ಪೇಷಂಟ್ಗಳಿಗೂ ಎಜುಕೇಟ್ ಮಾಡಬೇಕಂತಾಗ ಅದನ್ನ ಹೇಳ್ತೀವಿ, ನೀವು ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕು. ಈಗ ಏನಾದ್ರೂ ತಿಂದ್ರಿ, ಎಗ್ ಏನಾದ್ರೂ ತಿಂದ್ರಿ, ಸೊ ಇಮಿಡಿಯೇಟ್ ಆಗಿ ಸ್ವಲ್ಪ ತ್ರಾಸ ಆಗ್ತದೆ. ಸೊ ಇವನ್ GIT ಕೂಡ ಹ್ಯಾಸ್ ಆನ್ ಅಲರ್ಜಿಕ್ ಕಾಂಪೋನೆಂಟ್. ಸೊ ನೀವು ಈಗ ಹೊರಗೆ ಬಂದ ಮೇಲಿಂದ ಏನು ಒಂದು ಯಾವ್ದೋ ಒಂದು ಎನ್ವಿರಾನ್ಮೆಂಟ್ ಕಂಟಿನ್ಯೂಸ್ ಆಗಿ ಮೈ ತೋರಿಸಾಕಾಯ್ತು. ಸೊ ಲುಕ್ ದಟ್ ಇಸ್ ದರ್ ಎನಿ ಪ್ಲಾಂಟ್ ವಿಚ್ ಇಸ್ ಕಾಸಿಂಗ್ ಅಲರ್ಜಿ ಅಂಟು ಯು. ಸೊ ನೀವು ನಿಮ್ಮ ಸುತ್ತಮುತ್ತ ಆಗುವಂತ ದಿನನಿತ್ಯದ ಆಗು ಹೋಗುವಂತ ಒಂದು ಇದರೊಳಗೆ ಹೆಚ್ಚು ಗಮನವಿಟ್ರಿ ಅಂದ್ರೆ ನಿಮಗಾಗಿ ಗೊತ್ತಾಗ್ತದ. ಅದು ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಟೆಸ್ಟ್ ಮಾಡುವಂತ ಅಲರ್ಜಿ ಕಿಟ್ಸ್ ಅಂತ ಅದಾವ. ಈಗ ನಾವು ಅದ್ರ ಬಗ್ಗೆನೂ ಕೂಡ ಸುಮಾರಷ್ಟು ಸ್ಟಡಿ ಮಾಡ್ತಾ ಇದೀವಿ. ಯಾಕಂದ್ರೆ ಇಟ್ ರೀಜನ್ ಟು ರೀಜನ್ ಡಿಫರ್ ಆಗ್ತದ ಅಲರ್ಜನ್ಸ್. ವೆಸ್ಟರ್ನ್ ವರ್ಲ್ಡ್ ದಾಗ ಬೇರೆ ಅಲರ್ಜನ್ಸ್ ಇರ್ತಾವ, ನಮ್ಮಲ್ಲಿ ಬೇರೆ ಇರ್ತಾವ. ಇವನ್ ಕರ್ನಾಟಕದಾಗೂ ಕೂಡ ನಾರ್ತ್ ಕರ್ನಾಟಕದಾಗ ನಮಗೆ ಕಂಡು ಬರುವಂತ ಅಲರ್ಜನ್ಸ್ ಬೇರೆ ಇರ್ತಾವ. ಇನ್ನು ಬೆಂಗಳೂರು ಸೈಡ್ ಹೋದ್ರಿ ಅಂತಂದ್ರು ಕೂಡ ಬೇರೆ ಬೇರೆ ಇರ್ತದೆ. ಸೊ ನಾವು ಈಗ ಅವನ್ನ ಬೇರೆ ಬೇರೆ ಒಂದು ಟೆಸ್ಟ್ ಮಾಡಿ ಆ ಯಾವ ಅಲರ್ಜನ್ ಗೆ ಅವ್ರು ಸೆನ್ಸಿಟಿವ್ ಅದಾವ ಅಂತ ಕಂಡುಹಿಡಿಯುವಂತ ಪ್ರಕ್ರಿಯೆನು ಕೂಡ ಐತ್ರಿ ಮೇಡಮ್.
1: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಸರ್, ಫುಡ್ ಅಲರ್ಜಿ ಇದು ಕೂಡ ಬಹಳ ಸಾಮಾನ್ಯವಾದದ್ದು. ಕೆಲವರಿಗೆ ಕೆಲವು ಪದಾರ್ಥಗಳನ್ನ ತಿಂದ್ರೆ ಆಗುದಿಲ್ಲ, ಮೊಸರು ತಿಂದ್ರೆ ಆಗುದಿಲ್ಲ, ಮತ್ತೇನೋ ಸೊಪ್ಪು ತರಕಾರಿ ಒಳಗಾಗುವುದು, ಅಥವಾ ಕೆಲವು ಹಣ್ಣುಗಳು. ಅಂದ್ರೆ ಇದನ್ನ ಆಯಾ ವ್ಯಕ್ತಿ ತಂತಾನೆ ಟೆಸ್ಟ್ ಮಾಡ್ಕೊಂಡು ಇದನ್ನ ಬಿಟ್ಟು ನೋಡಿದ್ರೆ ಹೆಂಗಾಗ್ತದ ಅಂತ ಮಾಡ್ಕೊಳ್ಬಹುದಾ?
0: ಅದು ಅಗ್ದಿ ಬೆಸ್ಟ್ ಮೇಡಮ್. ಅದು ಈಗ ಫುಡ್ ಅಲರ್ಜಿ ಐತಿ ಅಂತಂದ್ರೆ ಅದನ್ನ ಕಂಡು ಹಿಡ್ಕೊಳ್ಳಿಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಇವತ್ತೊಂದ್ ದಿವಸ ಇದನ್ನ ಬಿಟ್ಟು ನೋಡ್ರಿ, ಮತ್ತೊಂದ್ ದಿವಸ ಬಿಟ್ಟು ನೋಡ್ರಿ. ಯಾಕಂತಂದ್ರೆ ನೀವು ಡಾಕ್ಟರ್ ಕಡೆ ಹೋದ್ರಿ ಅಂತಂದ್ರೆ ಅವ್ರ ಇಂಟ್ರಾಕ್ಷನ್ ಏನಿರ್ತದಲ್ಲ 15 ನಿಮಿಷ ಇರಬಹುದು, 20 ನಿಮಿಷ, ಅದ್ರೊಳಗೆ ಅವ್ರ ಹಿಸ್ಟ್ರಿ ಟೇಕಿಂಗ್ ಒಳಗೆ ಕೇಳ್ತಾರ ಏನು ಯಾವ್ಯಾವ ಇದಕ್ಕೆ ನೀವ್ ಏನೇನೈತಿ, ನಿಮ್ದು ಊಟದ ಇದ್ರೊಳಗೆ ಏನೈತಿ, ನಿಮ್ ವಾತಾವರಣದೊಳಗೆ ಏನೈತಿ, ಮನಿ ಎಲ್ಲಿ ಐತಿ, ಫಸ್ಟ್ ಫ್ಲೋರ್ ನಾಗ ಐತು, ಗ್ರೌಂಡ್ ಫ್ಲೋರ್ ನಾಗ ಐತು, ಮನೆ ಸುತ್ತ ನಿಮ್ ಕಾಂಗ್ರೆಸ್ ಗಿಡ ಆಯ್ತು ಏನು ಅನ್ನೋದ್ರ ಬಗ್ಗೆ ವಿ ವಿಲ್ ಕೀಪ್ ಆನ್ ಆಸ್ಕಿಂಗ್ ದಮ್ ಸೆವೆರಲ್ ನಂಬರ್ ಆಫ್ ಕ್ವೆಶನ್ಸ್. ಇದನ್ನ ಮಾಡುವ ಸಲುವಾಗಿ ಕೂಡ ನಾವು ಕೆಲವೊಂದಷ್ಟು ಅವ್ರಿಗೆ ಒಂದು ಶೀಟ್ ಕೊಟ್ಟು ಅದ್ರೊಳಗೆ ಟಿಕ್ ಮಾಡ್ಲಿಕ್ಕೂ ಕ್ವೆಶ್ಚನೇರ್ಸ್ ಮಾಡಿಕೊಂಡು ಕೇಳುವಂತ ಒಂದು ಪದ್ಧತಿ ಐತ್ರಿ ಮೇಡಮ್. ಬಟ್ ಇದನ್ನೆಲ್ಲ ಮಾಡ್ಲಿಕ್ಕಾಗ್ಲಿ ಕೂಡ ಅಲರ್ಜಿ ಹೊಂದಿದಂತಹ ವ್ಯಕ್ತಿ ತನ್ನ ಸುತ್ತಮುತ್ತ ಆಗು ಹೋಗುಗಳ ದಿನನಿತ್ಯದ ಆಗು ಹೋಗುಗಳಲ್ಲಿ ಆಗುವಂತಹ ಜನಸಾಮಾನ್ಯ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ಅದನ್ನು ಕಂಡುಹಿಡಿಯಲಿಕ್ಕೆ ಆದರೂ ಕೂಡ ಸಾಧ್ಯತೆ ಐತ್ರಿ ಮೇಡಮ್.
1: ಅಂದ್ರೆ ತಂತಾನೆ ಒಂದೊಂದು ಪರಿಹಾರವನ್ನ ಕಂಡುಕೊಳ್ಳಬಹುದು, ಅನುಭವಿಸುವುದಕ್ಕಿಂತ ಪರಿಹಾರ ಕಂಡುಕೋಬಹುದು.
0: ಹೌದು ಮೇಡಮ್
1: ಅಂತ ಹೇಳಿದ್ರೆ, ಈಗ ತಾವೊಬ್ಬ ENT ತಜ್ಞರಾಗಿದ್ದೀರಿ ಸರ್, ಈಗ ಈ ಕೆಮ್ಮು ಸೀನು ಮತ್ತೆ ಈ ಮೂಗಿನಾಗ ನೀರು ಸುರಿಯೋದು, ಗಂಟಲು ಕೆರೆತಗಳು ಉಂಟಾಗೋದು, ಕಿವಿಯಲ್ಲಿ ಅಲರ್ಜಿ ಆಗೋದು, ಇವು ಬಹಳ ಸಾಮಾನ್ಯ, ಇಂಥವಕ್ಕ ಹೇಗೆ ತಪಾಸಣೆಯನ್ನ ಮಾಡ್ತೀರಿ?
0: ಹೌದು ಮೇಡಮ್, ಈಗ ಅಂದ್ರ ನಾವು ಈ ಅಲರ್ಜಿಯನ್ನ ಬೇರೆ ಬೇರೆ ವಿಧದಲ್ಲಿ ಕ್ಲಾಸಿಫೈ ಮಾಡ್ತೀವಿ, ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂದ್ರ ಅದ್ರ ಜೋಡಿ ನಮ್ಗ ಯಾವಾಗೋ ಮುಂಜಾನೆ ಆದ ಕೂಡಲೇ ಒಂದ್ 4 ಸೀನ್ತಾನ, ಮತ್ ಇಡೀ ದಿವಸ ಏನು ಸಮ ಇದಾಗಂಗಿಲ್ಲ ಅವನ ದಿನನಿತ್ಯದೊಳಗ ಅದೇನ ಅಡ್ಡ ಬರುದಿಲ್ಲ. ಮಾಡರೇಟ್ ಅಂತಂದ್ರ ಕೆಲವೊಂದ್ ಸಲ ಆಗ್ತದೆ ಒಂದ್ 8 ಸೀನ್ತಾನ, ಮತ್ ಮಧ್ಯದಾಗ ಒಂದ್ ಸ್ವಲ್ಪ ಇದಾಗ್ತದ, ಆಮೇಲಿಂದ ಅವನ ದಿನನಿತ್ಯದ ಚಟುವಟಿಕೆ ನಡೆದೈತಿ. ಸಿವಿಯರ್ ಅಂತಂದ್ರ ಕಂಟಿನ್ಯೂಸ್ ಆಗಿ ಒಂದ್ 8-10 ಕರ್ಚಿಫ್ ಕಿಸಾಗ ಇಟ್ಕೊಂಡು ಅಡ್ಡಾಡಬೇಕು, ಮೂಕ್ಕೆ ಕಂಟಿನ್ಯೂಸ್ ಆಗಿ ತಿಕ್ಕುವಂತ ಇರಬೇಕು, ಅವಂಗ ಏನ ಸೊಗಸನ್ಸಂಗಿಲ್ಲ, ಬಾಯಿ ರುಚಿನೂ ಇರಂಗಿಲ್ಲ, ಆಮೇಲಿಂದ ಏನಪ್ಪ ಇದು ಒಟ್ಟ ಸಾಕಾಗಿ ಬಿಟ್ಟತ ಇದ್ರಿಂದ ಅನ್ನುವಂತದ್ದು ಸಿವಿಯರ್ ಅಂತ ಕ್ಲಾಸಿಫೈ.

0: ಅಪ್ಲೈ ಮಾಡ್ತೀವಿ. ಸೊ ನಮ್ಮ ಟ್ರೀಟ್ಮೆಂಟ್ ಮೊಡಾಲಿಟಿನೂ ಕೂಡ ಈ ಮೈಲ್ಡ್ ಆಯ್ತು, ಮಾಡರೇಟ್ ಆಯ್ತು, ಸಿವಿಯರ್ ಆಯ್ತು, ಅದ್ರ ಮೇಲಿಂದ ಹೋಗ್ತದೆ. ಸೊ ಈ ಕೆಲವೊಂದಷ್ಟು ಸಲ ಈ ಅಲರ್ಜಿಯಿಂದ ನಮಗೆ ಮೂಗಿನೊಳಗೆ ದುರ್ಮಾಸ ಬರುವಂತ ಸಾಧ್ಯತೆ ಇರ್ತದೆ, ಅವಕ್ಕೆ ನಾವು ಪಾಲಿಪ್ ಅಂತೀವಿ. ಸೊ ಲಕ್ಷಣಗಳೇನು ಅಂತಂದ್ರೆ ಅಲರ್ಜಿ ರೈನೈಟಿಸ್ ಅಥವಾ ಅಲರ್ಜಿ ಕಾಯಿಲೆಯ ENT ಲಕ್ಷಣಗಳೇನಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ ಸಲ ಸೀನಾಕತ್ತಂದ್ರೆ ಒಂದ್ 8-10 ಸೀನ್ತನ, ಆಮೇಲಿಂದ ಮೂಗು ಕಂಟಿನ್ಯೂಸ್ ಆಗಿ ನೀರಿನಂಗ್ ದಳ ದಳ ದಳ ಸೋರ್ತದೆ, ಇಚ್ಚಿಂಗ್ ಅಂತೀವಿ, ತುರಿಕೆ ಬಹಳ ಬರ್ತದ. ಇವು ಅಲರ್ಜಿ ಲಕ್ಷಣಗಳು. ಈ ವೈರಲ್ ಫೀವರ್ ಆದಾಗ ಕೂಡ ಮೂಗು ಸೋರ್ತದೆ, ಬಟ್ ಅದ್ರೊಳಗೆ ಇಷ್ಟು ಇದರಂಗಿಲ್ಲ. ಆಮೇಲಿಂದ ವೈರಲ್ ಫೀವರ್ ಇದ್ದದ್ದು ಅಥವಾ ಬೇರೆ ಇವು ಇದ್ದದ್ದು ಒಂದು 3-4 ದಿವಸ ಇರ್ತದ, ಈ ಅಲರ್ಜಿದೊಳಗೆ ಕಂಟಿನ್ಯೂಸ್ ಆಗಿ ಇದಾಗ್ತದ. ಸೊ ಮೂಗಿನ ಉಸಿರಾಟ ಕಟ್ಟುವುದು ಕೂಡ ಸಾಮಾನ್ಯವಾಗಿ ಲಕ್ಷಣಗಳು. ಸೊ ಮೂಗಿನೊಳಗೆ ದುರ್ಮಾಸ ಬೆಳೆಯುವಂತಹದ್ದು ಕೂಡ ಇದರ ಲಕ್ಷಣಗಳು. ಸೊ ಮೈಲ್ಡ್ ಇತ್ತು ಅಂತಂದ್ರೆ ನೀವು ಅಲರ್ಜಿನ್ ಅವಾಯ್ಡೆನ್ಸ್ ಮಾಡಿ ಅಥವಾ ಕೆಲವೊಂದಷ್ಟು ಮಾತ್ರೆಗಳಿಂದ ಆಂಟಿ ಹಿಸ್ಟಾಮಿನಿಕ್ಸ್ ಅಂತೀವಿ ನಾವು, ಅದನ್ನು ಕೊಟ್ರೆ ಅವನದು ಜೀವನ ಶೈಲಿಯೊಳಗೆ ಈ ಇಂಪ್ರೂವ್ಮೆಂಟ್ ಆಗ್ತದೆ. ಮಾಡರೇಟ್ ಇತ್ತು ಅಂತಂದ್ರೆ ನಾವು ಕೆಲವೊಂದಷ್ಟು ಸಲ ಲಾಂಗ್ ಟರ್ಮ್ ಆಂಟಿ ಹಿಸ್ಟಾಮಿನಿಕ್ಸ್ ಗುಳಿಗೆಗಳನ್ನ ನೇಸಲ್ ಸ್ಪ್ರೇಸ್ ಕೊಡ್ತೀವಿ. ಆಮೇಲಿಂದ ಸಿವಿಯರ್ ಇತ್ತು ಅಂತಂದ್ರೆ ನಾವು ಗುಳಿಗೆ ಸ್ಪ್ರೇ ಕೆಲವು ಸರ್ಜರಿನೂ ಕೂಡ ಮಾಡಬೇಕಾಗ್ತದೆ. ಇದರ ಜೋಡಿ ನಾವು ಅಲರ್ಜಿಕ್ ಟೆಸ್ಟಿಂಗ್ ಮಾಡಿ ಅವ್ನು ಯಾವ ಅದಾವ ಅವು ಡಿಸೆನ್ಸಿಟೈಸೇಷನ್, ಇಮ್ಯುನೋಥೆರಪಿ ಅಂತ ಬೇರೆ ಬೇರೆ ತರದ ಇವ ಅದಾವ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಕಾಣ್ತಾ ಇದೆ. ನಾವೆಲ್ಲ ಸಣ್ಣೊಂದಿರ್ತಾ ಇದ್ದಾಗ ಯಾವಾಗೂ ಇಷ್ಟಿರ್ಲಿಲ್ಲ. ಎದಕ್ಕಂತಂತಂದ್ರೆ ಮತ್ತೆ ಒನ್ಸ್ ಅಗೇನ್ ಮನುಷ್ಯ ಮಾಡಿದಂತಹ ತಪ್ಪುಗಳ ರಿವೆಲ್ಲ, ಎನ್ವಿರಾನ್ಮೆಂಟಲ್ ನ ಸರಿಯಾಗಿ ಮೇಂಟೈನ್ ಮಾಡಂಗಿಲ್ಲ, ನಮ್ಮ ಏನು ಪೊಲ್ಯೂಷನ್ ಗೆ ನಮ್ಮ ಕಾಂಟ್ರಿಬ್ಯೂಷನ್ ಬಹಳ ಐತಿ. ಅಂಡ್ ಇವನ್ ಮಕ್ಕಳಲ್ಲಿ ಕಾಣಬರೋದಕ್ಕಂತಂದ್ರೆ ಲ್ಯಾಕ್ ಆಫ್ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟಿನ
1: ಇಲ್ಲ,
0: ಎಕ್ಸರ್ಸೈಸ್ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಈಗ ಬರುವಂತಹ ಹುಡುಗರಲ್ಲಿ 5-10 ವರ್ಷದ ಹುಡುಗರು ಕಂಟಿನ್ಯೂಸ್ ಆಗಿ ಇದು ಆಗ್ತದೆ. ಸ್ಕೂಲ್ ಅಲ್ಲಿ ಇದೆ ಅಂತಂದ್ರೆ ಸ್ಕೂಲ್ ಅಲ್ಲಿ ಗ್ರೌಂಡ್ ಸಹ ಇಲ್ಲ ಮೇಡಮ್, ದರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ ವಿಚ್ ಇಸ್ ಗೋಯಿಂಗ್ ಆನ್. ಇದು ಕೂಡ ಅದಕ್ಕೆ ಸಿಗ್ನಿಫಿಕೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತತಿ ಅಂತ ನನಗನ್ನಿಸ್ತದೆ.
1: ಡಾಕ್ಟರ್, ತಾವು ಮಾತಾಡ್ತಾ ಒಂದ್ ಹೇಳಿದ್ರಿ ಅಲರ್ಜಿಕ್ ಟೆಸ್ಟ್ ಗಳನ್ನ ಮಾಡ್ತೀವಿ ಅಂತ, ಏನಿದು ಅಲರ್ಜಿಕ್ ಟೆಸ್ಟ್?
0: ಅಲರ್ಜಿಕ್ ಟೆಸ್ಟ್ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಫಸ್ಟ್ ಆಗಿ. ಅದ್ರೊಳಗೆ ನಮ್ದು ಅಲರ್ಜಿಕ್ ಗನ ಕೆಲವೊಂದಷ್ಟು ಮಾರ್ಕರ್ಸ್ ಅಂತ ಹೇಳಿ ಯೋಸಿನೋಫಿಲ್ ಕೌಂಟ್ಸ್ ಅಂತಿದೀವಿ, ಅದು ಜಾಸ್ತಿ ಇತ್ತು ಅಂತಂತಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿಕ್ಕಂತಂದ್ರೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತದ. ಸೊ ಚರ್ಮದ ಮೇಲೆ ಬೇರೆ ಬೇರೆ ಅಲರ್ಜನ್ಸ್ ನ ನಾವು ಅಲ್ಲಿ ಪ್ರಿಕ್ ಮಾಡಿ ಯಾವ್ದಕ್ಕೆ ರಿಯಾಕ್ಷನ್ ಆಗ್ತದ ಅನ್ನೋದ್ರ ಬಗ್ಗೆ ನೋಡ್ತೀವಿ ನಾವು. ಸೊ ಇವು ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಟೆಸ್ಟ್, ಇದನ್ನ ಎಲ್ಲಾ ಕಡೆ ಮಾಡ್ಲಿಕ್ಕೆ ಸಾಧ್ಯ ಐತೆ.
1: ಅಂದ್ರೆ ಅದರ ಒಂದು ಪರಿಣಾಮದಿಂದ ಅವ್ರಿಗೆ
0: ಯಾವ್ದಕ್ಕೆ ಅಲರ್ಜನ್ ಅದಾರ, ಯಾವ್ದಕ್ಕೆ ಸೆನ್ಸಿಟಿವಿಟಿ ಐತೆ ಅವರಿಗೆ ಅನ್ನೋದನ್ನ ನಾವು ಕಂಡುಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನ ಕಂಡುಕೊಂಡು ಆದ್ಮೇಲಿಂದ ದೆನ್ ನಾವು ಅದಕ್ಕೆ ಡೈರೆಕ್ಟೆಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಐತ್ರಿ ಮೇಡಮ್.
1: ಈಗ ಡಾಕ್ಟರ್, ಬಹಳ ಮುಖ್ಯವಾದದ್ದು ಅಂದ್ರೆ ಮನುಷ್ಯ ಒಂದು ಸಂಘಜೀವಿ, ತನ್ನ ಜೊತೆಗೆ ಇವತ್ತು ಸಾಕು ಪ್ರಾಣಿಗಳನ್ನು ಕೂಡ ಮನೆಯೊಳಗೆ ಸಾಕೊಂಡಿರ್ತಾರೆ. ಕೆಲವರಂತೂ ನಾವು ನೋಡ್ತೀವಿ ತಮ್ಮ ಜೊತೆಗೇನೆ ತಮ್ಮ ಬೆಡ್ ಮೇಲೆ ಮಲಗಿಸ್ಕೋತಾರ, ಬಾಜು ಕೂರಿಸ್ಕೊಂಡ ಊಟ ಮಾಡ್ತಿರ್ತಾರ. ಅಂದ್ರೆ ಇಷ್ಟೊಂದು ಅವರು ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿರ್ತಾರಲ್ಲ, ಈ ಪ್ರಾಣಿಗಳಿಂದ ಕೂಡ ಕೆಲವು ಅಲರ್ಜಿಗಳು ಉಂಟಾಗ್ತದೆ.
0: ಕರೆಕ್ಟ್ ಮೇಡಮ್. ನೀವು ಪ್ರಾಣಿಗಳನ್ನ ಈಗ ಅಂದ್ರೆ ಆಲ್ಮೋಸ್ಟ್ ಈಗ ನಾವು ನೋಡುವಂಗ ಬೇರೆ ಬೇರೆ ತರದ ನಾಯಿಗಳನ್ನ ಅಥವಾ ಬೆಕ್ಕಗಳನ್ನ ಸಾಕುವುದು ಒಂದು ಹಾಬಿ ಐತಿ. ಯಾಕಂದ್ರೆ ಮೊದ್ಲಿಂದ ಇತ್ತು ಈಗೂ ಐತಿ. ಸಪೋಸ್ ಅದಕ್ಕೆ ನಾವು ಸೆನ್ಸಿಟಿವ್ ಇದೀವಿ ಅಂತೇಳಿ ಗೊತ್ತಾತಿ ಅಂತಂದ್ರೆ ದನ್ ಸಾಧ್ಯ ಆದಷ್ಟು ಮಟ್ಟಿಗೆ ಸಾಕುವುದು ಬೇಡ ಅನ್ನೋದಿಲ್ಲ, ಬಟ್ ಅದನ್ನ ನೀವು ಹೊರಗಡೆ ಕಟ್ಟುವಂತ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಒಂದು ಸಪರೇಟ್ ಆಗಿ ಇದನ್ನ ಮಾಡಬೇಕು. ಆಮೇಲಿಂದ ನೀವು ಹಂಗ ಇದು ಇತ್ತು ಅಂತಂದ್ರೆ ನೀವು ಅದಕ್ಕೆ ಹತ್ರ ಹೋಗುತ್ತಾಗ ಮಾಸ್ಕ್ ಹಾಕೊಂಡು ಹೋಗಿ ನೀವು ಫೆದರ್ಸು ಇದು ಅದರದ ಮೇಲಿಂದ ಏನು ಕೂದಲುಗಳು ಇದಾಗದಂಗ ಮಾಡಬಹುದು. ಪ್ರಾಣಿಗಳನ್ನ ಸಾಕಬಾರದು ಅಂತಲ್ಲ, ನೀವು ಅದಕ್ಕೆ ಸೆನ್ಸಿಟಿವ್ ಇದೀರಿ ಅಂದ್ರೆ ನಿಮಗೆ ತೊಂದರೆ ಆಗಲಾರದಂಗ ನೀವು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನಿಮ್ಮ ಇದು, ಇಟ್ ಈಸ್ ಯುವರ್ ಡಿಸಿಷನ್.
1: ಅದರಲ್ಲೂ ವಿಶೇಷವಾಗಿ ಮಕ್ಕಳು
0: ಎಸ್ಪೆಷಲಿ
1: ಮಕ್ಕಳಂತೂ ಅವು ಜೀವಂತ ಪ್ರಾಣಿ ಅನ್ನೋದನ್ನ ಬಿಟ್ಟು ಆಟದ ಸಾಮಾನ್ಯಷ್ಟು ಮುದ್ದು ಮಾಡುವಂತದ್ದು ಇವತ್ತಿನ ದಿನದೊಳಗೆ ಬಹಳ ಸಾಮಾನ್ಯ ಆಗ್ಬಿಟ್ಟದ.
0: ಆಮೇಲೆ ಅದು ನೋಡು, ಮೊದಲು ಏನಿತ್ತು ನಾಯಿಗಳನ್ನ ಸಾಕುದು ಮನಿ ಕಾಯ್ಲಿಕ್ಕೆ ಅಂತ ಇರ್ತಿತ್ತು, ಈಗ ಅವು ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಯಾವ. ಆಮೇಲಿಂದ ಬೇರೆ ಬೇರೆ ಚಂದ ಚಂದ ನಾಯಿಗಳು ಅದಾವ, ಅವಕ್ಕೆ ಡ್ರೆಸ್ ಹಾಕುದು, ಆಮೇಲಿಂದ ಅವಕ್ಕೆ ಹೇರ್ ಕಟ್ ಮಾಡಿಸುದು, ಇವೆಲ್ಲ ಈಗ ಇತ್ತೀಚಿನ ಆಧುನಿಕ ಜೀವನದ ಒಂದ್ ಇದಂತ ಹೇಳುದು. ಅದು ಸರಿನೋ ತಪ್ಪ ಅಂತ ಹೇಳೋದಕ್ಕಾಗುದಿಲ್ಲ, ಬಟ್ ನಿಮಗೆ ಅದರಿಂದ ನಿಮಗೆ ತೊಂದರೆ ಆಗ್ತದ ಅಂದ್ರೆ ನೀವು ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಂತೇಳಿ ಅನಿಸ್ತದ್ರಿ.
1: ಡಾಕ್ಟರ್, ಈಗ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ ಮನೆ, ಆದಾಗ್ಯೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಏನು ಈ ಕಾಲಮಾನ ಬದಲಾದಂಗ, ಬೇಸಿಗೆ ಮಳೆಗಾಲ ಚಳಿಗಾಲ ಅಂದಾಗ ಒಂದು ನಮ್ನೆಸ್ಸು ಸ್ವಲ್ಪ ನೆಲ ತ್ಯಾವ್ ಹಿಡಿಯುವುದು ಅಂತಂತೀವಿ, ಇಂಥವು ಕೂಡ

0: ಮನುಷ್ಯನಿಗೆ ತೊಂದರೆ ಉಂಟು ಮಾಡ್ತದೆ.
1: ಕರೆಕ್ಟ್ ಮೇಡಮ್. ಈ ಅಲರ್ಜಿಕ್ ರೈನೈಟಿಸ್ ಅಥವಾ ಇದರೊಳಗೆ ಎರಡ್ ತರ, ಪೆರಿನಿಯಲ್ ಸೀಸನಲ್ ಅಂತೀವಿ ನಾವು. ಪೆರಿನಿಯಲ್ ಅಂತಂದ್ರೆ ವರ್ಷದ 12 ತಿಂಗಳು ಇರುವಂತದ್ದು ಪೆರಿನಿಯಲ್ ಅಂತೀವಿ. ಸೀಸನಲ್ ಅಂದ್ರೆ ಕೆಲವೊಂದಷ್ಟು ಸೀಸನ್ ಅಷ್ಟೇ ಬರ್ತದೆ. ಈ ಪೋಲನ್ ಸೀಸನ್ ಎಸ್ಪೆಷಲಿ ಇದ್ರೊಳಗೆ ವೆಸ್ಟರ್ನ್ ವರ್ಲ್ಡ್ ಒಳಗೆ ಅವ್ರು ಮೊದ್ಲ ವಾರ್ನ್ ಮಾಡ್ತಾರೆ, ಈ ಪೋಲನ್ ಸೀಸನ್ ಐತಿ, ನೀವು ಇದನ್ನ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ. ಸೊ ಸೀಸನಲ್ ಅಲರ್ಜಿಕ್ ರೈನೈಟಿಸ್ ಇತ್ತು ಅಂತಂದ್ರೆ ಆ ಸೀಸನ್ ಒಳಗೆ ಬರ್ತದೆ, ಹೋಗ್ಬಿಡ್ತದೆ, ಉಳಿಕಿದ ನಿಮಗೆ 9 ತಿಂಗಳು ನಿಮಗೆ ಏನು ಸಮಸ್ಯೆ ಇರಂಗಿಲ್ಲ. ಈ ಪೆರಿನಿಯಲ್ ರೈನೈಟಿಸ್ ಐತಿ ಅಂತಂದ್ರೆ, ಅಲರ್ಜಿಕ್ ರೈನೈಟಿಸ್ ಅಂತಂದ್ರೆ 12 ತಿಂಗಳು ಇರ್ತದೆ. ಸೊ ಅದರೊಳಗೆ ಕೂಡ ನೀವು ಸ್ವಲ್ಪ ಹೆಚ್ಚಿನ ಒಂದು ಪ್ರಿಕಾಷನ್ಸ್ ತಗೊಂಡು ಆಮೇಲಿಂದ ಈಗ ಮನೆಯೊಳಗೆ ನೀವು ನಾವ್ ಏನ್ ಹೇಳ್ತೀವಿ, ದ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಟ್ರೀಟ್ಮೆಂಟ್ ಫಾರ್ ಅಲರ್ಜಿಕ್ ಡಿಸಾರ್ಡರ್ಸ್ ಅಂದ್ರೆ ನೀವು ಅವಾಯ್ಡೆನ್ಸ್ ಮಾಡ್ರಿ ಅಂತ. ಅವಾಯ್ಡೆನ್ಸ್ ಅಂದ್ರೆ ನೀವು ಅದನ್ನ ಹತ್ರ ಹೋಗ್ಬೇಡ್ರಿ ಅಂತ. ಬಟ್ ಇದು ಪ್ರಾಕ್ಟಿಕಲಿ ಆಗುದಿಲ್ರಿ. ಈಗ ನಿಮ್ಗೆ ಧೂಳದಿಂದ ಅಥವಾ ಇದರಿಂದ ಒಂದು ಪೋಲನ್ಸ್ ದಿಂದ ನಿಮಗೆ ಅಲರ್ಜಿಕ್ ರೈನೈಟಿಸ್ ಆಗತ್ತಿ ಅಂದ್ರೆ ನೀವು ಹೋಗ್ಬೇಡ್ರಿ ಅಂದ್ರೆ ಮನೆ ಬಿಟ್ಟು ಹೋಗುದ್ಲೇ 24 ತಾಸು ಮನ್ಯಾಗ ಕುಂಡ್ರಾಕ ಆಗಂಗಿಲ್ಲ, ನೀವು ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು. ಬಟ್ ಅದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಂಗಿಲ್ಲ. ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲದನ್ನ ಅವಾಯ್ಡ್ ಮಾಡಬೇಕು. ಎಲ್ಲೆಲ್ಲಿ ಸಾಧ್ಯ ಇರಲಿಲ್ಲ ಅಂದ್ರೆ ಆಗಲಾರ್ದಂಗ, ಎಸ್ಪೆಷಲಿ ನೀವು ಮನೆಯೊಳಗೆ ಈ ಕಸ ಹೊಡೆಯುವುದು ಇದನ್ನ ಮಾಡ್ಬೇಕಾಗ್ತಿರ, ಮಾಸ್ಕ್ ಹಾಕೊಂಡು ಇದನ್ನ ಮಾಡಬೇಕು. ಅಥವಾ ನಿಮ್ಮ ಏನ ಇವು ಬ್ಲಾಂಕೆಟ್ಸ್, ಬೆಡ್ ಶೀಟ್ಸ್ ಇವನ್ನೆಲ್ಲಾನು ಕೂಡ ಬಿಸಿ ನೀರಲ್ಲಿ ಕರೆಕ್ಟ್ ಆಗಿ ವಾಶ್ ಮಾಡಿ ಅವನ್ನ ಕ್ಲೀನ್ ಆಗಿರ್ಬೇಕು. ನಿಮ್ಮ ಸುತ್ತಮುತ್ತ ಇರುವಂತ ಏನಾರ ಕಾಂಗ್ರೆಸ್ ಗಿಡ ಐತಿ, ಪಾರ್ಥಿ ನೇಮ್ ಐತಿ, ಅದನ್ನೆಲ್ಲಾನು ಕೂಡ ಸ್ವಚ್ಛಾಗಿ ಕ್ಲೀನ್ ಮಾಡಿಸಿ, ಯಾರಿಗಾರ ಹಚ್ಚಿ ಕ್ಲೀನ್ ಮಾಡಿಸಿ ಇಟ್ಕೊಂಡ್ರಿ ಅಂತಂದ್ರೆ ಈ ಸಮಸ್ಯೆ ಉಂಟಾಗುವುದನ್ನ ತಪ್ಪಿಸಬಹುದು.
0: ಈಗ ಡಾಕ್ಟರ್, ಒಟ್ಟಾಗಿ ಈ ಅಲರ್ಜಿ ಇದು ಆಹಾರದಿಂದ ಆಗಬಹುದು, ನೀವು ಹೇಳುವಂಗ ವಾತಾವರಣದಿಂದ ಆಗಿರ್ಬಹುದು, ಪೆರಿನಿಯಲ್ ಇರ್ಬಹುದು, ಸೀಸನಲ್ ಇರ್ಬಹುದು, ಇಂತ ಅಲರ್ಜಿಗಳಿಗೆ ಇರುವಂತ ಚಿಕಿತ್ಸೆ ಏನು ವೈದ್ಯಕೀಯ ಇದರಲ್ಲಿ?
1: ಅದೇ ಮೇಡಮ್, ವೈದ್ಯಕೀಯ ಚಿಕಿತ್ಸೆ ಅಂತಂದ್ರೆ ನಾವು ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಅಂತಂದ್ರೆ ಆಂಟಿ ಹಿಸ್ಟಮಿನಿಕ್ಸ್. ಅದ್ರೊಳಗೆ ಸಾಕಷ್ಟು ಬೇರೆ ಬೇರೆ ತರದ ಆಂಟಿ ಹಿಸ್ಟಮಿನಿಕ್ಸ್ ಅದಾವ್ರಿ. ಸೆಡೇಟಿವ್, ನಾನ್ ಸೆಡೇಟಿವ್ ಅಂದ್ರೆ ಕೆಲವೊಂದಷ್ಟು ಗುಳಿಗೆಗಳನ್ನ ತಗೊಂಡ್ರೆ ಮಂದಿ ಹೇಳ್ತಾರೆ ನೋಡ್ರಿ, ಗುಳಿಗೆ ತಗೊಂಡು ನೀವು ಬಹಳ ನಿದ್ದೆ ಬರಾಕಿತ್ತು, ಒಂದ್ ಗುಳಿಗೆ ತಗೊಳ್ಳೋದಕ್ಕೆ ಇನ್ನು ಇಡೀ ದಿವಸ ನಾನು ಮಬ್ಬ ಇದ್ನಿ. ಸೊ ಈ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಒಳಗೂ ಕೂಡ ಸಾಕಷ್ಟು ಡೆವಲಪ್ ಆಗಿದೆ ಬಿಡಪ್ಪ. ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ಸೆಡೇಟಿವ್ ಇರ್ತಾವ, ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ನಾನ್ ಸೆಡೇಟಿವ್ ಇರ್ತಾವ. ಸೊ ಅವನ್ನ ನಾವು ಡಾಕ್ಟರ್ ಇದ್ದವ್ರು ಗುರುತಿಸ್ತೀವಿ. ಇದು ಬಹಳ, ನೀವು ಏನು ಪ್ರಶ್ನೆ ಕೇಳಿದ್ರಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್ ರೀ ಮೇಡಮ್. ಯಾಕಂತಂದ್ರೆ ಈ ಅಲರ್ಜಿಕ್ ರೈನೈಟಿಸ್ ಇದೇ ವ್ಯಕ್ತಿಗೆ ಆಗ್ತದ ಅಂತ ಹೇಳಿ ಗೊತ್ತಿಲ್ಲ, ನಮ್ಮ ಹತ್ರ ಬರ್ತಾರೆ. ನಾವು ಈ ಪ್ರೊಫೆಷನ್ ಕೇಳ್ತೀವಲ್ಲ, ಈಗ ನಮ್ಗ ಈ ಡ್ರೈವರ್ ಗಳ ಹತ್ರ ಅಲರ್ಜಿಕ್ ರೈನೈಟಿಸ್ ಇರ್ತದ. ಈಗ ನಾವು ಅವ್ರಿಗೆ ಈ ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ ಕೊಟ್ಟಿವಿ ಅಂತಂದ್ರೆ ಏನು, ಇಟ್ ಇಸ್ ಎ ಹ್ಯೂಜ್ ರಿಸ್ಕ್ ಅವ್ರಿಗೆ, ಅಷ್ಟೇ ಅಲ್ಲ ಅವ್ರ ಜೋಡಿ ಟ್ರಾವೆಲ್ ಮಾಡುವಂತ. ಸೊ ಅವ್ರಿಗೆ ನಾವು ನಾನ್ ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ಸ್ ನೇಸಲ್ ಸ್ಪ್ರೇಸ್ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಆಮೇಲಿಂದ ಕೆಲವೊಂದಷ್ಟು ಗುಳಿಗೆಗಳನ್ನ ಮುಂಜಾನೆ ತಗೋ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಗುಳಿಗೆಗಳನ್ನ ಸಂಜೆಗಳಲ್ಲಿ ತಗೋಬೇಕಂತ ಹೇಳ್ತೀವಿ. ಈ ಡ್ರಗ್ಸ್ ಇದು ಏನು ಕ್ಲಾಸಿಫಿಕೇಶನ್ ಐತಲ್ಲ, ಇದು ಅವರವರ ವ್ಯಕ್ತಿಯ ಮೇಲೆ. ಈಗ ಎಕ್ಸಾಮ್ ಟೈಮ್ನಾಗ, ಈಗ ನೀಟ್ ಎಕ್ಸಾಮ್ ಟೈಮ್ನಾಗ ನೀವು ಅವ್ರು ಸೀನ್ಕೊಂತ ಬಂದಾಗ ನಾವು ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ಸ್ ಕೊಟ್ಟಿವಿ ಅಂತಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿಬಿಡ್ತದೆ ಮೇಡಮ್. ಸೊ ನಾವು ಏನು ವೈದ್ಯರಾಗಿದ್ದವರು ಅದನ್ನೆಲ್ಲಾನು ಕೂಲಂಕುಷವಾಗಿ ತಪಾಸ್ ಮಾಡಿ ಇವ್ಗೆ ಯಾವ ಆಂಟಿ ಹಿಸ್ಟಮಿನಿಕ್ಸ್ ನ ಯಾವ ಸ್ಪ್ರೇ ಕೊಟ್ಟರೆ ಇವನ್ದು ಹೆಚ್ಚು ಅವನ ಜೀವನ ಶೈಲಿ ಒಳಗೆ ಬದಲಾವಣೆ ಆಗೋದ್ಲೇ, ಅವನ ಸಿಂಪ್ಟಮ್ ಫ್ರೀ ಆಗಿ ಈ ಕಾಯಿಲೆಯಿಂದ ಮುಕ್ತನಾಗಿ ಅವನು ಹೆಂಗ್ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರಾಪರ್ ಆಗಿ ಎವ್ಯಾಲ್ಯುಯೇಟ್ ಮಾಡಿ ಚಿಕಿತ್ಸೆ ಮಾಡ್ಬೇಕಾಗತ್ತೆ ಮೇಡಮ್.
0: ಅಂದ್ರೆ ವೈದ್ಯರು ಆ ವ್ಯಕ್ತಿಯ ಒಂದು ವೃತ್ತಿ, ಅವನ ಜೀವನ ಶೈಲಿ ಹೆಂಗದ, ಇದನ್ನೆಲ್ಲ ನೋಡಿಕೊಂಡು ಔಷಧಗಳನ್ನ ಪ್ರಿಸ್ಕ್ರೈಬ್ ಮಾಡಬೇಕಾಗ್ತದೆ. ಇದು ಒಂದು ಡಾಕ್ಟ್ರೆ. ಇನ್ನೊಂದು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪ್ರಿವೆಂಟಿವ್ ಮೇಜರ್ಸ್ ಆಗಿ ಅಲರ್ಜಿ ಆಗದ ರೀತಿಯೊಳಗ ನಾವು ಇರಬೇಕು ಅಂತಂದಾಗ ನಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದು ಕೂಡ ಆಗತ್ತೆ.
1: ಕರೆಕ್ಟ್ ಮೇಡಮ್, ಇದು 100% ನಾವು ನಮ್ಮ ಜೀವನ ಶೈಲಿ ಒಳಗೆ ಮಾರ್ಪಾಡು ಮಾಡಿಕೊಳ್ಳಬೇಕು. ದಿನನಿತ್ಯ ಜೀವನದ ಒಳಗೆ ಎಕ್ಸರ್ಸೈಸ್ ಅನ್ನ, ವ್ಯಾಯಾಮವನ್ನು ನಾವು ಅಳವಡಿಸಿಕೊಳ್ಳಲೇಬೇಕು. ಅಂಡ್ ಅದು ಬಹಳಷ್ಟು ರೀತಿಯಾಗಿ ವ್ಯಕ್ತಿಗೆ ಹೆಲ್ಪ್ ಮಾಡ್ತದೆ. ಈವನ್ ಯೋಗ ಕೂಡ ಏನು ಈ ಅಲರ್ಜಿಯನ್ನ ಇದನ್ನು ಮಾಡೋದ್ರೊಳಗೆ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇದರ ಸಂದರ್ಭದೊಳಗೆ ಇಷ್ಟಪಡ್ತೀನಿ.
0: ಅದರಲ್ಲೂ ಈ ಪ್ರಾಣಾಯಾಮಗಳು ಬಹು ಉಪಯೋಗಿ ಆಗಿರ್ತಾವ. ತಾವು ಮಾತಾಡ್ತಾ ಹೇಳಿದ್ರಿ, ಇವತ್ತು ಸಾಕಷ್ಟು ಪೊಲ್ಯೂಷನ್ನಿಂದ ನಾವು ಬಳಲ್ತಾ ಇದ್ದೀವಿ. ಹೊರಗಡೆ ಹೋದ್ರೆ ಸಾಕು, ಬೆಂಗಳೂರಂತ ಊರಿನಲ್ಲಿ ನಾವು ಮನೆಗ್ ಬಂದು ಮುಖ ತೊಳ್ಕೊಂಡ್ರೆ ಕರಿ ನೀರು ಬರ್ತದೆ ಅಂದ್ರೆ ಅಷ್ಟು ನಮ್ಗೆ ಹೊರಗಡೆ ಪೊಲ್ಯೂಷನ್ ಇರುವಾಗ ಅದನ್ನ ನಾವು ಗೊತ್ತಿಲ್ಲದೆ ಉಸಿರಾಡ್ ಬಿಟ್ಟಿರ್ತೀವಿ. ಸೊ ಹಂಗಾಗಿ ಪ್ರತಿನಿತ್ಯ ಪ್ರಾಣಾಯಾಮ ಕೂಡ ನಮಗೆ ಒಂದು ರೀತಿಯಲ್ಲಿ ಉಪಕಾರ ಆಗ್ತದೆ.
1: ಸೊ ಎಕ್ಸರ್ಸೈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಈ ಅಲರ್ಜಿಕ್ ಇದ್ರೊಳಗೆ. ಎಕ್ಸರ್ಸೈಸ್ ಒಂದು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತತಿ ಅಂತ ಹೇಳಿದ್ರೆ,
0: ಅದ್ರ ಜೊತೆಗೆ ತಾವ್ ಹೇಳಿದ್ರಿ ನಮ್ಗೆ ಫುಡ್ ನಿಂದನೂ ಕೂಡ ಕೆಲವು ಅಲರ್ಜಿ ಆಗ್ತಿರುವಾಗ ಅದನ್ನ ನಮ್ಗೆ

0: ಒಳಗೆ ಇರ್ತದೆ, ಟ್ರೈ ಅಂಡ್ ಎರರ್ ಮಾಡಿಕೊಂಡು ಇದನ್ನ ನೋಡುವುದು ಇದು ಆಗ್ತದೋ ಇಲ್ಲೋ ಅಂತವನ್ನ ನಾವು ಅವಾಯ್ಡ್ ಮಾಡಬಹುದು. ಈ ಅಲರ್ಜಿ ಮಾರಣಾಂತಿಕ ಅಂತೂ ಅಲ್ಲ.
1: ಅಲ್ರಿ ಮೇಡಮ್, ಅಲರ್ಜಿ ಮಾರಣಿಕ ಅಂತಲ್ಲ, ಬಟ್ ಇದನ್ನ ನಾವು ಪ್ರಿವೆಂಟ್ ಮಾಡಲಿಲ್ಲ ಅಂತಂದ್ರೆ, ಈಗ ನೇಸಲ್ ಅಲರ್ಜಿಯನ್ನ ಪ್ರಿವೆಂಟ್ ಮಾಡಲಿಲ್ಲ ಅಂದ್ರೆ ಅದು ಮುಂದೆ ಅಸ್ತಮಾ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆನು ಇರ್ತದ. ಸೊ ಅದರ ಸಲುವಾಗಿ ಒಬ್ಬ ಸೂಕ್ತ ವೈದ್ಯರ ಹತ್ರ ಹೋಗಿ ಅದರ ಟ್ರೀಟ್ಮೆಂಟ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಾಗುವಂತಹ ಸಮಸ್ಯೆಗಳನ್ನ, ಯಾಕಂದ್ರೆ ಎಲ್ರಿಗೂ ನಾವು ಏನು ಬೇಕು ಅಂತಂದ್ರೆ ಒಂದು ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಸುಮ್ಮನೆ ಬದುಕುವಂಗಿಲ್ಲ, ಆರಾಮಾಗಿ ಬದುಕುವಂತ ಒಂದು ಇತ್ತಂದ್ರೆ ನಾವು ನಮ್ಮ ಲೈಫ್ ಅನ್ನ ನಾವು ಸುಖಕರವಾಗಿ ಎಂಜಾಯ್ಮೆಂಟ್ ಆಗಿ ಕಳಿಬಹುದು ಅಂತ ಹೇಳಿಸ್ತೀನಿ.
0: ಖಂಡಿತವಾಗಿಯೂ. ಧನ್ಯವಾದಗಳು ಡಾಕ್ಟರ್ ರವೀಂದ್ರ ಗದಗ್ ಅವರೇ. ಈ ಅಲರ್ಜಿ ಅಂದ್ರೇನು, ಅಲರ್ಜಿಯ ಲಕ್ಷಣಗಳು, ಅಲರ್ಜಿಯನ್ನ ಹೇಗೆ ತಡೆಗಟ್ಟಬಹುದು ಮತ್ತೆ ಅದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನು ಕೂಡ ತಾವು ವಿವರಿಸಿದಿರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
2: ಚರ್ಮರೋಗ ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಕೆಎನ್ ನವೀನ್ ಅವರು.
3: ಚರ್ಮದ ಶಿಲೀಂಧ್ರ ಅಥವಾ ಫಂಗಸ್, ಇದನ್ನ ರಿಂಗ್ ವರ್ಮ್ ಅಂತಾನು ಕರೀತಾರೆ, ಮತ್ತೆ ಗಜಕರ್ಣ ಅಂತ ಕೂಡ ಕರೀತಾರೆ. ಈ ಫಂಗಸ್ ಇನ್ಫೆಕ್ಷನ್ ಬಹಳ ಸರ್ವೇ ಸಾಮಾನ್ಯವಾಗಿದೆ, ಬಹಳಷ್ಟು ಜನರಲ್ಲಿ ಇದು ಕಂಡು ಬರ್ತದೆ. ಈ ಚರ್ಮದ ಫಂಗಸ್ ಅಥವಾ ಶಿಲೀಂಧ್ರಕ್ಕೆ ಕಾರಣ ಡರ್ಮಟೋಫೈಟ್ ಅನ್ನೋ ಫಂಗಸ್ ಇಂದ ಆಗ್ತದೆ. ಈ ಡರ್ಮಟೋಫೈಟ್ಸ್ ಅಲ್ಲಿ ಮೂರು ಪ್ರಭೇದಗಳು ಇರ್ತವೆ, ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್ ಮತ್ತು ಮೈಕ್ರೋಸ್ಪೋರಂ. ಈ ಮೂರು ಪ್ರಭೇದಗಳಿಂದ ಚರ್ಮದ ಫಂಗಸ್ ಇನ್ಫೆಕ್ಷನ್ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಿದ್ರೆ ಅದನ್ನ ಆಂಥ್ರೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಪ್ರಾಣಿಗಳಿಂದ ಏನಾದರೂ ಬಂದ್ರೆ ಅದನ್ನ ಜೂಫಿಲಿಕ್ ಫಂಗಸ್ ಅಂತ ಕರಿತೀವಿ. ಮಣ್ಣಿನಿಂದ ಬಂದ್ರೆ ಅದು ಜಿಯೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಸೊ ಈ ಫಂಗಸ್ ಹೇಗ್ ಬರ್ತದೆ ಅಂದ್ರೆ, ಒಂದು ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಅವರು ಉಪಯೋಗಿಸಿದ ಬಟ್ಟೆಗಳಿಂದ ಬರ್ತದೆ. ಚರ್ಮ ಶುಭ್ರವಾಗಿಯೂ ಶುಷ್ಕವಾಗಿಯೂ ಇದ್ದಾಗ ಫಂಗಸ್ ಇನ್ಫೆಕ್ಷನ್ ಆಗೋದು ಅಪರೂಪ, ಆದ್ರೆ ಚರ್ಮದ ತೇವಾಂಶ ಜಾಸ್ತಿ ಆಗೋದ್ರಿಂದ ಇದು ಕಾಣಿಸಬಹುದು. ಉದಾಹರಣೆಗೆ ಬೇಸಿಗೆಯಲ್ಲಿ ನಾವೇನಾದರೂ ಬಹಳ ಬಿಗಿಯಾದ ಉಡುಪುಗಳನ್ನ ಧರಿಸಿದ್ರೆ ಬೆವರು ಸೇರಿ ಸೇರಿ ಫಂಗಸ್ ಉಂಟಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಒದ್ದೆಯಾದ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಕೂಡ ಫಂಗಸ್ ಆಗ್ತದೆ. ಫಂಗಸ್ ಪ್ರಾರಂಭವಾದಾಗ ವಿಪರೀತವಾದ ತುರಿಕೆ ಆಗ್ತದೆ. ವಿಪರೀತ ತುರಿಕೆ ಆದಾಗ ಆ ಜಾಗದಲ್ಲಿ ಸಣ್ಣದಾಗಿ ಗುಳ್ಳೆ ಪ್ರಾರಂಭವಾಗುತ್ತೆ. ಈ ಗುಳ್ಳೆ ಅಗಲವಾಗ್ತಾ ಹೋಗ್ತದೆ. ಇದು ಅಗಲವಾಗ್ತಾ ಹೋದಾಗ ವೃತ್ತಾಕಾರವಾಗಿ ಇದು ಹಬ್ಬತಾ ಹೋಗುತ್ತೆ. ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗೋದ್ರಿಂದ ಇದನ್ನ ರಿಂಗ್ ವರ್ಮ್ ಅಂತೀವಿ. ಬಹಳ ದೊಡ್ಡದಾಗಿ ಅದು ಹಬ್ಬದಾಗ ಆನೆಯ ಕಿವಿ ತರ ಕಾಣ್ತದೆ, ಅದಕ್ಕೆ ಇದನ್ನ ನಾವು ಗಜಕರ್ಣ ಅಂತ ಕೂಡ ಕರಿತೀವಿ. ಈ ರೀತಿ ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗ್ತದೆ. ಫಂಗಸ್ ಚರ್ಮಕ್ಕೆ ಬಂದ ಕೂಡಲೇ ದೇಹ ಫಂಗಸ್ ಅನ್ನು ಹೊರಹಾಕಲಿಕ್ಕೆ ತುರಿಕೆ ಉಂಟಾಗ್ತದೆ. ಸೊ ಈ ತುರಿಕಿನ ನಾವು ಡಿಫೆನ್ಸ್ ಮೆಕ್ಯಾನಿಸಂ ಅಂತೀವಿ. ಸೊ ಈ ಫಂಗಸ್ ಅನ್ನ ದೇಹದಿಂದ ಅಥವಾ ಚರ್ಮದಿಂದ ಹೊರಹಾಕಲಿಕ್ಕೆ ತುರಿಕಿ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿ ತುರಿಸಿದಾಗ ಉಗುರಿನ ಕೆಳಗೆ ಫಂಗಸ್ ಸೇರಿಕೊಳ್ಳುತ್ತೆ. ಆ ರೀತಿ ಕೆರೆಸ್ಬಿಟ್ಟು ಅದೇ ಕೈಯಿಂದ ಬೇರೆ ಕಡೆ ಮುಟ್ಕೊಂಡಾಗ ಬೇರೆಡೆಗೂ ಹರಡುತ್ತೆ. ಇದೇ ರೀತಿ ಇದು ಮೈ ತುಂಬಾ ಹರಡ್ತಾ ಹೋಗ್ತದೆ. ಫಂಗಸ್ ಚರ್ಮದ ಮೇಲಿರೋ ಕೆರಟಿನ್ ಮೇಲೆ ಅವಲಂಬಿತವಾಗಿರುತ್ತೆ. ಕೆರಟಿನ್ ಮೇಲೆ ಅವಲಂಬಿತವಾಗಿರೋದ್ರಿಂದ ಚರ್ಮದ ಮೇಲ್ಪದರನ ಅಷ್ಟೇ ಆವರಿಸುತ್ತದೆ. ಇದ್ರ ಜೊತೆಗೆ ಕೂದಲು ಮತ್ತು ಉಗುರುಗಳಲ್ಲಿ ಕೂಡ ಆವರಿಸುವಂತ ಸಂಭವ ಇರ್ತದೆ. ಚರ್ಮದ ಮೇಲೆ ಫಂಗಸ್ ಆದಾಗ ನಾವು ವೈದ್ಯಕೀಯ ಭಾಷೆಯಲ್ಲಿ ಟೀನಿಯಾ ಅಂತ ಕರಿತೀವಿ. ತಲೆಯಲ್ಲಿ ಕಂಡಾಗ ಟೀನಿಯಾ ಕ್ಯಾಪಿಟಿಸ್ ಅಂತೀವಿ, ಮುಖದಲ್ಲಿ ಕಂಡಾಗ ಟೀನಿಯಾ ಫೇಷೆ ಅಂತೀವಿ, ಮೈಯಲ್ಲಿ ಕಂಡಾಗ ಟೀನಿಯಾ ಕಾರ್ಪೊರಿಸ್ ಅಂತೀವಿ, ತೊಡೆ ಸಂದುಗಳಲ್ಲಿ ಕಂಡಾಗ ಟೀನಿಯಾ ಕ್ರೂರಿಸ್ ಅಂತಲೂ, ಮತ್ತೆ ಉಗುರಲ್ಲಿ ಕಂಡಾಗ ಟೀನಿಯಾ ಆಂಗ್ಯುಮ್ ಅಂತ ಕರಿತೀವಿ. ಇದು ದೇಹದ ಯಾವುದೇ ಭಾಗದಲ್ಲಾದರೂ ಕಾಣಬಹುದು. ಒಬ್ಬ ವ್ಯಕ್ತಿ ಯಾವ ಮಾದರಿಯಲ್ಲಿ ಯಾವ ರೀತಿ ಉಡುಪು ಧರಿಸ್ತಾರೆ ಆ ರೀತಿಯಲ್ಲಿ ಕಾಣುತ್ತೆ. ಸಾಮಾನ್ಯವಾಗಿ ಗಂಡಸರು ಪ್ಯಾಂಟ್ ಶರ್ಟ್ಗಳನ್ನ ಧರಿಸ್ತಾರೆ. ಆಫೀಸ್ಗೆ ಹೋಗೋರು ಬೆಳಗ್ಗೆ ಪ್ಯಾಂಟ್ ಶರ್ಟ್ ಧರಿಸಿ ಹೋದ್ರೆ ಇನ್ನ ಸಂಜೆನೆ ತೆಗೆಯೋದು. ಬಿಗಿಯಾದ ಪ್ಯಾಂಟ್ಗಳನ್ನೇನಾದ್ರು ಧರಿಸಿದರೆ ತೊಡೆಯ ಸಂಧಿ ಬೆವರು ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗುತ್ತೆ. ಹಾಗೇನೆ ಸೊಂಟ ಜಾಗದಲ್ಲೂ ಪ್ಯಾಂಟ್ ಅನ್ನ ಕಟ್ಟೋದ್ರಿಂದ ಅಲ್ಲಿ ಕೂಡ ಫಂಗಸ್ ಕಾಣ್ತದೆ. ಮಹಿಳೆಯರು ಸೀರೆ ಉಟ್ಟದಾಗ ಸೀರೆಯನ್ನು ಸೊಂಟಕ್ಕೆ ಕಟ್ಟೋದ್ರಿಂದ ಬಹಳ ಬಿಗಿಯಾಗಿ ಕಟ್ಟಿದರೆ ಅಲ್ಲೂ ಕೂಡ ತೇವಾಂಶ ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗ್ತದೆ. ಮತ್ತೆ ಕಂಕಳ ಜಾಗದಲ್ಲಿ ಬೆವರು ಹೆಚ್ಚಾಗಿ ಸೇರೋದ್ರಿಂದ ಅಲ್ಲಿ ಕೂಡ ಫಂಗಸ್ ಆಗ್ತದೆ. ಸೊ ಈ ರೀತಿ ಚರ್ಮದ ಮೇಲೆ ಫಂಗಸ್ ಆದಾಗ ಗಜಕರ್ಣ ಆದಾಗ ಏನ್ ಮಾಡಬೇಕು? ಚರ್ಮ ವೈದ್ಯರಿಗೆ ತೋರಿಸಿ ಸಕಾಲದಲ್ಲಿ ಚಿಕಿತ್ಸೆ ಮಾಡೋದ್ರಿಂದ ಇದನ್ನ ಕೂಡಲೇ ಗುಣಪಡಿಸಬಹುದು. ಆದರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಫಂಗಸ್ ಇನ್ಫೆಕ್ಷನ್

0: ಕ್ರಮದ ಮೇಲಾಗಿದೆ ಅಂದಾಗ ಬಹಳ ಲಘುವಾಗಿ ಪರಿಗಣಿಸಿ ತಮಗೆ ತೋಚಿದಂತ ಮುಲಾಮನ್ನು ಅಥವಾ ಗೆಳೆಯರು ಶಿಫಾರಸು ಮಾಡಿದಂತ ಮುಲಾಮನ್ನು ಅಥವಾ ಅಂಗಡಿಯವರು ಹೇಳದಂತ ಮುಲಾಮನ್ನು ತಂದು ಉಪಯೋಗಿಸ್ತಾರೆ. ಈ ತರದ ಸಾಕಷ್ಟು ಮುಲಾಮುಗಳಲ್ಲಿ ಸ್ಟಿರಾಯ್ಡ್ ಅಂಶ ಇರುತ್ತದೆ. ಸೊ ಸ್ಟಿರಾಯ್ಡ್ ಅಂಶ ಇದ್ದಾಗ ಏನಾಗ್ತದೆ, ಸ್ಟಿರಾಯ್ಡ್ ಇರತಕ್ಕಂತ ಮುಲಾಮನ್ನ ಹಚ್ಚಿದಾಗ ತುರಿಕೆ ಕಡಿಮೆ ಆಗ್ತದೆ, ಆದರೆ ಫಂಗಸ್ ಹೋಗೋದಿಲ್ಲ. ನಾನು ಮುಂಚಿತವಾಗಿ ಹೇಳಿದಾಗ ಫಂಗಸ್ ಚರ್ಮದ ಮೇಲೆ ಬಂದಾಗ ಚರ್ಮದ ಮೇಲಿರೋ ಫಂಗಸ್ ನ ಹೊಡೆದೋಡಿಸೋದಕ್ಕೆ ದೇಹ ತುರಿಕೆನ ಉಂಟು ಮಾಡುತ್ತದೆ. ನಾವು ಯಾವಾಗ ಈ ತುರಿಕೆಯನ್ನ ಕಡಿಮೆ ಮಾಡ್ತೀವಿ ಫಂಗಸ್ ಹಬ್ಬತಾ ಹೋಗ್ತದೆ. ಇಲ್ಲಿ ಸ್ಟಿರಾಯ್ಡ್ ಮಾಡ್ತಿರೋ ಕೆಲಸ ಇದನ್ನೇ, ತುರಿಕೆಯನ್ನ ಕಡಿಮೆ ಮಾಡ್ತದೆ ಆದರೆ ಫಂಗಸ್ ಹೋಗೋದಿಲ್ಲ. ತುರಿಕೆ ಯಾವಾಗ ಕಡಿಮೆ ಆಗ್ತದೆ ಫಂಗಸ್ ಬಹುಬೇಗವಾಗಿ ಹಬ್ಬತಾ ಹೋಗ್ತದೆ, ಅದಕ್ಕೊಂದು ರಹದಾರಿ ಸಿಕ್ಕಿಬಿಡ್ತದೆ, ಬೇಗ ಬೇಗ ಹಬ್ಬತಾ ಹೋಗ್ತದೆ. ಆವಾಗ ವ್ಯಕ್ತಿಗೆ ಏನಾಗ್ತದೆ, ಸ್ಟಿರಾಯ್ಡ್ ಹಚ್ಚಿದ ತಕ್ಷಣ ಅರ್ಧ ತಾಸಲ್ಲಿ ತುರಿಕೆ ಎಲ್ಲ ನಿಂತು ಬಿಡ್ತದೆ, ಅವ ಬಹಳ ಖುಷಿ ಆಗ್ತಾನೆ. ಎರಡು ದಿವಸ ಸ್ಟಿರಾಯ್ಡ್ ಎಫೆಕ್ಟ್ ಇರೋವರೆಗೂ ತುರಿಕೆ ಇರೋದೇ ಇಲ್ಲ, ಆದರೆ ಒಳಗಡೆ ಫಂಗಸ್ ಹಬ್ಬತಾ ಹೋಗ್ತದೆ. ಮೂರನೇ ದಿವಸಕ್ಕೆ ಮತ್ತೆ ತುರಿಕೆ ಚಾಲು ಆಗ್ತದೆ, ಮತ್ತೆ ಸ್ಟಿರಾಯ್ಡ್ ಮುಲಾಮ್ ಹಚ್ತಾರೆ. ಮೇಲಿಂದ ಮೇಲೆ ಸ್ಟಿರಾಯ್ಡ್ ಕ್ರೀಮ್ ಹಚ್ತಾ ಇರೋದ್ರಿಂದ ಇಲ್ಲಿ ಫಂಗಸ್ ಹಬ್ಬತಾ ಹೋಗ್ತಿರ್ತದ. ಜೊತೆಗೆ ಸ್ಟಿರಾಯ್ಡ್ ಮುಲಾಮ್ನ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಉಪಯೋಗ ಮಾಡೋದ್ರಿಂದ ಸ್ಟಿರಾಯ್ಡಿನ ಅಡ್ಡ ಪರಿಣಾಮಗಳು ಸ್ಟಾರ್ಟ್ ಆಗ್ತವ. ಸತತವಾಗಿ ಹಚ್ಚೋದ್ರಿಂದ ಆ ಜಾಗ ಬಿಳಿ ಆಗ್ತದೆ, ಈ ಬಿಳಿ ಜಾಸ್ತಿ ಆಗಿ ಬಿಳುಪಿಗೂ ತಿರುಗಬಹುದು, ಮತ್ತೆ ಚರ್ಮ ತೆಳುವಾಗ್ತಾ ಹೋಗ್ತದೆ, ಚರ್ಮ ತೆಳುವಾಗ್ತಾ ಹೋಗಿ ಗಾಯಗಳು ಉಂಟಾಗಬಹುದು. ಆದ್ದರಿಂದ ಚರ್ಮದ ಮೇಲೆ ಫಂಗಸ್ ಚಾಲು ಆದಾಗ ನೀವು ಯಾವುದೇ ಮುಲಾಮನ್ನು ಉಪಯೋಗಿಸುವ ಮುಂಚೆ ಮೊದಲು ನೋಡಿ ಅದರಲ್ಲಿ ಸ್ಟಿರಾಯ್ಡ್ ಅಂಶ ಇದೆಯಾ ಇಲ್ವಾ ಅಂತ. ಸ್ಟಿರಾಯ್ಡ್ ಅಂಶ ಇದ್ದರೆ ದಯವಿಟ್ಟು ಅಂತ ಮುಲಾಮನ್ನ ಉಪಯೋಗಿಸಬೇಡಿ. ಈ ಫಂಗಸ್ ಇನ್ಫೆಕ್ಷನ್ಗೆ ಸಾಕಷ್ಟು ಔಷಧಿಗಳಿದೆ, ಚರ್ಮ ರೋಗ ತಜ್ಞರ ಶಿಫಾರಸಿನ ಮೇಲೆ ಇದನ್ನ ಉಪಯೋಗಿಸಬಹುದು, ಇದನ್ನ ಬಹಳ ಸುಲಭವಾಗಿ ಗುಣಪಡಿಸಬಹುದು. ಸೊ ಇದರ ಜೊತೆಗೆ ಬೇಸಿಗೆಯಲ್ಲಿ ಸಡಿಲವಾದ ಬಟ್ಟೆ ಹಾಕೋದ್ರಿಂದ ಬೆವರು ಸೇರೋದಿಲ್ಲ, ಬೆವರು ಆವೇ ಆಗ್ತದೆ, ಫಂಗಸ್ ಬರೋದಿಲ್ಲ. ಹಾಗೆ ಮಳೆಗಾಲದಲ್ಲಿ ಆದಷ್ಟು ಒದ್ದೆಯಾದ ಬಟ್ಟೆಗಳನ್ನ ಹಾಕಬಾರದು, ಯಾವಾಗಲೂ ಒಣಗಿದ ಬಟ್ಟೆಗಳನ್ನ ಹಾಕಬೇಕು. ಒದ್ದೆಯಾದ ಬಟ್ಟೆಯನ್ನ ಸತತವಾಗಿ 4-5 ತಾಸು ಹಾಕಿದರೆ ಫಂಗಸ್ ಬರುವಂತಹ ಚಾನ್ಸಸ್ ಇರ್ತದೆ. ಪ್ರತಿನಿತ್ಯ ಶುಭ್ರವಾಗಿದ್ದು ಜಳಕ ಮಾಡೋದ್ರಿಂದನೂ ನಾವು ಫಂಗಸ್ ಅನ್ನ ಬರದೇ ಇರೋ ಹಾಗೆ ಮಾಡಬಹುದು. ಈ ಎಲ್ಲಾ ಕ್ರಮಗಳಿಂದ ನಾವು ಫಂಗಸ್ ಇನ್ಫೆಕ್ಷನ್ ನ ತಹಬಂದಿಗೆ ತರಬಹುದು.
1: ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಕೆಎನ್ ನವೀನ್ ಅವರು. ಇಲ್ಲಿಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿಪಥ.
3: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತನಾಡುವವರು ಅಶೋಕ್ ಕುಮಾರ್ ಬಿ.
4: ಉದ್ದದಲ್ಲಿ ವಿದ್ಯುತ್ ಚಲನಶೀಲತೆಯನ್ನು ಉತ್ತೇಜಿಸಲು ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲು ಬೃಹತ್ ಕೈಗಾರಿಕಾ ಸಚಿವಾಲಯದ ಪ್ರಸ್ತಾವನೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಈ ಯೋಜನೆಯು 2 ವರ್ಷಗಳ ಅವಧಿಯಲ್ಲಿ 10,900 ಕೋಟಿ ರೂಪಾಯಿಗಳ ವೆಚ್ಚವನ್ನು ಹೊಂದಿದೆ. ಯೋಜನೆಯ ಪ್ರಮುಖ ಅಂಶಗಳು E2W, E3W, ಆಂಬ್ಯುಲೆನ್ಸ್ಗಳು, E-ಟ್ರಕ್ಗಳು ಮತ್ತು ಇತರ ಉದಯೋನ್ಮುಖ ಇವಿಗಳನ್ನು ಪ್ರೋತ್ಸಾಹಿಸಲು ಸುಮಾರು 3,679 ಕೋಟಿ ಮೌಲ್ಯದ ಸಬ್ಸಿಡಿ ಅಥವಾ ಬೇಡಿಕೆ ಪ್ರೋತ್ಸಾಹಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯು 24.79 ಲಕ್ಷ, E2W 3.16 ಲಕ್ಷ, E3W ಮತ್ತು 14,028 E-ಬಸ್ಗಳನ್ನು ಬೆಂಬಲಿಸುತ್ತದೆ. ಯೋಜನೆಯಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹಕಗಳನ್ನು ಪಡೆಯಲು ಇವಿ ಖರೀದಿದಾರರಿಗೆ MHIEOಗಳನ್ನು ಪರಿಚಯಿಸುತ್ತಿದೆ. ಇವಿ ಖರೀದಿಸುವ ಸಮಯದಲ್ಲಿ ಸ್ಕೀಮ್ ಪೋರ್ಟಲ್ ಖರೀದಿದಾರರಿಗೆ ಆಧಾರ್ ದೃಢೀಕೃತ ಇ ವೋಚರ್ ಅನ್ನು ರಚಿಸುತ್ತದೆ. ಈ ವೋಚರ್ ಅನ್ನು ಡೌನ್ಲೋಡ್ ಮಾಡಲು ಲಿಂಕ್ ಖರೀದಿದಾರರ ಮೂಲಕ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. ಈ ವೋಚರ್ ಅನ್ನು ಖರೀದಿದಾರರು ಸಹಿ ಮಾಡುತ್ತಾರೆ ಮತ್ತು ಯೋಜನೆಯ ಅಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹವನ್ನು ಪಡೆಯಲು ಡೀಲರ್ಗೆ ಸಲ್ಲಿಸುತ್ತಾರೆ. ನಂತರ ಈ ವೋಚರ್ ಅನ್ನು ಡೀಲರ್ ಸಹ ಸಹಿ ಮಾಡುತ್ತಾರೆ ಮತ್ತು ಪಿಎಂ ಇ ಡ್ರೈವ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಸಹಿ ಮಾಡಿದ ಈ ವೋಚರ್ ಅನ್ನು ಖರೀದಿದಾರ ಮತ್ತು ಡೀಲರ್ಗೆ SMS ಮೂಲಕ ಕಳುಹಿಸಲಾಗುತ್ತದೆ. ಯೋಜನೆಯಲ್ಲಿ ಬೇಡಿಕೆ ಪ್ರೋತ್ಸಾಹದ ಮರುಪಾವತಿಯನ್ನು ಪಡೆಯಲು OEMಗೆ ಸಹಿ ಮಾಡಿದ ಈ ವೋಚರ್ ಅಗತ್ಯವಾಗಿರುತ್ತದೆ. ಈ ಯೋಜನೆಯು ಈ ಆಂಬ್ಯುಲೆನ್ಸ್ಗಳ ನಿಯೋಜನೆಗಾಗಿ ₹500 ಕೋಟಿಗಳನ್ನು ನಿಗದಿಪಡಿಸುತ್ತದೆ. ರೋಗಿಗಳ ಆರಾಮದಾಯಕ ಸಾಗಣೆಗಾಗಿ ಈ ಆಂಬ್ಯುಲೆನ್ಸ್ಗಳನ್ನು ಬಳಕೆಯನ್ನು ಉತ್ತೇಜಿಸಲು ಇದು ಭಾರತ ಸರ್ಕಾರದ ಹೊಸ ಉಪಕ್ರಮವಾಗಿದೆ. ಈ ಆಂಬ್ಯುಲೆನ್ಸ್ಗಳ ಕಾರ್ಯಕ್ಷಮತೆ ಮತ್ತು ಸುರಕ್ಷತಾ ಮಾನದಂಡಗಳನ್ನು MOHFW, MORTH ಮತ್ತು ಇತರ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚಿಸಿ ರೂಪಿಸಲಾಗುತ್ತದೆ. SEUಗಳು ಅಂದರೆ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳು

14,028 ಇ-ಬಸ್ಗಳ ಖರೀದಿಗೆ ಸುಮಾರು 4,391 ಕೋಟಿ ಮೊತ್ತವನ್ನ ಒದಗಿಸಲಾಗಿದೆ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಸೂರತ್, ಬೆಂಗಳೂರು, ಪುಣೆ ಮತ್ತು ಹೈದರಾಬಾದ್ನಂತಹ 40 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ 9 ನಗರಗಳಲ್ಲಿ ಬೇಡಿಕೆ ಕ್ರೋಢೀಕರಣವನ್ನು ಸಿಇಎಸ್ಎಲ್ ಮಾಡಲಾಗಿದೆ. ರಾಜ್ಯಗಳೊಂದಿಗೆ ಸಮಾಲೋಚಿಸಿ ಇಂಟರ್ ಸಿಟಿ ಮತ್ತು ಇಂಟರ್ ಸ್ಟೇಟ್ ಈ ಬಸ್ಗಳನ್ನು ಸಹ ಬೆಂಬಲಿಸಲಾಗುತ್ತದೆ. ನಗರಗಳು ರಾಜ್ಯಗಳಿಗೆ ಬಸ್ಗಳನ್ನು ಹಂಚಿಕೆ ಮಾಡುವಾಗ ಎಂಒಆರ್ಟಿಎಚ್ ವಾಹನ ಸ್ಕ್ರಾಪಿಂಗ್ ಯೋಜನೆಯ ಮಾರ್ಗಸೂಚಿಗಳನ್ನು ಅನುಸರಿಸಿ ಅಧಿಕೃತ ಸ್ಕ್ರಾಪಿಂಗ್ ಕೇಂದ್ರಗಳ ಆರ್ವಿಎಸ್ಎಫ್ ಮೂಲಕ ಹಳೆಯ ಎಸ್ಟಿಯುಗಳನ್ನು ಸ್ಕ್ರಾಪಿಂಗ್ ಮಾಡಿದ ನಂತರ ಖರೀದಿಸಲಾಗುತ್ತಿರುವ ನಗರಗಳು ರಾಜ್ಯಗಳ ಬಸ್ಗಳ ಸಂಖ್ಯೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ವಾಯು ಮಾಲಿನ್ಯಕ್ಕೆ ಟ್ರಕ್ಗಳು ಪ್ರಮುಖ ಕೊಡುಗೆ ನೀಡುತ್ತವೆ. ಈ ಯೋಜನೆಯು ದೇಶದಲ್ಲಿ ಈ ಟ್ರಕ್ಗಳ ನಿಯೋಜನೆಯನ್ನು ಉತ್ತೇಜಿಸುತ್ತದೆ. ಈ ಟ್ರಕ್ಗಳನ್ನು ಪ್ರೋತ್ಸಾಹಿಸಲು ರೂ 500 ಕೋಟಿಯನ್ನು ನಿಗದಿಪಡಿಸಲಾಗಿದೆ. ಎಂಒಆರ್ಟಿಎಚ್ ಅನುಮೋದಿತ ವಾಹನ ಸ್ಕ್ರಾಪಿಂಗ್ ಕೇಂದ್ರಗಳಲ್ಲಿ ಸ್ಕ್ರಾಪಿಂಗ್ ಪ್ರಮಾಣ ಪತ್ರವನ್ನು ಹೊಂದಿರುವವರಿಗೆ ಪ್ರೋತ್ಸಾಹಧನ ನೀಡಲಾಗುವುದು. ಈ ಯೋಜನೆಯ ವಿದ್ಯುತ್ ವಾಹನಗಳ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಮೂಲಕ ವಿದ್ಯುತ್ ಚಾಲಿತ ವಾಹನಗಳ ಖರೀದಿದಾರರ ವಿವಿಧ ಆತಂಕಗಳನ್ನು ಪರಿಹರಿಸುತ್ತದೆ. ಈ ಇವಿಪಿಸಿಎಸ್ಗಳನ್ನು ಹೆಚ್ಚಿಸುವ ವಿದ್ಯುತ್ ಪ್ರಸರಣ ಹೊಂದಿರುವ 5 ನಗರಗಳಲ್ಲಿ ಮತ್ತು 5 ಹೆದ್ದಾರಿಗಳಲ್ಲಿ ಸ್ಥಾಪಿಸಲಾಗುವುದು. ಈ ಯೋಜನೆಯು E4WS ಗಾಗಿ 22,100 ವೇಗದ ಚಾರ್ಜರ್ಗಳನ್ನು, ಈ ಬಸ್ಗಳಿಗೆ 1,800 ವೇಗದ ಚಾರ್ಜರ್ಗಳು ಮತ್ತು E2W 3W ಗಾಗಿ 48,400 ವೇಗದ ಚಾರ್ಜ್ಗಳನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತಿದೆ. ಇವಿಪಿಸಿಎಸ್ಗಾಗಿ ಸುಮಾರು 2,000 ಕೋಟಿಗಳಾಗಿರುತ್ತದೆ. ದೇಶದಲ್ಲಿ ಬೆಳೆಯುತ್ತಿರುವ ವಿದ್ಯುತ್ ವಾಹನ ಪರಿಸರ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಹಸಿರು ಚಲನಶೀಲತೆಯನ್ನು ಉತ್ತೇಜಿಸಲು ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಎದುರಿಸಲು ಎಂಎಚ್ಐಯ ಪರೀಕ್ಷಾ ಏಜೆನ್ಸಿಗಳನ್ನು ಆಧುನೀಕರಿಸಲಾಗುವುದು. ಎಂಎಚ್ಐ ಆಶ್ರಯದಲ್ಲಿ ಸುಮಾರು 780 ಕೋಟಿ ವೆಚ್ಚದಲ್ಲಿ ಪರೀಕ್ಷಾ ಏಜೆನ್ಸಿಗಳ ಮೇಲ್ದರ್ಜೀಕರಣಕ್ಕೆ ಅನುಮೋದನೆ ನೀಡಲಾಗಿದೆ. ಸಾರ್ವಜನಿಕ ಸಾರಿಗೆ ಸಾಧನಗಳನ್ನು ಬೆಂಬಲಿಸುವ ಮೂಲಕ ಈ ಯೋಜನೆಯು ಸಾಮೂಹಿಕ ಚಲನಶೀಲತೆಯನ್ನು ಉತ್ತೇಜಿಸುತ್ತದೆ. ಪಿಎಂಐ ಇ ಡ್ರೈವ್ ಯೋಜನೆ ಪ್ರಾಥಮಿಕ ಉದ್ದೇಶವೆಂದರೆ ಇವಿಗಳ ಖರೀದಿಗೆ ಮುಂಗಡ ಪ್ರೋತ್ಸಾಹ ನೀಡುವ ಮೂಲಕ ಮತ್ತು ಇವಿಗಳಿಗೆ ಅಗತ್ಯವಾದ ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ ಇವಿಗಳನ್ನು ನೋಡಿಸಿಕೊಳ್ಳುವಂತೆ ತ್ವರಿತಗೊಳಿಸಲಾಗುವುದು. ಪಿಎಂ ಇ ಡ್ರೈವ್ ಯೋಜನೆಯು ಸಾರಿಗೆ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಇವಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ದಕ್ಷ, ಸ್ಪರ್ಧಾತ್ಮಕ ಮತ್ತು ಸ್ಥಿತಿಸ್ಥಾಪಕ ಇವಿ ಉತ್ಪಾದನಾ ಉದ್ಯಮವನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಆತ್ಮನಿರ್ಭರ ಭಾರತವನ್ನು ಉತ್ತೇಜಿಸುತ್ತದೆ. ದೇಶೀಯ ಉತ್ಪಾದನೆ ಮತ್ತು ಇವಿ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದನ್ನು ಉತ್ತೇಜಿಸುವ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯಕ್ರಮವನ್ನು ಸೇರಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಭಾರತ ಸರ್ಕಾರದ ಈ ಉಪಕ್ರಮವು ಪರಿಸರ ಮಾಲಿನ್ಯ ಮತ್ತು ಇಂಧನ ಸುರಕ್ಷತೆ ಬಗ್ಗೆ ಕಳವಳಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ಸಜ್ಜಾಗಿದೆ. ಈ ಯೋಜನೆಯು ಅದರ ಪಿಎಂಪಿ ಜೊತೆಗೆ ಇವಿ ವಲಯಗಳ ಮತ್ತು ಸಂಬಂಧಿತ ಪೂರೈಕೆ ಸರಪಳಿಯಲ್ಲಿ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಈ ಯೋಜನೆಯು ಮೌಲ್ಯ ಸರಪಳಿಯಲ್ಲಿ ಗಮನಾರ್ಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಉತ್ಪಾದನೆ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ಸ್ಥಾಪನೆಯ ಮೂಲಕ ಉದ್ಯೋಗ ಸೃಷ್ಟಿಯೂ ಸಹ ಇರುತ್ತದೆ. ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಪ್ರೋತ್ಸಾಹಧನವನ್ನು ನೀಡಲಾಗಿದೆ. ಅವುಗಳ ವಿವರವನ್ನು ನಾವು ನೋಡುವುದಾದರೆ ಎಲೆಕ್ಟ್ರಿಕ್ 2 ಚಕ್ರ ವಾಹನಗಳು, ಎಲೆಕ್ಟ್ರಿಕ್ 3 ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ಗಳು, ಎಲೆಕ್ಟ್ರಿಕ್ ಟ್ರಕ್ಗಳು, ಇತರೆ ಹೊಸ ಇವಿ ವರ್ಗಗಳು. ಈ ಯೋಜನೆಯ ಗುರಿಗಳನ್ನು ನಾವು ನೋಡುವಂತದ್ದಾದರೆ ಸರ್ಕಾರವು ಈ ಯೋಜನೆಯ ಮೂಲಕ ಸುಮಾರು 24.79 ಲಕ್ಷ ಎಲೆಕ್ಟ್ರಿಕ್ 2 ಚಕ್ರ ವಾಹನಗಳು, 3.16 ಲಕ್ಷ ಎಲೆಕ್ಟ್ರಿಕ್ 3 ಚಕ್ರ ವಾಹನಗಳು, 14,028 ಎಲೆಕ್ಟ್ರಿಕ್ ಬಸ್ಗಳಿಗೆ ಬೆಂಬಲ ನೀಡಲು ಉದ್ದೇಶಿಸಿದೆ. ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ನಾವು ನೋಡುವಂತದ್ದಾದರೆ ಈ ಯೋಜನೆಯಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಪ್ರಮುಖ ನಗರಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೇಗದ ಚಾರ್ಜರ್ಗಳ ಅಭಿವೃದ್ಧಿ, ಇವಿ ಬಳಕೆದಾರರ ರೇಂಜ್ ಆಂಗ್ಸೈಟಿ ಸಮಸ್ಯೆ ನಿವಾರಣೆ, ಇದಕ್ಕಾಗಿ ಸರ್ಕಾರವು ಪ್ರತ್ಯೇಕ ಅನುದಾನವನ್ನು ಮೀಸಲಿಟ್ಟಿದೆ. ಈ ವೋಚರ್ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ಅನ್ನುವಂಥದ್ದನ್ನ ನಾವು ನೋಡುವಂತದ್ದಾದರೆ ವಿದ್ಯುತ್ ವಾಹನ ಖರೀದಿದಾರರಿಗೆ ವಾಹನ ಖರೀದಿಸುವ ಸಮಯದಲ್ಲಿ ಯೋಜನೆ ಪೋರ್ಟಲ್ನಲ್ಲಿ ಈ ವೋಚರ್ ಸೃಷ್ಟಿಯಾಗುತ್ತದೆ. ಆಧಾರ್ ಆಧಾರಿತ ದೃಢೀಕರಣ ನಡೆಯುತ್ತದೆ. ವೋಚರ್ ಅನ್ನು ಡೀಲರ್ಗೆ ಸಲ್ಲಿಸಿದ ನಂತರ ಪ್ರೋತ್ಸಾಹ ದೊರೆಯುತ್ತದೆ. ಈ ಬಸ್ ಯೋಜನೆ ಸುಮಾರು 4,391 ಕೋಟಿ ಅನುದಾನ ಮೀಸಲಿಡಲಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ 1,000+ ಎಲೆಕ್ಟ್ರಿಕ್ ಬಸ್ಗಳ ಯೋಜನೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಬೆಂಗಳೂರು, ಹೈದರಾಬಾದ್, ದೆಹಲಿ, ಅಹಮದಾಬಾದ್ ಮುಂತಾದ ನಗರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಇ ಟ್ರಕ್ ಯೋಜನೆ ಅಂದರೆ ಪಿಎಂ ಇ ಡ್ರೈವ್ ಅಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್

0: ಟ್ರಕ್ಗಳಿಗೆ ವಿಶೇಷ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಿದೆ. ಒಂದು ಈ ಟ್ರಕ್ಗೆ ಗರಿಷ್ಠ ರೂ 9.6 ಲಕ್ಷದವರೆಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಕರ್ನಾಟಕ ಸರ್ಕಾರವು ಪಿಎಂ ಇ ಡ್ರೈವ್ ಯೋಜನೆಯಡಿ ಸುಮಾರು 1500 ಹೊಸ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ರಾಜ್ಯದಲ್ಲಿ 1000 ಎಲೆಕ್ಟ್ರಿಕ್ ಬಸ್ಗಳ ಯೋಜನೆ ಸಹ ಪ್ರಸ್ತಾವನೆ ನೀಡಿದೆ. ಯೋಜನೆಯ ಮಹತ್ವವನ್ನು ಇಲ್ಲಿ ತಿಳಿಯುವಂತಹದ್ದಾದರೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ, ವಾಯುಮಾಲಿನ್ಯ ತಗ್ಗುತ್ತದೆ, ಇವಿ ಉದ್ಯಮದಲ್ಲಿ ಉದ್ಯೋಗಾವಕಾಶಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತದೆ. ದೇಶೀಯ ಉತ್ಪಾದನೆಗೆ ಉತ್ತೇಜನ ಸಿಗುತ್ತದೆ. 2030 ಇವಿ ಬಳಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸುವ ಗುರಿಗೆ ಸಹಕಾರಿಯಾಗುತ್ತದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಪಿಎಂ ಇ ಡ್ರೈವ್ ಯೋಜನೆಯಾಗಿದೆ.
1: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದ್ದವರು ಅಶೋಕ್ ಕುಮಾರ್ ಬಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜಾರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ 2nd ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮಮ್ಮುಟ್ಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳೂ ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ.

0: ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ, ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ ಏಕೀಕೃತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ಧತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ, ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ಧಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ಧತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಎಲ್ ನಿನೋ ಹವಾಮಾನದ ಮೇಲೆ ಬೀರುವ ಪರಿಣಾಮ ಹಾಗೂ ಅದರಿಂದ ಕೃಷಿಯ ಮೇಲಾಗುವ ಪರಿಣಾಮ ಕುರಿತ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಹಲವಾರು ರಾಜ್ಯಗಳ ಕೃಷಿ ಸಚಿವರು, ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಕಡಿಮೆ ಮಳೆಯ ಸಂದರ್ಭದಲ್ಲಿ ಅಗತ್ಯ ಸಿದ್ದತೆಗಳು, ಪರ್ಯಾಯ ಬೆಳೆ ಯೋಜನೆಗಳು ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಎಲ್ ನಿನೋದ ಸಂಭವನೀಯ ಸನ್ನಿವೇಶಗಳನ್ನು ಪರಿಗಣಿಸಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಕೃಷಿ ಹಾಗೂ ಕೃಷಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಸರ್ಕಾರವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ದತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ

0: ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ್ರ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ ಎರಡೂ ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, SLR, SKS ರೈಫಲ್, 11 SBL ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ಧಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99%ದಷ್ಟು ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೊ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ಶ್ವೇತಾ ಮೋಹನ್ ಅವರ ಸ್ವರದಲ್ಲಿ ರೋನಿ ದ ರೂಲರ್ ಈ ಚಿತ್ರದಿಂದ ಇದ ಗೀತೆಯನ್ನು ಕೇಳಿದ್ರಿ. ಪ್ರಮೋದ್ ಮರವಂತೆಯವರ ಗೀತರಚನೆ ಇದು. ಸಂಗೀತ ಮಣಿಕಾಂತ್ ಕದ್ರಿ.

0: ಅಭಿಮಾನ್ ರಾಯ್ ಹಾಗೂ ಸಂಗಡಿಗರ ಕಂಠದಲ್ಲಿ ರಗಡ್ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಯ ರಚನೆಕಾರರು ಶ್ರೀ ಮಹೇಶ್ ಗೌಡ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಉತ್ತರ ಮಹಾಭಾರತದ ಕಥೆಯಾದಂತಹ ಈ ಜೈಮಿನಿ ಭಾರತದಲ್ಲಿ 18, 19, 20, 21 ನಾಲ್ಕು ಸಂಧಿಗಳು ಆಖ್ಯಾನೋಪಮೆ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಭಾರತದ ಕಥೆಯ ಮಧ್ಯದಲ್ಲಿ ಉತ್ತರ ರಾಮಾಯಣದ ಕಥಾಭಾಗವನ್ನು ಸೇರಿಸಿ ಇಡೀ ಒಂದು ಆಖ್ಯಾನವನ್ನೇ ಉಪಮೆಯನ್ನಾಗಿ ಕೊಟ್ಟಿರುವುದು ಲಕ್ಷ್ಮೀಶನ ವೈಶಿಷ್ಟ್ಯ ಎಂದು ಹೇಳಬಹುದು. ಇದು ಕನ್ನಡ ಸಾಹಿತ್ಯದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಘಟನೆಯಾಗಿದೆ.

ಜಾನಕಿ ವನಾಶ್ರಮಗಳಲ್ಲಿರುವಂತಹ ಮುನಿ ಪತ್ನಿಯರಿಗೆ ಕೊಡುವ ಉಡುಗೊರೆಗಳನ್ನೆಲ್ಲವನ್ನೂ ಜೋಡಿಸಿಕೊಂಡು ಸಂಭ್ರಮದಿಂದ ಹೊರಟಿದ್ದಾಳೆ. ಲಕ್ಷ್ಮಣ ರಥವನ್ನು ನಡೆಸುತ್ತಿದ್ದಾನೆ. ಹಾಗೆ ಹೊರಟ ರಥದ ಮುಂಭಾಗದಲ್ಲಿ ಕಟ್ಟಿರುವಂತಹ ಪತಾಕೆ ಗಾಳಿಗೆ ಪಟಪಟನೆ ಹೊಡೆದುಕೊಳ್ಳುತ್ತಿದೆ. ಇದನ್ನು ಕವಿ ತನ್ನ ಮನದಾಳದ ಭಾವದೊಂದಿಗೆ ಹೇಗೆ ಜೋಡಿಸಿದ್ದಾನೆ ನೋಡಿ.

ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಈ ಸಂಗತಿಯನ್ನು ಹೇಳುತ್ತಾ ಇದ್ದಾರೆ. ಈ 19ನೆಯ ಸಂಧಿ ಕರುಣರಸ ಮಡುಗಟ್ಟಿರುವಂತಹ ಸಂಧಿಯಾಗಿದೆ ಇದು. ಇಲ್ಲಿ ಹೇಳುತ್ತಾ ಇದ್ದಾರೆ ಜನಮೇಜಯನಿಗೆ ಜೈಮಿನಿ ಮುನಿಗಳು, ಆ ಸೀತೆಯನ್ನು ಕೊಂಡು ಹೋಗುತ್ತಿರುವ ರಥಾಗ್ರದಲ್ಲಿರುವಂತಹ ಆ ಪತಾಕೆ ಪಟಪಟನೆ ಹೊಯ್ದುಕೊಳ್ಳುತ್ತಾ ಇದೆ. ಅದು ಹೇಗಿದೆ ಅಂತ ಹೇಳಿದರೆ, ರಾಮಚಂದ್ರ ತನ್ನ ಅಂಗನೆಯನ್ನು ಬಿಟ್ಟು ಬಿಟ್ಟನೆ ಎನ್ನುವ ರೀತಿಯಾಗಿ

ಹಾಹಾ ಬಿಟ್ಟನೆ ಬಿಟ್ಟನೆ ಎಂದು ಭಾವವನ್ನು ವ್ಯಕ್ತಪಡಿಸುತ್ತಿದೆ ಎನ್ನುವಂತೆ ತಲೆಗೊಡಗುತ್ತಾ ಇದೆ. ಇದು ರಾಮ ಮಾಡಿದ್ದು ಸರಿಯಲ್ಲ ಅಂತ ಹೇಳುವ ರೀತಿಯಲ್ಲಿ ಇದೆ. ಮತ್ತೆ ಪರಮ ದಾರುಣವಾದಂತಹ ಘಟನೆ ಇದು ಎನ್ನುತ್ತಾ ಇದೆ. ಮತ್ತೆ ಅಯೋಧ್ಯಾಪುರದ ಗುಂಪುಗಟ್ಟಿದ ಜನರೆಲ್ಲರೂ ಕೂಡ ಇವನು ರಾಮ ತನ್ನ ಮಡದಿಯನ್ನು ಗರ್ಭಿಣಿಯನ್ನು ಹೀಗೆ ತೊರೆದನಲ್ಲ ಅಂತ ಹೇಳಿ ಗುಂಪು ಗುಂಪಾಗಿ ಗುಜುಗುಜು ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಮನದಿಯವರು ಕರಗಿ ಹೋಗುತ್ತಾ ಇದ್ದಾರೆ, ಕಾತರಿಸುತ್ತಾ ಇದ್ದಾರೆ. ಇದೆಲ್ಲವನ್ನು ಕಂಡ ಲಕ್ಷ್ಮಣನ ಹೃದಯ ಕೂಡ ಕರಗಿ ನೀರಾಗುತ್ತಾ ಇದೆ. ಅವನು ಈ ಎಲ್ಲ ಪರಿಸ್ಥಿತಿಯಿಂದ ದೂರ ಹೋಗುವಂತೆ ಅನಿಲ ವೇಗದಿಂದ ವಾಯು ವೇಗದಿಂದ ಕಾಡಿನ ದಾರಿಯಲ್ಲಿ ತನ್ನ ರಥವನ್ನ ಹರಿಸುತ್ತಾ ಇದ್ದಾನೆ.

ಇದು ಲಕ್ಷ್ಮಣನ ಮನಸ್ಸಿನ ಭಾವವಾಗಿದೆ. ಅವನು ಯೋಚನೆ ಮಾಡುತ್ತಾ ಇದ್ದಾನೆ, ರಥವನ್ನು ಏರಿ ಹೋಗುವುದೆಂದರೆ ಯುದ್ಧಕ್ಕೆ ಹೊರಡುವುದು, ಮೇರೆ ಏರಿ ಬರುವಂತಹ ಶತ್ರುಗಳನ್ನು ನಿರ್ನಾಮ ಮಾಡಬೇಕಾದಂತಹ ರಥದ ಈ ಓಟ, ಈ ಕೋಮಲೆಯಾದಂತಹ ಸೀತೆಯನ್ನು ಕಾನನಕ್ಕೆ ಕಳುಹಿಸುವಂತಹ ಕೆಲಸಕ್ಕೆ ಉಂಟಾಯಿತೆ. ಮತ್ತೆ ಭೂಮಿಯಲ್ಲಿ ಆರ್ತರನ್ನ ರಕ್ಷಿಸಬೇಕಾದಂತಹ ಬುದ್ಧಿ ರಾಮನದಾಗಬೇಕಿತ್ತು, ಅದು ಈ ಕೋಮಲೆಯನ್ನ ಕೊಲ್ಲುವಂತಹ, ಹೇಳದೆ ಮಾತಿನಲ್ಲಿ ಕೃತಿಯಲ್ಲಿ ಕೊಲ್ಲುವಂತಹ ಕೆಲಸಕ್ಕೆ ಆಯ್ತಲ್ಲ. ಕರುಣವೇ ಇಲ್ಲದಂತೆ ಬದುಕುವ ಈ ಬದುಕು ಸುಡಲಿ, ಈ ರೀತಿಯಾದಂತಹ ಒಂದು ಕೃತ್ಯವನ್ನ ನಿಷ್ಕರುಣದಿಂದ ಯಾಕೆ ಮಾಡಿದನೋ ರಾಘವ, ಗೊತ್ತಿಲ್ಲವಲ್ಲ, ಈ ಕೆಲಸಕ್ಕೆ ನನ್ನನ್ನು ಏಕೆ ನೇಮಿಸಿದನೋ, ಇದು ಮಾಡಬಾರದಿತ್ತಲ್ಲ ಎಂದು ಸೌಮಿತ್ರಿ ಲಕ್ಷ್ಮಣ ಮನದಲ್ಲಿ ಮರುಗುತ್ತಾ ಮೌನವಾಗಿ ಅವನು ರಥವನ್ನು ಓಡಿಸುತ್ತಾ ಇದ್ದಾನೆ. ಹಾಗೆ ರಥವನ್ನು ಮುಂದೆ ಮುಂದೆ ಹರಿಸುತ್ತಿರುವಾಗ ಅಪಶಕುನಗಳ ಪರಂಪರೆಯೇ ಅಲ್ಲಿ ನಡೆಯುತ್ತಾ ಇದೆ ನೋಡಿ.

ಹೊರಟಾಗ ಪಶಕುನಗಳ ಪರಂಪರೆ ಸಾಗಿದೆ ಅವಳ ಮುಂದೆ. ಗುಳ್ಳನರಿಗಳು ಊಳಿಡ್ತಾ ಇದೆ. ಮಲಗಿದ್ದಂತಹ ಮೃಗ ಜಿಂಕೆಗಳು ಎದ್ದು ರಸ್ತೆಯನ್ನ ಮಾರ್ಗವನ್ನ ಹಾಯ್ದು ಹೋಗುತ್ತಾ ಇದೆ. ಬಲದ ಕಣ್ಣು ಅದಿರುತ್ತಾ ಇದೆ ಸೀತೆಗೆ. ಇದೆಲ್ಲವನ್ನು ನೋಡಿದಾಗ ಅವಳಿಗೆ ಅವಳ ಎದೆ ಭಯದಿಂದ ಹೊಯ್ದುಕೊಳ್ಳ ತೊಡಗುತ್ತದೆ. ಲಕ್ಷ್ಮಣನಿಗೆ ಅವಳು ಹೇಳ್ತಾ ಇದ್ದಾಳೆ, ನೋಡು ಲಕ್ಷ್ಮಣ, ಈ ರೀತಿಯಾದಂತ ಅಪಶಕುನಗಳು ಮಾರ್ಗದಲ್ಲಿ ಹೊರಟಾಗಲೇ ತೋರ್ತಾ ಇದೆ. ಇದನ್ನ ನೋಡಿದಾಗ ನನಗೆ ಭಯ ಹೆಚ್ಚಾಗ್ತಾ ಇದೆ. ಮುಂದೆ ಒಳ್ಳಿತಾಗಲಿ ರಾಘವನಿಗೆ ಅಂತ ಹೇಳ್ತಾ ಇದ್ದಾಳೆ. ತನಗೆ ಒಳ್ಳಿತಾಗಲಿ ಅಥವಾ ನಮ್ಮಿಬ್ಬರಿಗೆ ಒಳ್ಳಿತಾಗಲಿ ಅಂತ ಅವಳು ಹೇಳ್ತಾ ಇಲ್ಲ. ಇಲ್ಲಿ ಭಾರತೀಯ ನಾರಿಯ ಒಂದು ಉದಾರ ಮನೋಹರವಾದಂತಹ ಚಿತ್ತವೃತ್ತಿಯನ್ನ ಲಕ್ಷ್ಮೀಶ ಹೇಳಿದ್ದಾನೆ. ರಾಮನಿಗೆ ಅವನ ಆಯುಷ್ಯಕ್ಕೆ ಅವನ ಐಶ್ವರ್ಯಕ್ಕೆ ಒಳ್ಳಿತಾಗಲಿ.

ಅಂತ ಹೇಳಿ ಸೀತೆ ಬೇಡ್ಕೊಳ್ತಾ ಇದ್ದಾಳೆ. ಮತ್ತೆ ಅವಳು ಹೇಳ್ತಾ ಇದ್ದಾಳೆ, ರಾಘವ ನಮ್ಮನ್ನ ಸಲಹಲಿ. ಮುಂದೆ ಜಾನಕಿಗೆ ಕಾಣ್ತಾ ಇದ್ದೆ ತ್ರಿಪಥಗಾಮಿನಿಯಾದಂತಹ ಗಂಗಾ ನದಿ.

ಇಲ್ಲಿ ಲಕ್ಷ್ಮೀಶ ಸುಂದರವಾದ ಗಂಗೆಯ ವರ್ಣನೆಯನ್ನ ಇಲ್ಲಿ ಕೊಟ್ಟಿದ್ದಾನೆ. ಜಾನಕಿಯ ಸದ್ಯದ ಮನಸ್ಥಿತಿಗೆ ಅನುಗುಣವಾಗಿ ಆ ಗಂಗೆಯ ವರ್ಣನೆ ರಘುವರನ ಶ್ರೀರಾಮಚಂದ್ರನ ಕೀರ್ತಿಯೊಂದಿಗೆ ಹೋಲಿಸಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಆ ರಘುಧ್ವರನ ಕೀರ್ತಿ ಮೂರು ಲೋಕಗಳಲ್ಲಿ, ಭೂಲೋಕ, ಪಾತಾಳ ಲೋಕ ಮತ್ತೆ ಸ್ವರ್ಗಲೋಕ, ಹೀಗೆ ಮೂರೂ ಲೋಕಗಳಲ್ಲಿ ಅವನ ಕೀರ್ತಿ ಪತಾಕೆ ಹರಡಿತ್ತಲ್ಲ, ಅದೇ ರೀತಿಯಾಗಿ ಗಂಗೆ ಕೂಡ ಸತ್ಯಲೋಕ, ಭೂಲೋಕ, ಪಾತಾಳ ಲೋಕ ಮೂರೂ ಲೋಕಗಳಲ್ಲಿ ಹರಿಯುವುದರಿಂದ, ಅವಳ ಸಂಚಾರ ಇರುವುದರಿಂದ ಅವಳನ್ನ ತ್ರಿಪಥಗಾಮಿನಿ ಅಂತ ಹೇಳ್ತಾರೆ. ಹಾಗೆ ಮೂರು ದಾರಿಗಳಲ್ಲಿ ಹರಿವಂತೆ ಆ ಗಂಗೆಯ ನದಿ ಕಾಣ್ತಾ ಇದ್ದೆ ಅವಳಿಗೆ. ಮತ್ತೆ ಆ ಮೂರು ದಾರಿಯಲ್ಲಿ ಹರಿದು ಶಿವನ ಜಡೆಯನ್ನು ಸೇರಿ ಮೂರು ಜಗದ ಪಾಪಗಳನ್ನೆಲ್ಲವನ್ನೂ ನಾಶ ಮಾಡಿ, ನೋಡಿ ಪದದ ಪ್ರಯೋಗ, ಮುರಿದು ಮುಕ್ಕಿ, ಅದನ್ನ ಎಲ್ಲವನ್ನು ಮುರಿದು ನುಂಗುಬಿಟ್ಲಂತೆ ಗಂಗಾದೇವಿ. ಆ ರೀತಿಯಾಗಿ ಮಾಡಿ ನಂತರ ಸಮುದ್ರವನ್ನ ಸೇರುವಂತಹ ಗಂಗೆ ಅಲ್ಲಿ ಕಾಣ್ತಾ ಇದ್ದಾಳೆ. ಆ ಗಂಗೆಯ ಪಾವಿತ್ರ್ಯವಾದರೂ ಎಷ್ಟು ಉತ್ಕೃಷ್ಟವಾದದ್ದು ಅಂತ ಹೇಳಿದ್ರೆ, 33 ಕೋಟಿ ದೇವತೆಗಳು ಅದರಲ್ಲಿ ಮುಳುಗಿ ಎದ್ದಾಗ ಗಂಗೆ ಪರಿಹಾಸ ಮಾಡ್ತಾ ಇದ್ದಾಳಂತೆ, ನೀವು ಕೂಡ ಪಾಪ ಮಾಡ್ತೀರಾ, ನಿಮ್ಮ ಪಾಪವನ್ನು ಕೂಡ ನಾನು ಕಳೆಯಬಲ್ಲೆ ಅನ್ನೋ ರೀತಿಯಾಗಿ ಅವಳು ಅಣಕಿಸ್ತಾ ಇದ್ದಾಳಂತೆ. ಆ ರೀತಿಯಾದಂತಹ ವೈಭವದಿಂದ, ಸೊಂಪಿನಿಂದ, ಪೆಂಪಿನಿಂದ ಮೆರೆಯುತ್ತಿರುವಂತಹ ಬೆಳ್ಳೊಲಲು ದಿವಿಜ ನದಿಯ ಬಿಳಿಯಾದಂತಹ ನೊರೆಗಳಿಂದ ಕೂಡಿದ ಪ್ರವಾಹದ ರೀತಿಯಲ್ಲಿ ಇರುವಂತಹ ಆ ದೇವ ಗಂಗೆಯ ದರ್ಶನ ಜಾನಕಿಗೆ ಆಗ್ತಾ ಇದೆ. ಆ ಗಂಗೆಯ ವರ್ಣನೆಯನ್ನ ಕವಿ ಮುಂದೆ ಮಾಡ್ತಾ ಇದ್ದಾನೆ ನೋಡಿ.

ನಾದ ಲೋಲ ಲಕ್ಷ್ಮೀಶ, ಲಕ್ಷ್ಮೀಶನಿಗೆ ಇರುವಂತಹ ಅನೇಕ ಪ್ರಶಸ್ತಿಗಳಲ್ಲಿ ಅದು ಸಹ ಒಂದು. ಅವನ ನಾದ ಲೋಲತೆ ಈ ಒಂದು ಪ್ರಸ್ತುತ ಷಟ್ಪದಿಯಲ್ಲಿ ಹೇಗೆ ಹೊರಹೊಮ್ಮಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ ನೋಡಿ. ಇಲ್ಲಿರುವುದೆಲ್ಲ ಗಂಗೆಯ ವರ್ಣನೆ, ಅಲ್ಲಿರುವಂತಹ ಕಲ್ಲೋಲ ಮಾಲೆಗಳು ಅಂದ್ರೆ ಅಲೆಯ ಮಾಲೆಗಳನ್ನ ಅವನು ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲಿ ರಾಜಹಂಸಗಳು ಕೇಳಿಯನ್ನ ಮಾಡ್ತಾ ಇದ್ದೆ, ಆಟ ಆಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಅನೇಕ ವಿಧವಾದಂತಹ ತಣ್ಣನೆಯ ನೀರಿನ ಹನಿಗಳು ಚಿಮ್ಮುತ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಕೂರ್ಮಿಸುವಂತಹ ಅನೇಕ ವಿಧವಾದಂತಹ ಸುಳಿಗಳು ಕೂಡ ಅಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಇರುವಂತಹ ಆ ಗಂಗಾ ನದಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ತೆರೆಗಳ ಮಾಲೆಯಿಂದ ಕೂಡಿದೆ, ಸುಳಿಗಳಿಂದ ಕೂಡಿದೆ, ಮತ್ತೆ ರಾಜಹಂಸಗಳ ಆಟದಿಂದ ಕೂಡಿದೆ. ಆ ಮುನಿ ಜನಗಳೆಲ್ಲ ಕೂಡ ಅದರ ತಡಿಯಲ್ಲಿಯೇ ಆಶ್ರಮಗಳನ್ನ ಕಟ್ಟಿಕೊಂಡು ದಿನನಿತ್ಯದ ಅನುಷ್ಠಾನಕ್ಕೆ ಅದನ್ನ ಬಳಸ್ಕೊಳ್ತಾರೆ. ದಿನನಿತ್ಯವೂ ಅದನ್ನ ಸೇವಿಸ್ತಾರೆ, ಆದ್ರೆ ಅದಕ್ಕೆ ಪೂಜಾದಿಗಳನ್ನ ಕೈಗೊಳ್ತಾರೆ. ಅಂತಹ ಗಂಗೆಯ ತಡಿಗೆ ಸೀತೆ, ಅವ ನಿಜೆ ಅವಳು ಬಂದಳು ಅಂತ ಹೇಳಿ ಲಕ್ಷ್ಮೀಶ ಹೇಳ್ತಾ ಇದ್ದಾನೆ. ಇಲ್ಲಿ ಶಬ್ದಗಳು, ಮಾಲೆಗಳ ಲೀಲೆಗಳ, ಒಂದು ಶಬ್ದದಿಂದ ಮತ್ತೊಂದು ಶಬ್ದ ಹುಟ್ಟುತ್ತಾ ಇದೆ. ಹಂಸಾಳಿಗಳ ಕೇಳಿಗಳ, ಅಲ್ಲಿ ಕೂಡ ಅದನ್ನ ನಾವು ನೋಡಬಹುದು. ಆಕರದ ಶೀಕರದ, ಪರಿವುಗಳ ಮುರಿವುಗಳ, ಜಂತುಗಳ ಗೊಂತುಗಳ, ಇದೆಲ್ಲ ನೋಡಿ ಅನುಪ್ರಾಸ ಅಲಂಕಾರ ಅಂತ ಕೂಡ ಹೇಳ್ತಾರೆ ಇದನ್ನ. ಹೀಗೆ

ನೋಲುಪತೆ ಅನ್ನೋದು ಈ ಶಬ್ದದ ಜೋಡಣೆಯಿಂದ ಉಂಟಾಗುವಂತಹ ಒಂದು ನಾದಮಯತೆ. ಅದನ್ನು ನಾವು ಈ ಲಕ್ಷ್ಮೀಶನ ಈ ಪ್ರಸ್ತುತ ಷಟ್ಪದಿಯಲ್ಲಿ ನಾವು ಕಾಣಬಹುದು. ಅದನ್ನು ಗಂಗೆಯ ವರ್ಣನೆಗೆ ತುಂಬ ಸುಂದರವಾಗಿ ಬಳಸ್ಕೊಂಡಿದ್ದಾನೆ. ಮತ್ತೆ ಆ ಗಂಗಾ ನದಿಯ ಈ ಕೆಲಗಳಲ್ಲಿ ಯಾವುದೆಲ್ಲ ಸಸ್ಯ ರಾಶಿ ತುಂಬಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾನೆ ನೋಡಿ.

ಜಾಹ್ನವಿಯ ಎರಡೂ ಇಕ್ಕೆಲದ ಆ ತಡಿಗಳಲ್ಲಿ ತೀರಗಳಲ್ಲಿ ಎಲ್ಲ ರೀತಿಯಂತಹ ತರುಗಳು ಇದ್ದುವಂತೆ ಎಲ್ಲದೂ ಫಲಭರಿತವಾಗಿತ್ತು ಅಂತ ಹೇಳಿ ನಮ್ಮ ಕವಿ ಹೇಳ್ತಾ ಇದ್ದಾನೆ. ತೆಂಗು ಇತ್ತಂತೆ, ಹಲಸಿನ ಒಂದು ಮರ ಇತ್ತಂತೆ, ದ್ರಾಕ್ಷಿ ಇತ್ತಂತೆ, ನೇರಳೆ, ಕಿತ್ತಳೆ, ಜಂಬೀರ, ಖರ್ಜೂರ, ಕಿತ್ತಳೆ, ಮಾದುಳ, ದಾಳಿಂಬೆ ಹಣ್ಣು, ಹುಣಿಸೆ ಮರ, ಮಾವಿನ ಮರ, ನೆಲ್ಲಿ, ಬಿಲ್ವ, ಕಪಿತ್ತ, ಹೀಗೆ ಎಲ್ಲವೂ ಫಲಭರಿತವಾಗಿ ತೊಯ್ತಾ ಇದ್ವಂತೆ. ಅದು ಹೇಗಿತ್ತು ಅಂತಂದ್ರೆ, ಆ ಮರಗಳಿಗೆ ಅನ್ನಿಸ್ತಂತೆ, ಈ ಭಾರವನ್ನ ಇನ್ನು ನಮ್ಮಿಂದ ಹೊರಲಿಕ್ಕಾಗೋದಿಲ್ಲ, ಇದನ್ನ ಇಳೆಗೆ ಇಳಿಸ್ಬಿಡ್ಬೇಕು ಅನ್ನೋ ರೀತಿಯಾದಂತ ಒಂದು ಅಂಗವೋ ಅನ್ನುವ ರೀತಿಯಾಗಿ ಅವನ್ನ ನೆಲದೆಡೆಗೆ ಬಾಗಿ ಇಳಿಸುತ್ತಿರುವಂತಹ ತರುಗಳು ಆ ಎರಡೂ ದಡಗಳಲ್ಲಿ ರಾರಾಜಿಸುತ್ತಾ ಇದ್ವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ ನಮ್ಮ ಲಕ್ಷ್ಮೀಶ. ಆ ಜಾಹ್ನವಿಯನ್ನ ನೋಡ್ತಾ ಇದ್ದಾಗೆ ಅವರಿಬ್ಬರೂ ಸಹ ರಥದಿಂದ ಇಳಿತಾ ಇದ್ದಾರೆ ನೋಡಿ.

ಜಾಹ್ನವಿಯನ್ನ ಕಂಡ ಹಾಗೆಯೇ ಇವರಿಬ್ಬರು ಸಹ ರಥದಿಂದ ಇಳಿತಾ ಇದ್ದಾರೆ. ಇಳಿದು ಮೊದಲಿಗೆ ನದಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮತ್ತೆ ಆ ನದಿಯನ್ನ ದಾಟಬೇಕಾಗಿದೆ, ದಾಟಿ ಆ ದಡಕ್ಕೆ ಹೋಗಿ ಮುಂದುವರಿಬೇಕಾಗಿದೆ. ಹಾಗಾಗಿ ಅವರು ನಾವಿಕರ ಸಹಾಯದಿಂದ ನಾವೆಗಳಲ್ಲಿ ಆ ನದಿಯನ್ನ ದಾಟುತ್ತಾರೆ. ದಾಟುವ ಮಧ್ಯೆ ಅಲ್ಲಿ ಆ ಗಂಗಾ ನದಿಯಲ್ಲಿ ಒಂದು ಪುಣ್ಯ ಸ್ನಾನವನ್ನ ಕೂಡ ಮಾಡ್ತಾರೆ. ಇದರ ನಂತರ ಜಾನಕಿಯನ್ನ ಕರೆದುಕೊಂಡು ಮತ್ತೆ ಘೋರವಾದಂತಹ ಅರಣ್ಯವನ್ನ ಪ್ರವೇಶಿಸಬೇಕಾಗಿದೆ. ಅದನ್ನ ನೆನೆದಾಗ ಲಕ್ಷ್ಮಣನ ಮನಸ್ಸು ತುಂಬಾ ಮರುಗುತ್ತದೆ. ಆದರೆ ಕರ್ತವ್ಯದ ಒಂದು ಕರೆ, ಹಾಗಾಗಿ ಜಾಹ್ನವಿಯಲ್ಲಿ ಮಿಂದ ಬಳಿಕ ಅವರಿಬ್ಬರು ಮತ್ತೆ ರಥವನ್ನ ಏರಿ ಈಗ ಉಗ್ರವಾಗಿರುವಂತಹ ಮೃಗ ಪಕ್ಷಿಗಳಿಂದ ಘೂರ್ಮಿಸುವ ಅಂದ್ರೆ ಅಲ್ಲಿ ಒಟ್ಟಾಗಿರುವಂತಹ ಒಂದು ರೀತಿಯಾದಂತಹ ಭಯಂಕರವಾದ ಶಬ್ದ ಬರುತ್ತಿರುವಂತಹ ಆ ಒಂದು ಅರಣ್ಯವನ್ನ ಪೊಕ್ಕನು ಅಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಮತ್ತೆ ಕರ್ಕಶವಾದ ಮಾರ್ಗದಿಂದ ಲಕ್ಷ್ಮಣ ಮುಂದುವರಿತಾ ಇದ್ದಾನೆ. ಆ ಘೋರವಾದಂತಹ ಅರಣ್ಯ ಹೇಗಿತ್ತು ಅನ್ನೋದನ್ನ ಮುಂದಿನ ಒಂದು ಷಟ್ಪದಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.

ಎತ್ತರಕ್ಕೆ ಬೆಳೆದಿದೆ, ಮುಳ್ಳುಗಳಿಂದ ಕೂಡಿದೆ. ಅಲ್ಲಿ ಕರ್ಕಶಮಯವಾದಂತಹ ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇದೆ. ಮೊಲಗಳು ಓಡಾಡ್ತಾ ಇದೆ, ಮತ್ತೆ ಈ ಜಿಂಕೆಗಳು ಕೂಡ ಎಲ್ಲ ಕಡೆ ತನ್ನಿಂದ ತಾನು ಓಡಾಡ್ತಾ ಇವೆ. ಉಗ್ರವಾದಂತಹ ಜಂತುಗಳು ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಆ ಮುಂಗುಸಿಗಳಿದೆ, ದೊಡ್ಡ ದೊಡ್ಡ ಹೆಗ್ಗಣಗಳ ರೀತಿಯಾದಂತಹ ಇಲಿಗಳು ಬಿಲದಿಂದ ಓಡೋಗ್ತಾ ಇದೆ. ಆ ಹೆಗ್ಗಣಗಳನ್ನು ಓಡಿಸಿಕೊಂಡು ಈ ಹಾವುಗಳು ಕೂಡ ಬಿಲದಿಂದ ಓಡಿ ಓಡಿ ಬರ್ತಾ ಇದೆ. ಎಲ್ಲ ರೀತಿಯಾದಂತಹ ವಿಷಮವಾದಂತಹ ಪ್ರಾಣಿಗಳ ಸಂಕುಲವೇ ಅಲ್ಲಿ ಒಟ್ಟುಗೂಡಿದೆ. ತೋಳ ಇದೆ, ಮುಳ್ಳ ಹಂದಿ ಇದೆ, ಹುಲಿ ಕೂಡ ಇದೆ. ಹೀಗೆ ಅನೇಕ ರೀತಿಯಾದಂತಹ ಪಕ್ಷಿಗಳು, ಮೃಗಗಳು, ಸರೀಸೃಪಗಳಿಂದ ಕೂಡಿದಂತಹ ಆ ಒಂದು ಘೋರವಾದ ಅರಣ್ಯ ತಾನೇ ಭಯಮಯವಾಗಿದೆಯೋ ಅನ್ನೋ ರೀತಿಯಾಗಿ ಅಲ್ಲಿ ಕಾಡ್ತಾ ಇದೆ. ಅದನ್ನು ಪ್ರವೇಶಿಸೋ ಅಂತವರನ್ನ ಅಂತಹ ಒಂದು ಕಾಡು ಜಾನಕಿಯ ಕಣ್ಣಿಗೆ ಯಾವ ರೀತಿ ಕಾಣ್ತು?

ಮುಂದೆ ಕಾಣುತ್ತಿರುವಂತಹ ಆ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ಇದು ಹೇಗೆ ಅನ್ನೋದನ್ನ ಕವಿ ತುಂಬಾ ಚಮತ್ಕಾರ ಪೂರ್ಣವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಜಾನಕಿಯ ಕಣ್ಣಿಗೆ ಆ ಅರಣ್ಯ ಘೋರವಾದಂತಹ ಕಾಡು ಇರುಳಿನಂತೆ, ಹಗಲಿನಂತೆ, ಯಜ್ಞದಂತೆ, ಆಕಾಶದಂತೆ, ಸಮುದ್ರದಂತೆ, ಕೈಲಾಸಗಿರಿಯಂತೆ ಕಾಣ್ತಾ ಇತ್ತಂತೆ. ಮತ್ತೆ ಅಲ್ಲಿ ಹುಲಿ ಇತ್ತಂತೆ, ನರಿ ಇತ್ತಂತೆ, ಕರಡಿಗಳು ಇದ್ದುವಂತೆ, ಹೀಗೆ ಅನೇಕ ರೀತಿಯಾದಂತಹ ಪ್ರಾಣಿಗಳಿದ್ದುವಂತೆ, ಅನೇಕ ರೀತಿಯಾದಂತಹ ಸಸ್ಯಗಳು ಇದ್ದುವಂತೆ, ಇದೆಲ್ಲವೂ ಸೇರಿ ಅವಳಿಗೆ ಘೋರವಾಗಿ ಕಾಣ್ತಿತ್ತು ಅಂತ ಹೇಳ್ತಾನೆ. ಇದನ್ನ ನಾವು ಶಬ್ದಾರ್ಥದ ಮಟ್ಟದಲ್ಲಿ ನೋಡಿದಾಗ ಕೇವಲ ಈ ಒಂದು ಅರ್ಥ ಮಾತ್ರ ಹೊರಹೊಮ್ಮತ್ತೆ. ಇದನ್ನ ನಾವು ಅವನ ಚಮತ್ಕಾರವನ್ನ ಸ್ವಲ್ಪ ಅನ್ವಯ ಮಾಡಿ ಅದನ್ನ ನೋಡಿದಾಗ ಅದರಿಂದ ಹೊರಡುವಂತಹ ಒಂದು ಅರ್ಥವೇ ಬೇರೆಯಾದಂತಹ ಒಂದು ಆಯಾಮವನ್ನ ನಮಗೆ ಸೂಚಿಸುತ್ತೆ. ಅದು ಹೇಗೆ ಅನ್ನೋದನ್ನ ನಾವು ಅನ್ವಯ ಕ್ರಮದಲ್ಲಿ ವಾಚನ ಮಾಡಿ ನಂತರ ಅದರ ವ್ಯಾಖ್ಯಾನವನ್ನ ಮುಂದುವರಿಸ್ತೀವಿ.

ಇರುಳಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದರೆ ಅಲ್ಲಿ ಸೋಮಲತೆಗಳು ಬೆಳೀತಾ ಇದ್ವು ಅಂತ ಹೇಳಿ ಲಕ್ಷ್ಮೀಶ ಕಲ್ಪನೆ ಮಾಡ್ತಾನೆ. ಸೋಮ ಅನ್ನೋದಕ್ಕೆ ಚಂದ್ರ ಅನ್ನುವಂತಹ ಅರ್ಥ ಕೂಡ ಇದೆ. ಹಾಗೆ ಅಲ್ಲಿ ಸಸ್ಯವಾಗಿ ಸೋಮ, ಚಂದ್ರನಾಗಿ ಸೋಮ, ಎರಡನ್ನೂ ಪರಿಭಾವಿಸಿದಾಗ ಅವಳಿಗೆ ಅದು ಇರುಳಾಗಿ ಕಾಣ್ತಾ ಇತ್ತಂತೆ. ತುಂಬ ದಟ್ಟವಾದ ಅರಣ್ಯ ಆದ್ರಿಂದ ಅಲ್ಲಿ ಬೆಳಕಿನ ಒಂದು ಪ್ರವೇಶ ಕಡಿಮೆ ಇರುತ್ತೆ, ಹಾಗಾಗಿ ಕೂಡ ಅವಳಿಗೆ ಅದು ಇರುಳಾಗಿ ಕಂಡಿರಬಹುದು. ಮತ್ತೆ ಹಗಲಾಗಿ ಕಾಣ್ತಿತ್ತಂತೆ. ಯಾಕೆ ಅಂದ್ರೆ ಅಲ್ಲಿ ಅರ್ಕ, ಅರ್ಕ ಅಂದ್ರೆ ಎಕ್ಕದ ಗಿಡ, ಸೂರ್ಯ, ಎರಡೂ ಅರ್ಥಗಳು ಇದ್ದೆ. ಸೂರ್ಯ ಇರೋದ್ರಿಂದ ಅದು ಹಗಲಾಗಿ ಕಾಣ್ತಿತ್ತಂತೆ. ಸಸ್ಯವಾಗಿ ಅಲ್ಲಿ ಎಕ್ಕ ಇತ್ತು, ಮಖದಂತೆ ಕಾಣ್ತಾ ಇದ್ದಿದ್ದು ಶಿಖಿವಾಸವಾಗಿ. ಶಿಖಿ ಅಂದ್ರೆ ಅಗ್ನಿ, ಅಗ್ನಿಯಲ್ಲಿ ಇದ್ದಿದ್ರಿಂದ ಅಂದ್ರೆ ಕಾಡ್ಗಿಚ್ಚು ಅಂತ ನಾವೇನ್ ಹೇಳ್ತೀವಿ, ಅಥವಾ ಕಾಳ್ಗಿಚ್ಚು ಅಲ್ಲಲ್ಲಿ ತೋರ್ಕೊಳ್ತಾ ಇತ್ತು ಅನ್ನೋದನ್ನ ಕಲ್ಪಿಸ್ಕೊಂಡಾಗ ಅದು ಒಂದು ಯಜ್ಞ ವೇದಿಯೋ ಅನ್ನುವ ರೀತಿಯಾಗಿ ಅವಳಿಗೆ ಕಾಣ್ತಾ ಇತ್ತಂತೆ. ಸಹಸ್ರಾಕ್ಷಂ, ನವಿಲುಗಳು ಅಲ್ಲಿ ಅಲ್ಲಲ್ಲಿ ಓಡಾಡ್ತಾ ಇರೋದ್ರಿಂದ ಸಹಸ್ರಾಕ್ಷ ಇಂದ್ರನಿಗೂ ಹೌದು ನವಿಲಿಗೂ ಹೌದು, ಅದು ಅವಳಿಗೆ ಸ್ವರ್ಗದಂತೆ ಕಾಣ್ತಾ ಇತ್ತಂತೆ. ಮತ್ತೆ ಸಮುದ್ರದಂತೆ ಕಾಣ್ತಾ ಇತ್ತಂತೆ. ಅದು ಬರೀ ಸಮುದ್ರ ಅಲ್ಲ, ಪಯೋನಿಧಿ, ಹಾಲ್ಗಡಲಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದ್ರೆ ಹರಿನುತಮ್ಮಾಗಿ ವಿಷ್ಣುವಿನ ವಾಸವಾಗಿ ಇರೋದ್ರಿಂದ ಅಲ್ಲಿ ಅದು ಹಾಲ್ಗಡಲಂತೆ ಕಾಣ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಹರಿ ಅನ್ನೋದಕ್ಕೆ ಆನೆ ಅಂತ ಅರ್ಥ ಇದೆ, ಮತ್ತೆ ಕೋಡಗಗಳು ಅಥವಾ ಕಪಿಗಳು ಅಂತ ಅರ್ಥ.

ಇದೆ, ಹಾಗೆ ಅವೆಲ್ಲವೂ ಅಲ್ಲಿ ಇತ್ತು ಅನ್ನೋದನ್ನ ಪರಿಭಾವಿಸ್ಕೊಂಡಾಗ ಅದು ಹಾಲ್ಗಡಲಂತೆ ಕಾಣ್ತಾ ಇತ್ತಂತೆ. ಶಿವಾವಾಸವಾಗಿ, ಶಿವ ಅಂದ್ರೆ ಕೂಡ ನರಿ, ನರಿ ಒಂದು, ಮತ್ತೆ ಕೈಲಾಸಗಿರಿ ಎಂದಾಗ ಶಿವ, ಈಶ್ವರನಾದಂತಹ ಸದಾಶಿವನ ವಾಸವಾಗಿ ಇತ್ತೋ ಅನ್ನೋ ರೀತಿಯಾಗಿ ಕೈಲಾಸಗಿರಿ ಇತ್ತಂತೆ. ಧುರದಂತೆ, ಯುದ್ಧದ ಒಂದು ಮೈದಾನದಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದ್ರೆ ಅಲ್ಲಿ ಶರ, ಶರ ಅಂದ್ರೆ ಬಾಣ ಅಂತ ಒಂದು ಅರ್ಥ. ಇನ್ನು ಒಂದು ರೀತಿಯಾದಂತಹ ನೆಟ್ಟಗೆ ಬೆಳೆಯುವಂತಹ ಒಂದು ಹುಲ್ಲಿನ ಪ್ರಕಾರ, ಅದೆರಡಕ್ಕೂ ಅವರು ಒಂದೇ ಶ್ಲೇಷ ಮೂಲವಾದಂತಹ ಕ್ರಮೋಪಮೆ ಅಂತ ಹೇಳ್ತಾರೆ ಇದನ್ನ. ಅದು ಇದ್ದದ್ರಿಂದ ಅದು ಒಂದು ಯುದ್ಧ ರಂಗದ ಹಾಗೆ ಕಾಣ್ತಾ ಇತ್ತಂತೆ. ಪುಂಡರೀಕಗಳು, ಕಮಲ, ಹುಲಿ ಇದ್ದಿದ್ರಿಂದ ಅದು ಕೊಳದಂತೆ ಕಾಣ್ತಿತ್ತಂತೆ. ಕಮಲದ ಅರ್ಥದಲ್ಲಿ ಕೊಳ, ಹುಲಿಯ ಅರ್ಥದಲ್ಲಿ ಘೋರಾಟವಿಯಾಗಿ ಅವಳಿಗೆ ಕಾಣ್ತಾ ಇತ್ತಂತೆ. ಕಡಲಂತೆ ವಿದ್ರುಮದಳ್, ವಿದ್ರುಮ ಅಂದ್ರೆ ಹವಳದ ಬಳ್ಳಿಗಳು ಅಥವಾ ವಿದ್ರುಮ, ವಿಶೇಷವಾದಂತಹ ಎತ್ತರಕ್ಕೆ ಆಕಾಶವನ್ನು ಮುಟ್ಟುವಂತಹ ವೃಕ್ಷಗಳು ಅಂತ ಒಂದು ಅರ್ಥ. ಆ ರೀತಿಯಾಗಿ ಘೋರವಾದ ಅರಣ್ಯ ವಿದ್ರುಮ, ಹವಳ, ಹವಳದ ಬಳ್ಳಿಯ ರೀತಿಯಲ್ಲಿ ಕಡಲು, ಸಮುದ್ರ ಅನ್ನುವ ರೀತಿಯಾಗಿ ಕಾಣ್ತಾ ಇತ್ತಂತೆ ಅವಳಿಗೆ. ವೃಕ್ಷಮಯವಾಗಿ ಇದ್ದಿದ್ರಿಂದ ನಭ, ಆಕಾಶದಂತೆ. ವೃಕ್ಷ ಅಂದ್ರೆ ಕರಡಿಗೂ ಒಂದು ಅರ್ಥ, ನಕ್ಷತ್ರ ರಾಶಿಗೂ ಇನ್ನೊಂದು ಅರ್ಥ. ನಕ್ಷತ್ರ ರಾಶಿಗಳ ರೀತಿಯಲ್ಲಿ ಇತ್ತು ಅಂತ ಪರಿಭಾವಿಸ್ಕೊಂಡಾಗ ಅದು ಆಕಾಶದಂತೆ ಕಾಣ್ತಾ ಇತ್ತಂತೆ. ಕರಡಿಗಳು ಅಂತ ಹೇಳಿದಾಗ ಅದು ಘೋರಾರಣ್ಯವಾಗಿತ್ತಂತೆ. ಹೀಗೆ ಕವಿ ತನ್ನ ಚಮತ್ಕಾರವನ್ನ ಮೆರೆದಿದ್ದಾನೆ ಇಲ್ಲಿ. ಹೀಗೆ ಇದ್ದಂತಹ ಘೋರಾ ಅಟವಿ ಆ ಜಾನಕಿಯ ಕಣ್ಗೆ ಕಾಣಿತು ಅಂತ. ಇದನ್ನ ಶ್ಲೇಷ ಮೂಲವಾದಂತಹ ಪರಿಸಂಖ್ಯಾಲಂಕಾರ ಅಂತ ಕೂಡ ಶಾಸ್ತ್ರೀಯವಾಗಿ ಹೇಳ್ತಾರೆ. ಇದನ್ನ ಬಳಸ್ಕೊಂಡಿದ್ದಾನೆ, ತುಂಬಾ ಚಮತ್ಕಾರವನ್ನ ಮೆರೆದಿದ್ದಾನೆ ಇಲ್ಲಿ. ಆ ಕವಿಯ ಪ್ರತಿಭೆ ಯಾವ ರೀತಿಯಾಗಿ ಮೆರೆದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಲಕ್ಷ್ಮೀಶನನ್ನ ಈ ಬಗೆಯ ವೈಶಿಷ್ಟ್ಯಗಳಿಗೆ ಕೂಡ ನಾವು ಗಮನಿಸಬೇಕಾಗಿದೆ. ಅಂತಹ ಒಂದು ಘೋರಾಟವಿಯ ಒಳಗೆ ಹೊಕ್ಕಾಗ ಮುಂದೆ ಸೀತೆಗೆ ಹೆದರಿಕೆ ಆಗುತ್ತೆ. ಅವಳು ನಡುಗ್ತಾ ಇದ್ದಾಳೆ ನೋಡಿ.

0: ವಸ್ತುತವಾಗಿ ಜಾನಕಿಗೆ ಕಣ್ಣು ಕಟ್ಟಿ ಕಾಡಿಗೆ ಬಿಡೋದು ಅನ್ನುವಂತಹ ಒಂದು ಲೋಕೋಕ್ತಿಯನ್ನ ನಾವು ಬಳಸ್ತೀವಲ್ಲ, ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅಡವಿ ಘೋರವಾಗ್ತಾ ಹೋಗುತ್ತೆ, ದಟ್ಟವಾಗ್ತಾ ಹೋಗುತ್ತೆ. ಅಲ್ಲಿ ಹೋದಾಗ ಇವಳಿಗೆ ಸುಕುಮಾರಿ ಸುಮಕೋಮಲ ಇವಳಿಗೆ ನಡುಕ ಉಂಟಾಗುತ್ತೆ, ಹೆದರಿಕೆ ಉಂಟಾಗುತ್ತೆ. ಪರಿಚಿತವಾದ ಅಂತ ವಾತಾವರಣ ಇಲ್ಲವಲ್ಲ ಅನ್ನುವಂತಹ ಆತಂಕ ಉಂಟಾಗುತ್ತೆ. ಹಾಗೆ ಆದಾಗ ನೋಡಿ, ಅವಳು ರಾಮನಾಮವನ್ನು ಜಪಿಸುತ್ತಾ ಆ ಭೀತಿಯನ್ನ ಹೊಡೆದೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಂತೆ. ಮತ್ತೆ ಸೌಮಿತ್ರಿ ಎತ್ರ ಹೇಳ್ತಾ ಇದ್ದಾಳಂತೆ, ಸೌಮಿತ್ರಿ ಅಪ್ಪ ಲಕ್ಷ್ಮಣ, ಇದು ಕಾಡು, ನೀನ್ ಎಲ್ಲಿಗೆ ಕರ್ಕೊಂಬಂದೆ ನನ್ನನ್ನ? ಇಲ್ಲಿ ಆಶ್ರಮಗಳು ಕಾಣ್ತಾ ಇಲ್ವಲ್ಲ, ಇಲ್ಲಿ ಮುಂದೆ ಹೋಗದೆ ಅಟನ ಕಸದೊಳ ಮಪ್ಪುದು. ಅಟನ ಅಂದ್ರೆ ಮುಂದೆ ಹೋಗೋದಿಕ್ಕೆ ಅಂತ ಅರ್ಥ. ಅಲ್ಲಿಗೆ ಹೋಗೋದಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ. ಇಲ್ಲಿ ಇಲ್ಲಿ ಮುನಿಗಳು ಆಶ್ರಮ ಕಟ್ಕೊಂಡಿರ್ತಾರಿಯೇ, ಇಲ್ಲಿ ಎಲ್ಲಿದೆ ಪುಣ್ಯಾಶ್ರಮಗಳು? ಆ ಜಟಗಳನ್ನ ಕಟ್ಕೊಂಡಿರೋಂತಹ, ವಲ್ಕಲಗಳನ್ನು ಹುಟ್ಟಿರೋ ಅಂತಹ ಮುನಿ ವಧುಗಳನ್ನಾಗ್ಲಿ ಮುನಿ ಕುಮಾರರು ಆಗ್ಲಿ ಕಾಣ್ತಾ ಇಲ್ವಲ್ಲ, ಶ್ರುತಿ ಘೋಷ ಕೇಳಿಸ್ತಾ ಇಲ್ವಲ್ಲ, ಆ ಒಂದು ಹೋಮದ ಹವನದ ಅಗ್ನಿಯಾಗಲಿ ಅದರಿಂದ ಹೊರಡೋ ಅಂತಹ ಧೂಮವಾಗಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಅವಳು ತಳಮಳಿಸ್ತಾ ಇದ್ದಾಳಂತೆ. ತುಂಬಾ ಆತಂಕ ಪಡ್ತಾ ಇದ್ದಾಳಂತೆ. ನೋಡಿ, ಆಶ್ರಮಗಳು ಇರೋ ಅಂಥದ್ದು ತುಂಬಾ ಅರಣ್ಯದ, ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಅಲ್ಲ, ಯಾವುದೇ ಒಂದು ರಾಜ್ಯದ ಸೀಮಾಂತ ಪ್ರದೇಶದಲ್ಲಿ ಇರೋವಂತಹ ಸ್ವಲ್ಪವೇ ಕಾಡು. ಆ ರೀತಿಯಾದಂತಹ ಜಾಗಗಳಲ್ಲಿ ಆಶ್ರಮವನ್ನ ಕಟ್ಕೊಂಡಿರ್ತಿದ್ರೆ ಹೊರತು ದಟ್ಟವಾದ ಘೋರವಾದ ಅರಣ್ಯದ ಮಧ್ಯದಲ್ಲಿ ಇರ್ತಾ ಇರಲಿಲ್ಲ. ಇದು ಅರಣ್ಯವಾಸವನ್ನು ಮಾಡಿ ಬಂದಿದ್ದ ಸೀತೆಗೆ ಚೆನ್ನಾಗಿ ಗೊತ್ತಿತ್ತು. ಅವಳಿಗೆ ಪರಿಚಿತವಾದಂತಹ ವಾತಾವರಣ ಇಲ್ಲಿ ಕಾಣ್ತಿಲ್ವಲ್ಲ ಅಂತ ಹೇಳಿ ತುಂಬಾ ಆತಂಕ ಪಡ್ತಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೇ ಸಂಧಿಯ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ರಾಜಕೀಯ ಮಾಡುವುದರ ಮೂಲಕ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು, ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30 ಜುಲೈ 29 ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್, ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30 ತಾರೀಕಿಂದ ಜುಲೈ 29 ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ನಾವು ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೀನಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ದಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ, ನಿಂತ ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮರುಗುವಾಗ ತಪ್ಪದೇ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವೂ ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047 ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯೂ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ, ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ 5 ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಸೆ ಹಿಂದಿಲಿ ಏನ್ ಹೇಳ್ಬೇಕು ಗೊತ್ತಿಲ್ವಾ ನಿಮ್ಗೆ?
1: ಎಸ್ಸೆ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ.
2: ಹೌದು, ನಮ್ಮಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
3: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ. ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾಂ ಕಿ ಸಂಖ್ಯಾ ಬಹುತ್ ಕಮ್ ಹೈ.
2: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
3: ನಾರಿ ಶಿಕ್ಷಾ ಕಿ ಕಮ್ಮಿ ಕೆ ಕಾರಣ ತೋ ಅನೇಕ ಹೈ.
2: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು ಹೆಂಗಸರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
1: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
3: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತರೆ ಮನೆ ಕಡೆ ಯಾರ್ ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
2: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
3: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ಮೆ ನಾರಿಕಾ ಸಮಾಜ ಮೇ ಉಂಚಾ ಸ್ಥಾನ ತಾ ವಹ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಬಿ ಕರ್ತೀತಿ.
1: ಯಹ ತೋ ಆಚರಜ್ ಕಿ ಬಾತ್ ಹೈ.
2: ದೀದಿ, ವೈದಿಕ ಯುಗ್ ಮೇ ಬಿ ಇಸ್ಕೆ ಲಿಯೇ ಅನೇಕ ಉದಾಹರಣ ಮಿಲ್ತೆ ಹೈ ನಾ?
3: ಹಾ ಸೌಮ್ಯ, ತುಮ್ ಟೀಕ್ ಕಹತಿ ಹೋ. ವೈದಿಕ ಯುಗ್ ಮೇ ಇಸ್ ಪ್ರಕಾರ ಕೆ ಅನೇಕ ಉದಾಹರಣ ತೋ ಮಿಲ್ತೆ ಹೈ.
1: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
3: ಜೀ ಹಾ, ಉಸ್ ಪುರಾನೆ ಜಮಾನೆ ಮೇ ಬಿ ನಾರಿ ಪುರುಷ ಪೀಚೆ ನಹೀತಿ, ಗಾರ್ಗಿ ಮೈತ್ರೇಯಿ ಅರುಂಧತಿ ಉಸ್ ಯುಗಕ್ಕೆ ವಿದ್ವಾನ್ ಮಹಿಳೆಯೇ ವಿಶೇಷ ರೂಪಸೆ ವಿಖ್ಯಾತ ಹೈ.
2: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ ಮೇ ಬಿ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನಾ?
3: ಹಾ, ಕಿಂತು ಆಗೇ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೆ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವ ಹಿ ನಹಿ ರಹ ಗಯ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಕ ಶಿಕಾರ್ ಹೋತಿ ಗಯಿ.
2: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
1: ಲೇಕಿನ್ ಸೌಮ್ಯ, ಅಷ್ಟೋ ಸಮಯ ಬದಲ್ ಗಯಾ ಹೈ.
3: ಹಾ ಹೇಮಾ, ತುಮ್ ಟೀಕ್ ಕೇಹ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
2: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
3: ಹಾ ಸೌಮ್ಯ, ಆದ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾಂ ತಕ್ ಕಿ ವಹ ಸೇನಾ

0: और पुलिस में भी भर्ती हो रही है और अपनी योग्यता का अच्छा प्रमाण दे रही है।
1: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ
2: ಹೇಮಾ ಇದನ್ನೇ ಹಿಂದಿಲಿ ಹೇಳು ನೋಡೋಣ
1: ಆಹಾ ಟೀಕ್ ಹೇ ಪುರಾನೆ ಜಮಾನ್
2: ಹೇಮಾ ಪ್ರಾಚೀನ ಕಾಲ ಅಂತ ಹೇಳು
1: ಅಚ್ಚಾ ಪ್ರಾಚೀನ ಕಾಲ ಮೇ ಮಹಿಳಾ ಕೋ
0: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕು
1: ಅಚ್ಚಾ ದೀದಿ ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
0: ಪ್ರಾಪ್ತತಾ ಅಂತ ಹೇಳು
1: ಹಾ ದೀದಿ ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ
2: ದೀದಿ ಕಹತೆ ಹೈ ಕಿ ಮಹಿಳಾಯೇ ಯಜ್ಞ ಮೇ ಭಿ ಭಾಗ ಲೇತೆ ಥೆ ಕ್ಯಾ ಯಹ ಬಾತ್ ಠೀಕ್ ಹೇ
0: ಹೇಮಾ ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ
1: ಲೇತೇತೆ ಪುಲ್ಲಿಂಗ ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು
0: ಹಾ ಇದನ್ನೇ ಈಗ ಹಿಂದಿಲೇ ಸರಿಯಾಗಿ ಇನ್ನೊಮ್ಮೆ ಹೇಳು
1: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ ಈಗ ಸರಿಯಾ
0: ಹಾ ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು
1: ಕಹತೆ ಹೇ ಕಿ ಮಹಿಳಾಯೇ ಯಜ್ಞ ಮೇ ಭಾಗ ಲೇತಿತಿ
0: ಯಹಿ ನಹಿ ಯುದ್ಧೋ ಮೇ ಭಿ ಜಾತಿ ತಿ ಔರ್ ಶಸ್ತ್ರಾಸ್ತ್ರ ಭಿ ಕರ್ತಿ ತಿ
2: ಹಾ ದೀದಿ ಸ್ತ್ರೀಯೋಂ ಕಾ ಸ್ಥಾನ ಪುರುಷೋಂ ಕೆ ಸಮಾನತಾ
0: ಹಾ ಹಾ ಸ್ತ್ರೀ ಕಾ ಸ್ಥಾನ ಪುರುಷೋಂ ಕೆ ಸಮಾನತಾ ಔರ್ ಉಸೆ ಸಹಧರ್ಮಿಣಿ ಭಿ ಕಹತೆ ತೆ ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋ ಗಯಿ ಔರ್ ಉಸ್ಕಾ ಸ್ಥಾನ ಪುರುಷ್ ಕೆ ಬಾದ್ ನಿರ್ಧಾರಿತ ಕಿಯಾ ಗಯಾ
1: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ
0: ಹಾ ಪುರುಷ ಕಾ ಪ್ರಭುತ್ವ ಬನಾಯೇ ರಕ್ನೆ ಕೆಲಿಯೆ ಉಸೆ ಮನ್ಮಾನೆ ನಿಯಮೋಂಸೆ ಬಾಂಧ ಲಿಯಾ ಗಯಾ ತತಾ ಪಿತಾ ಪತಿ ಪುತ್ರ ಕಾ ಸಹಾರ ಲೇನೆ ಕಾ ಪ್ರೇರಣಾ ದಿ ಜಾನೆ ಲೆಗಿ
2: ದೀದಿ ಇನ್ನೊಂದ್ ಸಂದೇಹ
0: ಹೇಳು ಏನದು ನಿನ್ ಸಂದೇಹ
2: ಅಲ್ಲ ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ
0: ಯಾಕಿಲ್ಲ ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು
1: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ
0: ಹಾ ತುಮ್ ಟೀಕ್ ಕರ್ತಿ ಹೋ ಹೇಮಾ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್ ಹಾ ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕಾ ಪ್ರಚಾರ ಪ್ರಸಾರ ಬಹುತ್ ಬಡ ಕಿಂತು ಯ ಶಿಕ್ಷಾ ಭಾರತ್ ಕೆ ಲಿಯ ಉಪಯೋಗಿ ನಾ ಹೋಕರ್ ಅಂಗ್ರೇಜಂ ಕೋ ಶಾಸನ ಕಾರ್ಯ ಚಲಾನೆ ಮೇ ಸಫಲ್ ರಹಿ
2: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾ ಓಂಕಿ ಶಿಕ್ಷಾ ಕೆ ಲಿಯ ಪ್ರಯಾಸ ಕಿಯಾ ಕ್ಯಾ ಯಹ ಬಾತ್ ಠೀಕ್ ಹೇ
0: ಹಾ ಬಿಲ್ಕುಲ್ ಠೀಕ್ ಹೇ
1: ದೀದಿ ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ ಇದು ನಿಜವೇ
0: ಹಾ ಯೇ ಬಾತ್ ಸಚ್ ಹೈ ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾಯೇ ಕಿ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಳನ ಪ್ರಯಾಗ ದ್ವಾರಾ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷಾಯಲ್ಲಿ ಜಾನೆ ಲಗಿ ಇಸ್ಕೆ ಅಲಾವಾ ಪ್ರಯಾಗ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬೈಠ ಸಕ್ತಿತಿ
2: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ
1: ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು
0: ಹೌದು ಅವ್ರಿಗೆ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ
2: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ
0: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತರೆ ವಿದ್ಯಾವಂತಿ ಆದ್ರೆ ಆಕೆ ಮಕ್ಕಳು ಸಹ ಸುಶಿಕ್ಷಿತರಾಗೋರು
1: ಆಹಾ ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ ಹೌದಲ್ವಾ
0: ಇಸ್ಲಿಯೇ ಮಹಾತ್ಮ ಗಾಂಧೀಜಿನೇ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆ ಲಿಯೇ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೋ ಆಜ್ ಭಿ ಲಡ್ಕೆ ಲಡ್ಕಿಯೋಂ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋಂ ಕಿ ಶಿಕ್ಷಾ ದೇ ರಹಿ ಹೈ
2: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೇ ಉಚ್ಚ ಶಿಕ್ಷಾ ಪ್ರಾಪ್ತ ಕರ ರಹಿ ಹೈ
1: ಹಾ ವೆ ಕುಶಲ್ ಡಾಕ್ಟರ್ ಇಂಜಿನಿಯರ್ ಐಎಎಸ್ ಆಫೀಸರ್ ತಥಾ ಪೊಲೀಸ್ ಔರ್ ಸೇನಾ ಕಿ ಬಡಿ ಬಡಿ ನೌಕರಿಯೋ ಮೇ ಕಾರ್ಯಕರ್ ರಹೆ ಹೇ
0: ಜಿ ಹಾ ನರ್ಸಿಂಗ್ ಶಿಕ್ಷಾ ಸಮಾಜ ತಥಾ ಸಮುದಾಯ ಸೇವೆ ಮಹಿಳೆಯೇ ಅಚ್ಚಿ ತರ ಕಾಮ್ ಕರ್ ರಹಿ ಹೈ
2: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ
1: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ ದೂರದರ್ಶನ್ ರಂಗಭೂಮಿ ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ್ ಕರ್ ರಹಿ ಹೈ
2: ದೀದಿ ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು
1: ಪರಿಚಾರಿಕ ಅಲ್ಲ ವಿಮಾನ ಪರಿಚಾರಿಕ
0: ಗಗನ ಸಖಿಗೆ ವಿಮಾನ ಪರಿಚಾರಿಕ ಅಥವಾ ವ್ಯೋಮ ಬಲ ಅಂತಾನು ಹೇಳ್ಬೋದು
2: ಪೆಹಲೆಯೇ ಮಹಿಳೆಯೇ
1: ಸೌಮ್ಯ ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು ಹೋಗ್ಲಿ ಕನ್ನಡದಲ್ಲಿಯೇ ಹೇಳು
2: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ
0: ಹಾ ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು
1: ಅಚ್ಚಾ ದೀದಿ

0: ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ?
1: ಕಾರ್ಯಕರ್ನೇಲಗಿ ಅಂತ ಹೇಳ್ಬೋದು.
0: ಏ ಮಹಿಳಾ ಏ ವಿಮಾನ್ ಪರಿಚಾರಿಕ.
1: ಸೌಮ್ಯ ಕ್ಯಾ ತುಮ್ ಇಸೆ ಹಿಂದಿ ಮೇ ಬತಾ ಸಕ್ತಿ ಹೋ?
2: ಹಾ ದೀದಿ. ಏ ಮಹಿಳಾ ಏ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹ್ಲೆ ಕಾಮ್ ಕರ್ತಿ ತೀ ಔರ್ ಅಬ್
1: ವಿಮಾನ ಚಾಲಕಕ್ಕೆ ರೂಪ ಮೇ ಅಂತ ಹೇಳಿ.
2: ಹಾ ದೀದಿ. ಏ ಮಹಿಳಾ ಏ ಪೆಹ್ಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ್ ಕರ್ತಿ ತೀ ಔರ್ ಅಬ್ ವಿಮಾನ ಚಾಲಕಕ್ಕೆ ರೂಪ ಮೇ ಬಿ ಕುಶಲತಾ ಪೂರ್ವಕ ಕಾಮ್ ಕರ್ನೆ ಲಗಿ ಹೈ.
1: ಶಬ್ಬಾಸ್ ಸೌಮ್ಯ. ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
0: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
2: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
1: ಜಿ ಹಾ, ಯೆ ಸಬ್ ನಾರಿಯೋಂ ಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕಿ ಅಗ್ರಮೀ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೇ ಲೇಕರ್ ಉಂಚೆ ಸೇ ಉಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ.
2: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
0: ಹಮಾರೆ ದೇಶ್ ಮೇ ಆಜ್ ಕಹಿ ಐಸೆ ಸಂಸ್ಥಾನ್ ಹೈ ಜೋ ನಾರಿಯೋ ಮೇ ಅಪ್ನೆ ಅಧಿಕಾರೋಂ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
1: ಜಿ ಹಾ, ಸ್ವಯಂ ಬಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭೀ ಪ್ರಕಾರ ಕಿ ಸೇವಾವೋ ಮೇ ಅಗ್ರಣೀ ಭೂಮಿಕಾ ನಿಭಾ ಸಕೆಂಗಿ.
0: ಮೇರಿ ದಾದಾಜಿ ಕಹತೆ ಹೇ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋಂ ಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
2: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
1: ಜಿ ಹಾ, ತುಮ್ನೆ ಸಹಿ ಬತಾಯ. ವರ್ಷೋಂ ಸೇ ಚಲೆ ಆ ರಹೆ ಅಂಧ ವಿಶ್ವಾಸೋಂ ಕೋ ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋಂ ಕೆ ಮಾಧ್ಯಮ ಸೇ ಬಾಲಿಕಾಓಂ ಕಾ ಶಿಕ್ಷಾ ದೇನೆ ಕಾ ಕಾರ್ಯ ಅಬ ಬಿ ಚಲ್ ರಹಾ ಹೈ.
0: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
2: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ ಉಂಚೆ ಪಡಾಯಿ ಪಡ್ಕರ್ ಉಂಚೆ ಉಂಚೆ ಪದ ಪ್ರಾಪ್ತ ಕರ್ ರಹಿ ಹೈ.
0: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ.
1: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನೆ ಕಿ ಹೈ.
2: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
0: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
1: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ್ ಮೇ ಸ್ತ್ರೀಯೋಂ ಕೋ ಬಿ ಕಾರ್ಯ ಕರ್ನೆ ಕೆ ಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೆ ಲಿಯೆ ಸ್ತ್ರೀಯ ತಬಿ ತಯಾರ್ ಹೋಂಗಿ ಜಬ್ಕಿ ಉನ್ಕೋ ಶಿಕ್ಷಿತ್ ಕಿಯಾ ಜಾಯೇಗಾ.
2: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
0: ಒಬ್ಬ ಒಳ್ಳೆಯ ತಾಯಿಗೆ ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು.
1: ಏ ಕುಶಲ ಗೃಹಿಣಿ ಕೇಳಿಯೆ ಶಿಕ್ಷಿತ್ ಹೋನ ಅನಿವಾರ್ಯ ಹೈ ಅವಶ್ಯಕ ಹೈ ಇಸ್ಲಿಯೇ ಸಮಾಜ್ ಮೇ ನಾರಿ ಶಿಕ್ಷಕೋ ಅನಿವಾರ್ಯ ಕಿಯಾ ಜಾನಾ ಚಾಹಿಯೆ.
0: ಸ್ತ್ರೀ ವಿದ್ಯಾವಂತೆ ಆದರೆ ಮಾತ್ರ ನಮ್ಮ ಸಮಾಜ ಉತ್ತಮ ಸಮಾಜವಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
1: ಹಾ ಹಾ, ನಾರಿ ಶಿಕ್ಷಕ್ಕೆ ಬಿನಾ ರಾಷ್ಟ್ರ ಕಾ ಚಕ್ರ ನಹಿ ಚಲ್ ಪಾಯೇಗಾ.
2: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
1: ಹಾ, ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ. ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ. ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂಥ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನಿಮಗೂ ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದ್ರ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ. ಅರ್ಥ ಆಯ್ತಾ ಸೌಮ್ಯ? ಇದನ್ನ ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಇನ್ನೇನಾದ್ರು ಇದರಲ್ಲಿ ಕೇಳೋದಿದ್ಯಾ? ಸಂದೇಹ ನಹಿ ಹೈ. ಅಚ್ಚಾ, ಅಬ್ ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
2: ಬಹುತ್ ಬಹುತ್ ಧನ್ಯವಾದ.
1: ಧನ್ಯವಾದ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಂ ಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗ್ರಿಮಿಟ್, 6:15 ಕನ್ನಡ ರತ್ನಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಸಂಜೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ಮಲ್ಲಿಗೆ ಹೂವಿನ ಬೇಸಾಯದ ಕ್ರಮಗಳ ಕುರಿತಾಗಿ ಡಾ ಸುನಿತಾ ಸಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೂಡ ಕೃಷಿರಂಗದಲ್ಲಿ ನೀವು ಆಲಿಸಬಹುದು. ಇನ್ನು ರಾತ್ರಿ 7:45 ಭಾರತದಲ್ಲಿ ಇತ್ತೀಚಿನ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆ ಕುರಿತಾಗಿ ಹಿರಿಯ ಶಿಕ್ಷಣ ತಜ್ಞ ಬೆಂಗಳೂರು ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆಎನ್ ಸುಬ್ರಹ್ಮಣ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ಡಾ ಎಎಸ್ ಶಂಕರನಾರಾಯಣ. ಇನ್ನು ಸಿರಿಗಂಧ ರಾತ್ರಿ 8:00. 9:15 ವಿಎಸ್ ಮೀರಾ ಹಾಡಿರುವ ಭಾವಗೀತೆಗಳು. ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ರಾತ್ರಿ 9:30. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ ಇದೆ. ವಯಲಿನ್ ಸಹಕಾರ ಮೈಸೂರು ಆರ್ ದಯಾಕರ್, ಮೃದಂಗ ತ್ರಿಚಿ ಜಿ ಅರವಿಂದ್. ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ರಾತ್ರಿ 10:30. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಸರ್ ನೋಡಿ, ಈಗ ನಾವು ಏನಾದರೂ ಒಂದು ಅಫೆನ್ಸ್ ಆಯಿತು, ತಪ್ಪಾಯಿತು ಅಂತ ಹೇಳಿ ಯಾವುದಾದ್ರೂ ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟನ್ನು ನೀಡಬೇಕಂದ್ರೆ ಜನರಲ್ ಆಗಿ ನಾವೇನು ಅಂದ್ಕೊಂತೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ವಾ. ಅದೇ ಒಂದು ಸರ್ಕಾರಿ ಉದ್ಯೋಗಿ ಮೇಲೆ ಸರ್ಕಾರಿ ಉದ್ಯೋಗ ಸಮಯದಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ, ಅಂದರೆ ನಾವು ಹೋದಾಗ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ದಿರಾ, ಬ್ರೈಬ್ ಕೇಳೋದಾಗಲಿ ಮತ್ತೊಂದು ಮಾಡೋದಾಗಲಿ, ನಮ್ಮ ಕೆಲಸ ಮಾಡಿಕೊಳ್ಳದೆ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅನ್ನೋ ವಿಚಾರವನ್ನ ನೋಡೋದಾದ್ರೆ,
1: ಲಂಚಕ್ಕೆ ಬೇಡಿಕೆ ಇಟ್ಟಾಗ
0: ಬೇಡಿಕೆ
1: ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡ್ಕೊಡ್ತೀರಿ. ಲಂಚ ಒಂದೇ ಅಂತಲ್ಲ,
0: ಲಂಚ ಬೇರೆ ಬೇರೆ ಕಾರಣ. ಈಗ ಲಂಚ ಕೇಳಬೇಕು ಅಂತಾನೆ ಇಲ್ಲ, ಎಷ್ಟು ದಿನ ಆದ್ರೂ ನಮ್ಮನ್ನ ಸುತ್ತಿಸ್ತಾನೆ ಇರ್ತಾರೆ. ನೋಡಿ ಸರ್, ನಾವು ಫಸ್ಟ್ಗೆ ಒಂದು ರೆಪ್ರೆಸೆಂಟೇಷನ್ ನ ಕೊಡಬೇಕಾಗತ್ತೆ. ಅಂದ್ರೆ ಈ ನಾವು ಯಾವುದೇ ಕೋರ್ಟಿಗೆ ಹೋದ್ರೂ ದಾಖಲೆಗಳು ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಬಾಯಿ ಮಾತಲ್ಲೇ ಕೇಳಿದಾಗ ಅದು ಅಷ್ಟು ಇಲ್ಲದೆ ಇರಬಹುದು. ಒಂದು ರೆಪ್ರೆಸೆಂಟೇಷನ್, ನಮಗೆ ಈ ಆಫೀಸಿಂದ ಈ ಕೆಲಸ ಆಗಬೇಕು ಮಾಡಿಕೊಡಿ ಅಂತ ಹೇಳಿ ಒಂದು ಲೆಟರ್ ಅನ್ನ ನಾವು ಕೊಡಬೇಕಾಗತ್ತೆ. ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಆಗಲಿ ಕಾಪಿಯನ್ನ ಕೂಡ ನಾವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ.
1: ಸಾಮಾನ್ಯ ನಾವು ಯಾವುದೋ ಒಂದು ಆಫೀಸಿಗೆ ಹೋದಾಗ ಆಗಲ್ಲ ಅಂತಾರೆ, ಆಗಲ್ಲ ಅಂತ ಹೇಳಿ ಬರೆದ್ಕೊಡಿ ನೀವು ಅಂತ ಹೇಳ್ತಾರೆ. ಸೊ ಬರೆದ್ಕೊಡಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಹಾರ್ಶ್ ಆಗಿ ಕಾಣಿಸ್ಬೋದು, ನಿಜ. ಆದರೆ ಇದರ ಅರ್ಥ ಏನಂದ್ರೆ, ನೀವು ನಮಗೆ ಕ್ರಮಬದ್ಧವಾಗಿ ಏನು ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೀವು ಕೊಡಿ ಅಂತ ಹೇಳಿದಂಗೆ ಅಕ್ನಾಲೆಜ್ಮೆಂಟ್. ಒಂದು ಅರ್ಜಿ ಕೊಟ್ಟಾಗ ಈ ಅರ್ಜಿಯನ್ನು ಇಂಥ ತಾರೀಕಿಗೆ ನಾನು ಕೊಟ್ಟಿದ್ದೆ ಅಂತ ಅನ್ನೋದು ಅದರ ಉಲ್ಲೇಖ ಮಾಡಿಕೊಂಡು
0: ತಗೋಬೇಕಾಗುತ್ತೆ. ಲೋಕಾಯುಕ್ತ ವೆಬ್ಸೈಟ್ ಅಲ್ಲೇ ಕಂಪ್ಲೇಂಟ್ ಫಾರ್ಮನ್ಸ್ ಅಂತ ಹೇಳಿ ಡೌನ್ಲೋಡ್ ಆಗುತ್ತೆ, ಅಫಿಡವಿಟ್ ಕಂಪ್ಲೇಂಟ್. ಖುದ್ದಾಗಿ ಕೊಡಬೇಕು ಅಂದ್ರೆ ಲೋಕಾಯುಕ್ತ ಆಫೀಸಿಗೆ ಹೋಗಿ ನಾವು ಖುದ್ದಾಗಿ ಕೊಡಬಹುದು, ಪೋಸ್ಟ್ ಮುಖಾಂತರ ಆದ್ರೂ ಕೊಡಬಹುದು.
1: ಫೋನ್ ಮಾಡಿ ಹೇಳ್ಬೋದಾ?
0: ಫೋನ್ ಮಾಡಿ ಹೇಳ್ಬೋದು, ಆದ್ರೆ ಅದನ್ನ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋ ಮಾಹಿತಿ ತಾವು ಮತ್ತೆ ತಿಳ್ಕೋಬೇಕಾಗತ್ತೆ. ಫೋನ್ ಮುಖಾಂತರ ಹೇಳ್ದಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಆ ಕೇಸ್ ನಂಬರ್ ಏನು, ತಾನು ಯಾವಾಗ ಬರಬೇಕು, ಇವೆಲ್ಲದ ವಿಚಾರವನ್ನ ನಾವು ತಿಳ್ಕೋಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಒಂದು ಇನ್ಫಾರ್ಮೇಶನ್ ನ ಕೊಟ್ಟ ಹಾಗಾಗತ್ತೆ, ಅವ್ರಿಗೂ ಐಡೆಂಟಿಟಿ ಆಫ್ ದಿ ಕಂಪ್ಲೇನೆಂಟ್ ಸಿಗೋದಿಲ್ಲ. ಅವ್ರು ಯಾರ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ತಾರೆ ಹೇಳಿ.
1: ಈಗ ಇಂಥ ಇಲಾಖೆನಲ್ಲಿ ಈ ರೀತಿ ಅಕ್ರಮಗಳು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿ ದಯವಿಟ್ಟು ಲೋಕಾಯುಕ್ತದವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಿ ಅಂತ ಅಂದ್ರೆ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನ ಫೋನ್ ಮಾಡ್ತಾರೆ.
0: ಭ್ರಷ್ಟಾಚಾರ ನಡೆಯುವಾಗ ನಡೀತಾ ಇದೆ ಅನ್ನೋದು ಇಂಟಿಮೇಷನ್, ಆ ಇಂಟಿಮೇಷನ್ ನೀವು ಖಂಡಿತ ಫೋನ್ ಅಲ್ಲಿ ಕೊಡಬಹುದು. ಲೋಕಾಯುಕ್ತಗೆ ಹೋಗೋಕ್ಕೂ ಮುಂಚೆ ನಾವು ಎಲ್ಲ ಪಾಸಿಬಲ್ ರೆಮಿಡೀಸ್ ನ ಸಾಲ್ವ್ ಮಾಡಿರ್ಬೇಕು, ಪ್ರಯತ್ನ ಮಾಡಿರ್ಬೇಕು, ಆದಮೇಲೆ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅನ್ನೋದು ಇದೆ.
1: ಈಗ ಈ ರೀತಿ ಲೋಕಾಯುಕ್ತಕ್ಕೆ ನಾವು ಒಂದು ಅರ್ಜಿ ಕೊಟ್ಟಿರ್ತೀವಿ, ನಮಗೆ ಅನ್ಯಾಯ ಆಗಿರ್ತದೆ, ನಮಗೆ ಏನೋ ಮೋಸ ಆಗಿರ್ತದೆ, ಆವಾಗ ಆ ವ್ಯಕ್ತಿಯ ರಕ್ಷಣೆ ಹೇಗೆ
0: ಸರ್? ಆ ವ್ಯಕ್ತಿಯ ರಕ್ಷಣೆಗೆ ಏನೂ ತೊಂದರೆ
1: ಆಗೋದಿಲ್ಲ. ವಕೀಲರಾದ ಸಂದರ್ಶಿನಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಪುರದಲ್ಲಿ 3:35 ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಹೊಂಬಿಸಿಲಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಕಾಫಿ ಪೌಡರ್ ಜೊತೆಗೆ ಚಿಕ್ಕೋರಿಯನ್ನು ಬೆರೆಸೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಕಾಫಿಯ ಒಂದು ಏನು ಹೇಳ್ತೀವಿ ಥಿಕ್ನೆಸ್ ಜಾಸ್ತಿ ಆಗಲಿ ಅಂತ, ಹಾಗೆ ಕಾಫಿಯ ರುಚಿ ಕೂಡ ಹೆಚ್ಚಾಗಲಿ ಅಂತ ಹೇಳಿ ಈ ಚಿಕ್ಕೋರಿಯನ್ನು ಬಳಸ್ತೀವಿ. ಒಂಥರ ಸ್ಟ್ರಾಂಗ್ ಫೀಲ್ ಬರೋದೇ ಕಾಫಿಗೆ ಚಿಕ್ಕೋರಿ ಬಳಸೋದ್ರಿಂದ. ಈ ಚಿಕ್ಕೋರಿಯನ್ನ ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಚಿಕ್ಕೋರಿಯನ್ನ ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತೆ, ಅಂದ್ರೆ ಚಿಕ್ಕೋರಿ ಗಿಡದ ಬೇರನ್ನ ಬಳಸ್ತೀವ, ಇಲ್ಲಾಂದ್ರೆ ಅದರ ಹಣ್ಣನ್ನ ಬಳಸ್ತೀವ, ಅಥವಾ ಅದರ ಕಾಂಡಗಳನ್ನ ಬಳಸ್ತೀವ, ಅಥವಾ ಅದರ ಹೂಗಳನ್ನ ಬಳಸಿ ಚಿಕ್ಕೋರಿ ಪೌಡರ್ನ ಮಾಡಿ ನಾವು ಕಾಫಿಗೆ ಬೆರೆಸ್ತೀವಿ ಅನ್ನೋದು ನಮ್ಮ ಪ್ರಶ್ನೆ. ಸೊ ನಾಲ್ಕು ಆಪ್ಷನ್ ಹೇಗಿದೆ, ಕಾಫಿ ಪೌಡರ್ಗೆ ಬೆರೆಸುವಂತಹ ಚಿಕ್ಕೋರಿ ಪಿಡಿಯನ್ನು ಎಲ್ಲಿಂದ ಸಂಗ್ರಹಿಸಲಾಗುತ್ತೆ? ಆಪ್ಷನ್ ಎ ರೂಟ್, ಆಪ್ಷನ್ ಬಿ ಫ್ರೂಟ್, ಆಪ್ಷನ್ ಸಿ ಸ್ಟೆಮ್, ಆಪ್ಷನ್ ಡಿ ಫ್ಲವರ್. ಆಪ್ಷನ್ ಎ ಬೇರು, ಆಪ್ಷನ್ ಬಿ ಹಣ್ಣು, ಆಪ್ಷನ್ ಸಿ ಕಾಂಡ, ಆಪ್ಷನ್ ಡಿ ಹೂ. ಇವಿಷ್ಟರಲ್ಲಿ ಒಂದು ಸರಿಯಾದಂತಹ ಉತ್ತರ ಇದೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂದ್ರೆ ಜಯಶ್ರೀ, ಸುನೀಲ್, ನೇತ್ರಾ, ಬಿಂದು ಪ್ರಕಾಶ್, ಸುಬ್ರಹ್ಮಣ್ಯ, ಜಯಂತ್, ಸಿ ಎನ್ ಲಕ್ಷ್ಮಣ, ಹೊನ್ನೂರು ಅಲಿ, ಹಾಗೆ ಎಸ್ ಎಂ ಶೋಭಾ, ಎನ್ ಜಿ ಬಸವರಾಜ್, ಸುಭಾನ್ ಕೋರಿ, ಅಶೋಕ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತಷ್ಟು ಜನ ಸರಿ ಉತ್ತರ ಕಳಿಸಿದ್ದೀರಿ, ಆದರೆ ನಿಗದಿತ ಸಮಯದ ಒಳಗೆ ಬರಲಿಲ್ಲ. ಅಂದರೆ ಮೊದಲಿಗೆ 10 ಜನ ಯಾರು ಸರಿಯಾದ ಉತ್ತರ ಕಳಿಸಿದ್ರು ಅವರ ಹೆಸರನ್ನು ಹೇಳಿದ್ದೀವಿ, ನಿಮ್ಮದು ಅದಾದ ಮೇಲೆ ತಲುಪಿದ್ರಿಂದ ನಿಮ್ಮ ಹೆಸರು ಹೇಳ್ತಿಲ್ಲ. ಆದರೆ ಖಂಡಿತವಾಗ್ಲೂ ಅಭಿನಂದನೆಗಳು ನಿಮಗೂ ಕೂಡ ಸಲ್ಲತ್ತೆ, ನೀವು ಸ್ವೀಕರಿಸಿ ಅಂತ ಹೇಳ್ತಾ ಇದ್ದೀವಿ. ಕಾಫಿ ಪೌಡರ್ನ ಗಾಢತೆಯನ್ನು ಹೆಚ್ಚಿಸೋದಕ್ಕೆ, ಕಾಫಿಯ ರುಚಿಯನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ, ಸ್ಟ್ರಾಂಗ್ ಅಂತ ಅನಿಸೋ ಹಾಗೆ ಮಾಡೋದಕ್ಕೆ ಚಿಕ್ಕೋರಿಯನ್ನು ಮಿಕ್ಸ್ ಮಾಡ್ತೀವಿ. ಗೊತ್ತು ಆ ಚಿಕ್ಕೋರಿ ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತೆ ಅಂತ ಕೇಳಿದೆ. ಸರಿಯಾದಂತಹ ಉತ್ತರ ರೂಟ್, ಅಂದ್ರೆ ಚಿಕ್ಕೋರಿ ಗಿಡದ ಬೇರುಗಳಿಂದಲೇ ಚಿಕ್ಕೋರಿ ಪುಡಿಯನ್ನ ಮಾಡೋದು. ಈ ಚಿಕ್ಕೋರಿ ಪ್ಲಾಂಟ್ಗೆ ಡೈಥೋರಿಯಂ ಇಟಿಬಸ್ ಇಂಟಿಬಸ್ ಅಂತ ಹೆಸರಿದೆ ಅಂತೆ. ಈ ಬೇರುಗಳನ್ನ ಮೊದಲು ತೆಗೆದು ಮಣ್ಣನ್ನು ಚೆನ್ನಾಗಿ ತೊಳೆದು ವಾಪಸ್ ಡ್ರೈ ಮಾಡಿ ಅದನ್ನು ಚೆನ್ನಾಗಿ ಹುರಿದು ಆಮೇಲೆ ಪುಡಿ ಮಾಡಿ ಕಾಫಿ ಪುಡಿಯೊಂದಿಗೆ ಬೆರೆಸ್ತಾರಂತೆ. ನೇರವಾಗಿ ಬೇರನ್ನು ಹಾಗೆ ಬಳಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಣಗಿಸಿ ಹುರಿದು ಪುಡಿ ಮಾಡಿ ಕಾಫಿ ಪುಡಿ ಜೊತೆಗೆ ಬೆರೆಸ್ತಾರಂತೆ. ಇದು ಪ್ರೊಸೆಸ್. ಇದಲ್ಲದೆ ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಇವುಗಳಲ್ಲಿ ಯಾವ ವಿಟಮಿನ್ಗಳು ಹೆಚ್ಚಾದರೆ ಅಪಾಯಕಾರಿ ಅನ್ನೋದು ನನ್ನ ಪ್ರಶ್ನೆ. ನಾವೆಲ್ಲ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತೀವಿ, ಏನು ಅಂದರೆ ವಿಟಮಿನ್ಗಳು ಮಿನರಲ್ಸ್ಗಳು ದೇಹಕ್ಕೆ ತುಂಬಾ ಬೇಕು, ಚೆನ್ನಾಗಿ ತಗೊಂಡಷ್ಟು ನಾವು ತುಂಬ ಪೌಷ್ಟಿಕವಾದ ಆಹಾರವನ್ನು ಪಡೆದ ಹಾಗೆ ದೇಹ ಗಟ್ಟಿಮುಟ್ಟಾಗತ್ತೆ, ನಾವು ಕೂಡ ದೃಢಕಾಯರಾಗಿ ಸದೃಢರಾಗಿ ತುಂಬ ವರ್ಷ ಬದುಕಬಹುದು ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಇದೆಲ್ಲ ಅರ್ಧ ಸರಿ ಅರ್ಧ ತಪ್ಪು. ಯಾಕೆಂದರೆ ಕೆಲವೊಂದಷ್ಟು ವಿಟಮಿನ್ಗಳು ದೇಹದಲ್ಲಿ ಉಳಿದುಕೊಂಡ್ರೆ ಹೆಚ್ಚಾದರೆ ತುಂಬಾ ಕಷ್ಟ ಆಗುತ್ತೆ, ಅದು ಅಪಾಯಕಾರಿ ಕೂಡ ಹೌದು. ಯಾವುದು ಆ ರೀತಿಯ ವಿಟಮಿನ್ಸ್ ಅನ್ನೋದು ನಮ್ಮ ಪ್ರಶ್ನೆ. ಆಪ್ಷನ್ ಎ ವಿಟಮಿನ್ ಬಿ ಅಂಡ್ ಸಿ, ಆಪ್ಷನ್ ಬಿ ವಿಟಮಿನ್ ಎ ಅಂಡ್ ಡಿ, ಆಪ್ಷನ್ ಸಿ ವಿಟಮಿನ್ ಇ ಅಂಡ್ ಸಿ, ಆಪ್ಷನ್ ಡಿ ಬಿ ಕಾಂಪ್ಲೆಕ್ಸ್. ಇವಿಷ್ಟರಲ್ಲಿ ಯಾವ ವಿಟಮಿನ್ಗಳು ದೇಹದಲ್ಲಿ ಉಳಿದ್ರೆ ಅತಿ ಹೆಚ್ಚು ಸೇವಿಸಿದರೆ ಅಪಾಯಕಾರಿ? ಬಿ ಅಂಡ್ ಸಿ, ಎ ಅಂಡ್ ಡಿ, ಎ ಅಂಡ್ ಸಿ, ಬಿ ಕಾಂಪ್ಲೆಕ್ಸ್ ಅನ್ನುವಂತಹ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
6: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
6: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
5: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
7: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916255.

ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆಗೆ ಅಂದ್ರೆ ವಾಸಿಂ ಅಲಿ, ದಿಲೀಪ್ ಕಲ್ಯಾಣ್ಕರ್, ಎನ್ಆರ್ ಪ್ರಸಾದ್, ಪದ್ಮಶ್ರೀ ಹಾಗೆ ಮಂಜುನಾಥ್ ಇಂದರ್ಗಿ, ಮಹೇಂದ್ರ, ಸುಧಾಮೂರ್ತಿ, ಆಶಾ ಶ್ರೀನಿವಾಸ್, ಜಿಎಸ್ ಚಂದನ, ಪ್ರಕಾಶ್ ಅಕ್ಕಪಾಡಿ, ಇಷ್ಟು ಜನರ ಉತ್ತರ ಸರಿಯಾಗಿದ್ದು ಇವುಗಳಲ್ಲಿ ಯಾವ ವಿಟಮಿನ್ಗಳು ಹೆಚ್ಚಾದರೆ ಅಪಾಯಕಾರಿ ಅಂತ ಕೇಳಿದೆ. ವಿಟಮಿನ್ ಎ ಅಂಡ್ ಡಿ ಹೆಚ್ಚಾದರೆ ಅಪಾಯಕಾರಿ. ನಾವು ವಿಟಮಿನ್ಸ್ನ ಮುಖ್ಯವಾಗಿ ಫ್ಯಾಟ್ ಸಾಲ್ಯುಬಲ್ ಹಾಗೆ ವಾಟರ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಕೊಬ್ಬಿನಲ್ಲಿ ಕರಗತ್ತೆ, ಮತ್ತೆ ಇನ್ನು ಕೆಲವು ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಇರುತ್ತೆ. ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ನಾವು ಪ್ರತಿದಿನ ಕೂಡ ದೇಹದಲ್ಲಿ ಸ್ಟೋರ್ ಆಗೋದಿಲ್ಲ, ತಾನೇ ತಾನಾಗಿ ಮೂತ್ರ ಮಾಡಿದಾಗ ಮತ್ತೊಂದು ಮಾಡಿದಾಗ ಹೊರಗಡೆ ಹೋಗ್ಬಿಡತ್ತೆ. ಆದರೆ ಫ್ಯಾಟ್ ಸಾಲ್ಯುಬಲ್ ಏನಾಗುತ್ತೆ, ದೇಹದಲ್ಲೇ ಉಳಿದುಕೊಳ್ಳುತ್ತೆ, ಕೊಬ್ಬಿನಲ್ಲಿ ಕರಗಿ ಅದು ದೇಹದಲ್ಲೇ ಉಳಿಯುತ್ತೆ. ಈ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಗಳು ಯಾವ್ಯಾವುದು ಅಂತಂದರೆ ವಿಟಮಿನ್ ಎ, ಡಿ, ಇ ಮತ್ತು ಕೆ, ಇದನ್ನು ಫ್ಯಾಟ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ವಿಟಮಿನ್ ಎ ಮತ್ತು ಡಿ ಅತಿ ಆದರೆ, ದೇಹದಲ್ಲಿ ಅತಿಯಾಗಿ ಸ್ಟೋರ್ ಆದರೆ ಅಪಾಯಕಾರಿ ಅಂತ ಹೇಳ್ತಾರೆ. ಅದರಲ್ಲಿ ವಿಟಮಿನ್ ಡಿ ಏನಾಗುತ್ತೆ ಅಂದರೆ ದೇಹದಲ್ಲಿ ಅತಿಯಾಗಿ ಸ್ಟೋರ್ ಆಗಿದರೆ ಹುಟ್ಟುವಂತಹ ಮಕ್ಕಳಲ್ಲಿ ಬರ್ತ್ ಡಿಫೆಕ್ಟ್ಸ್ ಇರುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ವಿಟಮಿನ್ ಎ ಮತ್ತು ಡಿ ಸೇವನೆ ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಹುಷಾರಾಗಿ ಇರಬೇಕು. ಅತಿ ಆದರೆ ಅಮೃತವೋ ವಿಷ ಅಂತ ಹೇಳ್ತಾರಲ್ಲ, ಆ ಒಂದು ಪ್ರಿನ್ಸಿಪಲ್ನ ಇದಕ್ಕೂ ಕೂಡ ಅಪ್ಲೈ ಮಾಡಬಹುದು ಅಂತ ಅನ್ಸುತ್ತೆ. ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆ ಅಂತ ಹೇಳ್ತಾನೆ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಕೂಚಿಪುಡಿ ನೃತ್ಯದ ಸುತ್ತ ಹೆಣೆದಂತಹ ಕಥೆ ಇದ್ದಂತಹ ಈ ಚಿತ್ರ ಕನ್ನಡ ಮತ್ತು ತೆಲುಗುನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡಿತ್ತು. ತೆಲುಗಿನ ಚಿತ್ರಕ್ಕೆ 4 ನಂದಿ ಅವಾರ್ಡ್ಗಳು ಸಿಕ್ಕಂತಹ ಚಿತ್ರ ಇದು. ಕನ್ನಡದಲ್ಲಿನ ಉತ್ತಮ ಅಭಿನಯಕ್ಕಾಗಿ ಗಿರೀಶ್ ಕಾರ್ನಾಡ್ ಅವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಬಂದಿತ್ತು. ಸಿನಿಮಾ ಹೆಸರೇನು? ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಕೂಡ ಸಿನಿಮಾ ಹೆಸರು ಬಂದೇನೆ. ಏಕಕಾಲಕ್ಕೆ ನಿರ್ಮಾಣ ಆಗಿತ್ತು. ಗಿರೀಶ್ ಕಾರ್ನಾಡ್ ಅವರಿಗೆ ಈ ಚಿತ್ರದ ಅಭಿನಯಕ್ಕಾಗಿ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂದಿತ್ತು. ಹಾಗೆ ಕೂಚಿಪುಡಿ ನೃತ್ಯದ ಸುತ್ತ ಇದ್ದಂತಹ ಚಿತ್ರದ ಕಥೆ ಇತ್ತು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. ಸಿನಿಮಾದ ಹೆಸರೇನು ಅಂತ ಕೇಳಿದ್ದೀನಿ, ಉತ್ತರ ಕಳಿಸಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ನಾವು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಪಟಪಟ ಅಂತ ಉತ್ತರವನ್ನ ಕಳಿಸ್ತಾ ಇದ್ದೀರಿ. ನಿಮ್ಮ ಈ ಸ್ಪೋರ್ಟಿವ್ ಸ್ಪಿರಿಟ್ ನಿಜಕ್ಕೂ ಖುಷಿ ಕೊಡುತ್ತೆ. ಹಾಗೆಯೇ ಪ್ರತಿದಿನ ಅರ್ಧ ಗಂಟೆಯ ಹೊತ್ತೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಆದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನ ನಾವು ಕೇಳೋದಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳ್ತಾನೆ. ಯಾರೆಲ್ಲ ಸದ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಹರೀಶ್, ರಘುನಾರಾಯಣ್, ಪರಿಮಳ, ಸುನಿಲ್ ಅಂಟಾಳ್ ಮರದ್, ಸುಧಾ ಬೂದಿಹಾಳ್, ಎಸ್ಎಂ ಶೋಭಾ, ದೇವಿ ಸಿಂಗ್, ಮಂಗಳಾ, ರೇಣುಕಾ, ಶ್ರೀನಾಥ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಕೂಚುಪುಡಿ ನೃತ್ಯದ ಸುತ್ತ ಹೆಣೆದಿದ್ದಂತಹ ಕತೆ ಇದ್ದಂತಹ ಈ ಚಿತ್ರ ಕನ್ನಡ ಹಾಗೆ ತೆಲುಗುನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡಿತ್ತು. ತೆಲುಗಿನಲ್ಲಿ 4 ನಂದಿ ಅವಾರ್ಡ್ಸ್ ಬಂದಿತ್ತು. ಹಾಗೆ ಕನ್ನಡದ ಚಿತ್ರದ ಅಭಿನಯಕ್ಕಾಗಿ ಗಿರೀಶ್ ಕಾರ್ನಾಡ್ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಅಂತ ಹೇಳಿದೆ. ಯಾವುದು ಆ ಚಿತ್ರ ಅಂತ ಕೇಳಿದಕ್ಕೆ ಸರಿಯಾದಂತಹ ಉತ್ತರ ಆನಂದ ಭೈರವಿ. ಕೆಲವರೆಲ್ಲ ವಂಶವೃಕ್ಷ ಅನ್ಕೊಂಡ್ರೆ, ಇನ್ನ ಕೆಲವರು ಶಂಕರಾಭರಣಂ ಅಂತ ಉತ್ತರ ಕೊಟ್ರೆ, ಆದರೆ ಅಲ್ಲ, ಆನಂದ ಭೈರವಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ತೆಲುಗಿನಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ವಾಯ್ಸ್ ಡಬ್ ಮಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ. ಹಿಂದಿಯ ಚಲನಚಿತ್ರರಂಗದ ಕುರಿತಾಗಿ ಒಂದು ಪ್ರಶ್ನೆ. 2015 ತೆರೆಕಂಡಂತಹ ತೆಲುಗಿನ ಈ ಚಿತ್ರ ಪೂರಿ ಜಗನ್ನಾಥ್ ಅವರು ನಿರ್ದೇಶಿಸಿದ್ರು, ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗಿತ್ತು. ತೆಲುಗಿನ ಇದೇ ಚಿತ್ರ ಹಿಂದಿಗೆ ಬಂದಾಗ ಒಳ್ಳೆಯ ರಿಮೇಕ್ ಮಾಡಿದ್ರು ಹಿಂದಿನಲ್ಲಿ. ಆಕ್ಷನ್ ಕಾಮಿಡಿ ಸಿನಿಮಾ ಅಂತಲೇ ಹೇಳಬಹುದು. ರಣವೀರ್ ಸಿಂಗ್, ಅಜಯ್ ದೇವಗನ್, ಸಾರಾ ಅಲಿ ಖಾನ್ ಅವರು ನಟಿಸಿದ್ರು. ಈ ಒಂದು ಹಿಂದಿ ಚಿತ್ರ ಯಾವುದು, ಹಿಂದಿ ಚಿತ್ರದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ಮೂಲ ತೆಲುಗು ಚಿತ್ರ 2015 ಬಂದಿದ್ರೆ, ಹಿಂದಿಯಲ್ಲಿ ಇದು 2018 ಬಂದಿತ್ತು. ಮತ್ತೆ ಆಕ್ಷನ್ ಕಾಮಿಡಿ ಸಿನಿಮಾ ಅಂತ ಹೇಳ್ತಾ ಇದ್ದೀನಿ. ರಣವೀರ್ ಸಿಂಗ್, ಅಜಯ್ ದೇವಗನ್, ಸಾರಾ ಅಲಿ ಖಾನ್ ಅವರು ನಟಿಸಿದ್ರು. ಯಾವುದು ಈ ಚಿತ್ರ, ಚಿತ್ರದ ಹೆಸರನ್ನ ನಮ್ಗೆ ಹೇಳಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಬಿಎಂ ವಿಶ್ವನಾಥ್, ಹಸನ್ ಸಾಬ್, ಹಾಗೆ ಶ್ರೇಯಾ ಬಾಗಲ್ಕೋಟ್, ಅನಿಲ್ ಭಿಷ್ಟಣ್ಣನವರ್ ಹಾಗೂ ತಿರುಕನ ಬಳಗದವರು, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. 2015 ಬಂದಂತಹ ತೆಲುಗಿನ ಚಿತ್ರ ಪುರಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ತುಂಬಾನೇ ಸದ್ದು ಮಾಡಿತ್ತು ತೆಲುಗುನಲ್ಲಿ. ಅದೇ ಚಿತ್ರ ಹಿಂದಿಯಲ್ಲಿ ರೀಮೇಕ್ ಆಯಿತು 2018 ಒಳ್ಳೆಯ ಆಕ್ಷನ್ ಕಾಮಿಡಿ ಸಿನಿಮಾ ಅಂತ ಹೇಳಿದ್ದೆ. ಅಜಯ್ ದೇವಗನ್, ರಣವೀರ್ ಸಿಂಗ್ ಹಾಗೇನೆ ಸಾರಾ ಅಲಿ ಖಾನ್ ಅಭಿನಯಿಸಿದ್ರು. ಚಿತ್ರದ ಹೆಸರೇನು ಅಂತ ಕೇಳಿದೆ. ಚಿತ್ರದ ಹೆಸರು ತುಂಬಾ ಜನ ಸರಿಯಾಗಿ ಉತ್ತರ ಕಳಿಸಿದ್ರಿ. ಹೌದು, ಸಿಂಬಾ ಅನ್ನೋದು ಚಿತ್ರದ ಹೆಸರಾಗಿತ್ತು. ಸಿಂಬಾ ಅನ್ನೋದು ಚಿತ್ರದ ಹೆಸರು. ಸರಿಯಾದಂತಹ ಉತ್ತರ ಕಳಿಸಿದ ಎಲ್ರಿಗೂ ಕೂಡ ಅಭಿನಂದನೆಗಳು. ಟೆಂಪರ್ ಅಂತ 2015 ತೆಲುಗು ಚಿತ್ರ ಬಂದಿತ್ತು. ಓಕೆ, ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಯಾರೆಲ್ಲ ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. 4:01:40 ಇದ್ದೇವೆ. ಬಿಸಿನೆಸ್ ಬಸ್ ಅಲ್ಲಿ ನಮ್ಮ ಜೊತೆಯಾಗಿ ಡಾಕ್ಟರ್ ಮಾನಸ ನಾಗಭೂಷಣಂ ಅವರು ಇದ್ದಾರೆ. ಡಾಕ್ಟರ್ ಮಾನಸ ನಾಗಭೂಷಣಂ ಒಬ್ಬ ಬರಹಗಾರ್ತಿ, ಕೋಚ್, ಸಂಶೋಧಕಿ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕಿ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮಹತ್ವದ ಕೊಡುಗೆಗಳನ್ನ ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಇವರ ಹತ್ತಿರದಲ್ಲೇ 10 ವಿದ್ಯಾರ್ಥಿಗಳು ಪಿಎಚ್ಡಿ ವ್ಯಾಸಂಗ ಮಾಡಿ ಪದವಿಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಮತ್ತೆ ಇದಲ್ಲದೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ISBR, ಅಮಿಟಿ ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್, ಹಾಗೆ PESR ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್ನ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಭಕ್ತಿ, ದೇವಾಲಯ ಮತ್ತು ಭಕ್ತರನ್ನು ಒಂದುಗೂಡಿಸುವಂತಹ ಎಐ ವೇದಿಕೆ ದೈವ ಭಾರತಿ ಟೆಕ್ನಾಲಜೀಸ್ನ ಸ್ಥಾಪಕ ಸಿಇಒ ಕೂಡ ಆಗಿದ್ದಾರೆ. ಮಹಿಳಾ ಸಬಲೀಕರಣ ಅವರ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಅವರ ಪಿಎಚ್ಡಿ ಸಂಶೋಧನೆಯೇ ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣಾ ಪದ್ಧತಿಗಳ ಕುರಿತಾಗಿ ಇತ್ತು. ಇವರು ಇವತ್ತು ನಮ್ಮ ಬಿಸಿನೆಸ್ ಬಸ್ನಲ್ಲಿ ಬಂದಿರೋದು ನಮಗಂತೂ ನಿಜಕ್ಕೂ ಕೂಡ ತುಂಬಾ ಹೆಮ್ಮೆಯ ಸಂತೋಷದ ಸಂಗತಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಮೇಡಮ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
1: ನಮಸ್ಕಾರ.
0: ನೀವು ಆಲ್ಮೋಸ್ಟ್ 3 ಕೂಡ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರ ಮತ್ತು ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಹಂತದಲ್ಲಿ ಉದ್ಯಮಿ ಆಗಬೇಕು ಅಂತ ಆಗಿ ಇವಾಗ ಸಿಇಒ ಕೂಡ ಆಗಿದ್ದೀರಿ, ಅದಕ್ಕೆ ಪ್ರೇರೇಪಿಸಿದಂತಹ ಅಂಶ ಯಾವುದು ಅಂತ ಕೇಳಬಹುದಾ?
1: ಅಂದರೆ ನಾನು ಎಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ನನ್ನದೇ ಸ್ವಂತದ್ದಿರಬಹುದು ಅಥವಾ ಬೇರೆ ಎಲ್ಲಾದರೂ ನಾನು ಕೆಲಸ ಮಾಡಿದ್ರು ಕೂಡ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಗೋತೀನಿ. ಒಂದೇನಂತ ಹೇಳಿದ್ರೆ ಹೊಸತನ. ನಾನು ಏನೇ ಮಾಡೋದ್ರಲ್ಲೂ ಒಂದು ಹೊಸತನ ಇರಬೇಕು ಅನ್ನೋವಂಥದ್ದು. ಎರಡನೇದಾಗಿ ಸ್ವಂತಿಕೆ, ಇದು ನನ್ನದು. ನಾನು ಯಾವುದೇ ಒಂದು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ನನ್ನದೇ ಸ್ವಂತ ಸಂಸ್ಥೆ ಆಗಿದ್ದರೂ ಕೂಡ ಅದು ಸ್ವಂತಿಕೆ, ಅಂದರೆ ನನ್ನದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು. ಮೂರನೇದಾಗಿ ಇದರಿಂದ ನಾವೇನು ಮಾಡ್ತಿದ್ದೀವೋ ಅದರಿಂದ ಪರಿಣಾಮ ಏನು, ಅದರ ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತು ಮಾಡ್ತಾ ಇದೆ ಅನ್ನೋದನ್ನು ನೋಡುವಂಥದ್ದು. ಮತ್ತು ಒಂದು ಸಮಸ್ಯೆನ ನಾವು ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ, ಒಂದು ಹೊಸ ರೀತಿಯಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ. ಸೊ ನಮ್ಮದು ಸ್ವಂತ ನಮ್ಮದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವು ಇನ್ನೊಂದು ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನು ನಾವು ಆಂಟ್ರಪ್ರಿನಿಯರ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬ ಮುಖ್ಯನೇ ಹೊರತು ನಾವು ಯಾವ ಸಂಸ್ಥೆನಲ್ಲಿ ನಾವು ಮಾಡ್ತಿದ್ದೀವಿ ಅಂತ. ನನಗೆ ಟ್ರಾನ್ಸಿಷನ್ ಏನು ಕಷ್ಟ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಂದು ನಾನು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಒಂದು 4 ಅಂಶಗಳನ್ನ ನಾನು ನೋಡ್ತೀನಿ.
0: ಹೌದು,
1: ಆದ್ರಿಂದ ನನಗೆ ಇದೇನೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅನ್ನೋದು ನನಗೆ ಅನ್ಸಿಲ್ಲ.
0: ಓಕೆ, ಅಂದ್ರೆ ಅಷ್ಟು ಉದ್ಯಮಗಳನ್ನ ಕಟ್ಟದೇ ಇದ್ರು ಬೆಳೆಸಿದಂತಹ ಕೀರ್ತಿ ಅಂತೂ ನಿಮ್ದು, ಮತ್ತೆ ಇದೀಗ ನಿಮ್ಮದೇ ಉದ್ಯಮವನ್ನ ಕಟ್ಟಿ ಬೆಳೆಸ್ತಾ ಇದ್ದೀರಿ. ಈಗ ದೈವ ಭಾರತಿ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಹೇಳಿದೆ, ಅದರ ಸಿಇಒ ನೀವು ಅಂತ. ಈ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಪ್ರಯತ್ನಿಸ್ತಾ ಇದೆ, ಇದ್ರ ಬಗ್ಗೆ ಹೇಳಬಹುದಾ?
1: ನಿಮಗೆ ಗೊತ್ತಿರೋ ಹಾಗೆ AI ಟೆಕ್ನಾಲಜಿ ಈಗ ನಮ್ಮ ಟೆಕ್ನಾಲಜಿ ಸ್ಪೇಸ್ಗೆ, ದಟ್ ಈಸ್ ವಾಟ್ ಇಸ್ ರೂಲಿಂಗ್ ದ ಹೋಲ್ ಇದು.
0: ಹೌದು.
1: ಸೊ ಈ AI ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಿದೆ, ಅಲ್ಲಿ ಬರ್ತಾ ಇರೋವಂಥ ಗ್ಯಾಪ್ಸ್ ಏನಿದೆ, ಆ ಗ್ಯಾಪ್ಸ್ನ ಫುಲ್ಫಿಲ್ ಮಾಡುವಂಥ ಒಂದು ಸಂಸ್ಥೆ ದೈವಭಾರತಿ ಟೆಕ್ನಾಲಜೀಸ್ ಅಂತ ಹೇಳಿದ್ರೆ, ನಮಗೆ ಸ್ಪಿರಿಚುವಲ್ ಜರ್ನಿನಲ್ಲಿ ನಮಗೆ ದೇವ್ರ ಪೂಜೆ ಇರಬಹುದು, ಕ್ಷೇತ್ರಗಳಿಗೆ

0: ನಾವು ಕನೆಕ್ಟ್ ಆಗುವಂಥದ್ದು ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂಥದ್ದು ಇರ್ಬೋದು, ಮತ್ತು ಅಸ್ಟ್ರಾಲಜಿನಲ್ಲಿ ನಮಗೆ ಬೇರೆ ಬೇರೆ ದೈವಿಕವಾದ ಒಂದು ಸಲಹೆಗಳು, ರೆಮಿಡೀಸ್ ಅಂತ ಏನು ಹೇಳ್ತೀವಿ ಅಂಥದ್ದಿರ್ಬೋದು, ಅಥವಾ ಇನ್ನೊಂದು ಅಂದರೆ ಸ್ಪಿರಿಚುವಲ್ ಕಂಟೆಂಟ್, ಬೇರೆ ಬೇರೆ ಸ್ಪಿರಿಚುವಲ್ ಕಂಟೆಂಟ್ ಇದೆ, ನಾವು ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಇಂಥ ಎಲ್ಲವನ್ನು ಒದಗಿಸ್ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ದೈವ್ ಅಂತ ಹೇಳಿ ಒಂದು ಆ್ಯಪ್ ಮಾಡ್ತಾ ಇದ್ದೀವಿ, ದೈವ್ ಭಾರತಿ ಟೆಕ್ನಾಲಜೀಸ್ ಮೂಲಕ. ಸೊ ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ.
1: ತುಂಬಾ ಇನ್ಸ್ಪೈರಿಂಗ್ ಆಗಿ ಇದೆ, ಯಾಕೆಂದ್ರೆ ಟೆಕ್ನಾಲಜಿ ಅಂತಂದ್ರೆ ಸೈನ್ಸ್ ಅಂದ್ರೆ ಯಾವತ್ತಿಗೂ ಕೂಡ ಅದು ದೇವರಿಂದ ಅಥವಾ ಆಸ್ತಿಕತೆಯಿಂದ ದೂರ ಉಳಿಬೇಕು ಅಂತ ಇಲ್ಲ. ಎಷ್ಟೋ ಜನ ಸೈಂಟಿಸ್ಟ್ಗಳು ದೇವರನ್ನು ನಂಬುವವರಾಗಿದ್ರು, ಆಲ್ಬರ್ಟ್ ಐನ್ಸ್ಟೈನ್ ಇಂದ ಹಿಡಿದು ಎಲ್ಲ ಒಂದ್ ಕಡೆ ತುಂಬಾ ಫಿಸಿಕ್ಸ್ ಓದ್ಕೊಂಡವರು ಮೆಟಾಫಿಸಿಕ್ಸ್ ಬಗ್ಗೆನೂ ತುಂಬಾ ಆಸಕ್ತಿಯನ್ನು ಹೊಂದಿರ್ತಾರೆ, ಅತಿ ಭೌತಿಕತೆಯ ಕುರಿತಾಗಿ ಕೂಡ. ಇವೆಲ್ಲ ಇನ್ಫಾರ್ಮೇಶನ್, ಇವೆಲ್ಲ ಮಾತುಕತೆ ಖಂಡಿತವಾಗ್ಲೂ ನಮ್ಗೆ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಅಂತ ಹೇಳ್ತಾನೆ. ಮಹಿಳಾ ಉದ್ಯಮಿ ಅಂತ ಅಂದ ಕೂಡಲೇ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅವರಿಗೆ ಇದ್ದಂತಹ ಸವಾಲುಗಳೇನಿರಬಹುದು ಅಂತ. ಯಾಕೆಂದ್ರೆ ಯಾವುದೇ ಉದ್ಯಮಿಗೂ ಕೂಡ ಸವಾಲುಗಳಿರುತ್ತೆ, ಮಹಿಳೆಯರಿಗೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಲ್ಲಿ ಕೇಳ್ಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಇದ್ದಂತಹ ಸವಾಲುಗಳೇನು?
0: ಅಂದರೆ ನಾವು ಮಹಿಳೆಯರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾಲಿಟ್ಟಾಗ ನಮಗೆ ನಮ್ಮದೇ ಆದಂಥ ಒಂದಷ್ಟು ಇಮ್ಯಾಜಿನರಿ ಲೈನ್ಸ್ನ ನಾವು ಹಾಕೋತೀವಿ. ಇದು ಮಾಡಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ, ಅಂದರೆ ಒಂದು ಕಂಫರ್ಟ್ ಝೋನಲ್ಲಿ ಕೆಲಸ ಮಾಡಬೇಕು ಅಂದರೆ ಈ ಅಂದರೆ ಪ್ರೋಟೋಟೈಪ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಈ ಕ್ಷೇತ್ರದಲ್ಲಾದರೆ ಮಹಿಳೆಯರು ಕೆಲಸ ಮಾಡಬಹುದು, ಇದಾದರೆ ಕಷ್ಟ ಆಗತ್ತೆ ಅಂತ ನಮ್ಮದೇ ಆದಂಥ ಕೆಲವು ಸವಾಲುಗಳನ್ನ ನಾವೇ ಹಾಕೊಂಡಿರುವಂಥ ಚೌಕಟ್ಟುಗಳನ್ನ ನಾವು ಹಾಕೊಂಡಿರುವಂಥದ್ದು ನಮ್ಮದು ಫ್ರೇಮ್ ಆಫ್ ಮೈಂಡ್ ಒಂದು ಇರುತ್ತೆ. ಸೊ ಅದು ಒಂದು ದೊಡ್ಡ ಸವಾಲು, ಅದನ್ನೇ ಎದುರಿಸ್ಬೇಕಾಗಿರೋದು. ಅಂದರೆ ನಮ್ಮ ಮೈಂಡ್ ಸೆಟ್ನ ನಾವು ಅಲ್ಲಿಂದ ಆಚೆ ಬಂದು ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋವಂಥದ್ದು ಒಂದಿದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಸಮಾಜ ಕೂಡ ಹೀಗೆ ಮಾತಾಡ್ತಾ ಹೋಗುತ್ತೆ, ನಿನ್ನಲ್ಲಿ ಆ ಆಂಟ್ರಪ್ರಿನಿಯರ್ಲ್ ಇನ್ಸ್ಟಿಂಕ್ಟ್ ಇಲ್ವಲ್ಲ, ನೀನು ನಿನಗೆ ಇದೆಲ್ಲ ಮಾಡಲಿಕ್ಕಾಗತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಬರುತ್ತೆ. ಎಲ್ಲ ನಮ್ಮ ಸುತ್ತಮುತ್ತಲ ಜನ ಇದೇ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅದನ್ನು ಇಲ್ಲ ನಂದು ಒಂದೇನೋ ಒಂದು ಗುರಿ ಇದೆ, ಆ ಗುರಿನ ನಾನು ಸಾಧಿಸ್ಬೇಕು, ಆ ನಿಟ್ಟಿನಲ್ಲಿ ನಾನು ನಡಿಬೇಕು ಅನ್ನೋದು ಏನಿದೆ ಆ ಥರ ಹೋಗುವಂಥದ್ದು ನಮಗೆ ಒಂದು ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಅಂದರೆ ನಮ್ಮ ಮಾನಸಿಕವಾದ ಚೌಕಟ್ಟು ಮತ್ತು ನಮ್ಮ ಸುತ್ತಮುತ್ತಲಿನ ಸಮಾಜ. ಬಟ್ ನನಗನ್ಸೋದು ಎಕ್ಸ್ಟರ್ನಲ್ ಏನಿದೆಯಲ್ಲ, ಇವಾಗ ಏನೋ ನಾವು ಸ್ಟಾರ್ಟ್ಅಪ್ ಇಂಡಿಯಾಲಿ ರಿಜಿಸ್ಟರ್ ಮಾಡ್ಬೇಕು ಅನ್ನೋದಾಗ್ಲಿ ಅಥವಾ ಇನ್ಯಾವುದೋ ಮಾಡ್ಬೇಕು, ಅದೆಲ್ಲ ಏನು ಅದ್ಯಾವುದು ಕಷ್ಟ ಇಲ್ಲ. ನಾವು ಒಂದು ಹೆಜ್ಜೆ ಒಳಗಿನ ಯುದ್ಧ ಗೆಲ್ಲಬೇಕು, ಒಂದು ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದನ್ನು ಕನ್ಸಿಸ್ಟೆಂಟ್ ಆಗಿ ಅದನ್ನು ಪರ್ಸ್ಯೂ ಮಾಡೋ ಅಂಥ ಒಂದು ನಮಗೆ ಛಲ ಬೇಕು.
1: ನಿಜ. ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಡಾಕ್ಟರ್ ಮಾನಸ ನಾಗಭೂಷಣಂ ಅವರೊಂದಿಗಿನ ಮಾತುಕತೆಯನ್ನ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಪ್ರಶ್ನೆಗಳನ್ನ ಕಳಿಸಬಹುದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
2: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
3: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
2: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
3: HAL is bringing together private industry and thousands of MSMEs to create a powerful defense manufacturing ecosystem.
2: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
4: 12 saal vishwas ke, vikas ke, jan kalyan ke.

0: ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಬಿಸಿನೆಸ್ ಬಸ್ ಅಲ್ಲಿ ನಮ್ಮ ಜೊತೆಯಾಗಿ ಡಾಕ್ಟರ್ ಮನಸಾ ನಾಗಭೂಷಣಂ ಅವರು ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೀವಿ. ಈಗ ಕಾಲ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದೆ ಅಂತ ಅನ್ಸುತ್ತೆ. ಪ್ರತಿ ಸಲವೂ ಕೂಡ ಅದು ಅನ್ಸೋದು ಹೌದು. ಆದ್ರೆ 10 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವೀಗ ಕಂಪೇರ್ ಮಾಡೋದಾದ್ರೆ ಮಹಿಳೆಯರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಮತ್ತೆ ಆ ಒಂದು ಏರಿಯಾದಲ್ಲಿ ಯಾವ ಬಗೆಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ?
1: ಆ ಬದಲಾವಣೆ ಎಷ್ಟಾಗಿದೆ ಅನ್ನೋದನ್ನ ಒಂದು ನಾವು ಊಹಿಸೋಕ್ಕೂ ಕಷ್ಟ ಆಗತ್ತೆ ಅಂತ ಅನಿಸ್ತಾ ಇದೆ. ಓವರ್ಆಲ್ ಆಂಟರ್ಪ್ರಿನಿಯರ್ಶಿಪ್ ಜರ್ನಿ ಅನ್ನೋದೇ ತುಂಬ ಈ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ನಮ್ದು ಏನು ಕಾನ್ಸೆಪ್ಟ್ ಶುರು ಆಗಿದೆ, ಅದಾದ ನಂತರ ಒಂದು ಒಂದು ಸೀ ಚೇಂಜ್ ಅಂತ ಹೇಳ್ಬೋದು. ಇಟ್ಸ್ ಅ ಕಂಪ್ಲೀಟ್ ಒಂದು 360 ಡಿಗ್ರಿ ಬದಲಾವಣೆ ಆಗಿದೆ. ಅಂದರೆ ನಾನು 2009 ನಾನು ಒಂದು ನಂದೇ ಒಂದಾದ ಕಂಪನಿ ಶುರು ಮಾಡಿದ್ದೆ. ಅವಾಗ ನಾವು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಿದ್ದು, ಬಟ್ ಆದರೆ ಅದೆಲ್ಲ ತುಂಬಾ ಮ್ಯಾನ್ಯುಯಲ್ ಆಗಿ ಮಾಡುವಂಥ ಕೆಲಸಗಳು ಆ ಥರ ಎಲ್ಲ ಇತ್ತು. ಈಗ ನಿಮಗೆ AI ಟೆಕ್ನಾಲಜಿ ಬಂದ್ಬಿಟ್ಟು ಇಟ್ ಹ್ಯಾಸ್ ರೂಲ್ಡ್ ದ ಇದು ಕಂಪ್ಲೀಟ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಬದಲಾಗಿದೆ ಅದೊಂದು. ಮತ್ತು ಈ ಒಂದು ಎಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ, ಈ ಆಂಟ್ರಪ್ರಿನಿಯರ್ಶಿಪ್ಗೆ ಒಂದು ಎಕೋಸಿಸ್ಟಮ್ ಅಂದರೆ ಇಟ್ ಹ್ಯಾಸ್ ಎಕೋಸಿಸ್ಟಮ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದಿಸ್ ಆಂಟ್ರಪ್ರಿನಿಯರ್ಶಿಪ್ ಎಕೋಸಿಸ್ಟಮ್ ಹ್ಯಾಸ್ ಬಿಕಮ್ ಎ ಬಜ್ ವರ್ಡ್ ಅಂತ ಹೇಳ್ಬೋದು.
0: ಹೌದು,
1: ಅಂದರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರೂ ಈಗ ಯಾರೂ ಆ ಒಂದು ಹೆಸಿಟೇಷನ್ನು ನಾನೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಸ್ಪಾರ್ಕ್ ಇದ್ದೇ ಇದೆ. ಅಂದರೆ ನಾವು ಸ್ಟೂಡೆಂಟ್ಸ್ನೆಲ್ಲ ಮಾತಾಡ್ತೀವಲ್ಲ, ಎಲ್ಲರೂ ಹೇಳ್ತಾರೆ ನಾನೊಂದು 2-3 ವರ್ಷ ಕೆಲಸ ಮಾಡಿದ್ಮೇಲೆ ನಂದೇ ಒಂದು ಸ್ವಂತ ಕಂಪನಿನ ನಾನು ಆರಂಭ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ಮಹಿಳೆಯರಿಗೂ ಕೂಡ ಈ ಒಂದು ಇದು ತುಂಬಾ ಜಾಸ್ತಿ ಆಗಿದೆ. ನಾನು ಸುಮಾರು ಮಹಿಳಾ ಸಂಘಟನೆಗಳು ಈ ವುಮೆನ್ ಆಂಟ್ರಪ್ರಿನಲ್ ಸಂಘಟನೆಗಳ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ನೋಡಿದಾಗ ಆ ಒಂದು ಸ್ಪಾರ್ಕ್ ಏನಿದೆ, ಒಂದು 10 ವರ್ಷ ಹಿಂದೆ ಏನಿತ್ತು ಇವಾಗ ಏನಿದೆ ಅದು ಸಾಕಷ್ಟು

0: ಬದಲಾವಣೆ ಆಗಿದೆ ಅಂತ ನನಗೆ ಅನ್ಸುತ್ತೆ.
1: ಮೋಸ್ಟ್ಲಿ ನನ್ಗನ್ಸೋದು ಈ ಕೋವಿಡ್ ಸಮಯದಲ್ಲಿ ಆದಂತಹ ಬದಲಾವಣೆಗಳು, ಯಾರಿಗೆಲ್ಲ ಕೂಡ ಕೆಲಸ ಇತ್ತು, ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡ್ರು, ಮತ್ತೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಸಮಯದಲ್ಲಿ ಹೆಣ್ಮಕ್ಳು ಇನ್ನಷ್ಟು ತಮ್ಮ ಒಳಗಿದ್ದಂತಹ ಗಟ್ಟಿತನವನ್ನ ಪ್ರದರ್ಶಿಸಿದ್ರು ಅಂತ ಅನ್ಸುತ್ತೆ. ತುಂಬಾ ಜನ ಆ ಟೈಮ್ನಲ್ಲಿ ಮನೆಯಿಂದಲೇ ಚಟ್ನಿ ಪುಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ರು, ಮನೆಯಿಂದಲೇ ಅವರು ಬೇರೆ ಬೇರೆ ಬಗೆಯ ಬಿಸ್ನೆಸ್ಗಳನ್ನ ಶುರು ಮಾಡ್ತಾ ಬಂದ್ರು. ಆ ಒಂದು ಚೇಂಜ್ ಕೂಡ, ಆ ಒಂದು ಶಿಫ್ಟ್ ಕೂಡ,
0: ಮೈಕ್ರೋ ಎಂಟರ್ಪ್ರೈಸಸ್, ನಾವು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನು ಹೇಳ್ತೀವಿ ಅದರೊಳಗೆ ಮಹಿಳೆಯರು ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅದನ್ನ ಹೇಳಬಹುದು. ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ಟೆಮ್ ಅನ್ನೋದು, ಸ್ಟೆಮ್ ಫಾರ್ ವುಮೆನ್ ಅಂತ ನೀವು ಕೇಳಿದ್ದೀರಾ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ, ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇನು ಕಡಿಮೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೀಟ್ಸ್ ನೋಡಿದಾಗ ಎಷ್ಟು ಜನ ತಗೋತಾರೆ. ಸೊ ಈ ತರ ಟೆಕ್ ಸ್ಟಾರ್ಟ್ಅಪ್ಸ್, ಟೆಕ್ ಸ್ಟಾರ್ಟ್ಅಪ್ಸ್ ಮತ್ತೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂತ ನಾವೇನು ಹೇಳ್ತೀವಿ ಅದರೊಳಗೆ ಸ್ವಲ್ಪ ಅಂದ್ರೆ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ವಿಮೆನ್. ಸೊ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ನೀವೇನು ಹೇಳಿದ್ರಲ್ಲ ಇವಾಗ ಕೋವಿಡ್ ಟೈಮಲ್ಲಿ ಈ ಥರದೊಂದು ಪಿಕಪ್ ಆಯಿತು ಅಂತ ಹೇಳಿಬಿಟ್ಟು, ಅಂದರೆ ದೇರ್ ಆರ್ ಡಿಫ್ರೆಂಟ್ ವೇವ್ಸ್, ಆ ಥರ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಈ ಥರ ಪಿಕಪ್ ಆಗಿರುವಂಥದ್ದು. ಇವಾಗ AI ವೇವ್ ಆಗಿದೆ ಅಲ್ವಾ, ಈಗ ಕೂಡ ತುಂಬ ಜನ, ನೀವು ಎಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ನ ನೋಡ್ತಾ ಇದ್ದೀರಾ, ಆಮೇಲೆ ಸ್ಮಾಲ್ ಬಿಸ್ನೆಸಸ್, ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ದಿನಾ ನೋಡ್ತೀವಲ್ಲ, ನಾವು ಯೂಟ್ಯೂಬಲ್ಲಿ ಇರಬಹುದು, ಫೇಸ್ಬುಕ್ಕಲ್ಲಿ ಇರಬಹುದು. ಸೊ ಎಷ್ಟು ಜನ ಮಹಿಳೆಯರು ಈ ಥರದ್ದು ಸ್ಮಾಲ್ ಬಿಸ್ನೆಸ್ನ ಲೀಡ್ ಮಾಡ್ತಾ ಇದ್ದಾರೆ. ಮತ್ತು ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಎಷ್ಟೊಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಕ್ಸೆಸ್ ಕೂಡ ಮಹಿಳೆಯರಿಗೆ ಹೆಚ್ಚಿರೋದ್ರಿಂದ, ನೀವು ಈ ಬೊಟಿಕ್ ಕೈಂಡ್ ಆಫ್ ಬಿಸ್ನೆಸಸ್ ಏನಿತ್ತು ಇವಾಗ ಕ್ಲೋದಿಂಗ್ ಇರಬಹುದು, ಮಹಿಳೆಯರಿಗೆ ಕ್ಲೋಸ್ ಆಗಿರೋ ಅಂತದ್ದು, ಅಂದ್ರೆ ಕ್ಲೋದಿಂಗ್, ಜುವೆಲ್ರಿ, ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್, ಸೊ ಯೋಗ
1: ಕ್ಲಾಸಸ್,
0: ಈ ತರದ್ದೆಲ್ಲಾನು ತುಂಬಾನೇ ಲಾರ್ಜ್ ಸ್ಕೇಲ್ ಅಲ್ಲಿ ನಡೀತಾ ಇದೆ ಅಂತ, ದೇರ್ ಇಸ್ ಅ ಟೋಟಲ್ ಚೇಂಜ್ ಇನ್ ದ ಎಕೋಸಿಸ್ಟಮ್ ಅಂತ ಹೇಳ್ಬಹುದು.
1: ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳೋದಕ್ಕೆ. ಮತ್ತೆ ನಾವು ಸುತ್ತಮುತ್ತ ಉದಾಹರಣೆಗಳ ಕೂಡ ಕಾಣಿಸ್ತಾ ಇದ್ದಾರೆ. ಒಂದು ಕಾಲಕ್ಕೆ ಓದು ಮುಗಿಸಿ ಕೆಲಸಕ್ಕೆ ಸೇರ್ತೀನಿ ಅಂತ ಇದ್ದವರು, ಇವಾಗ ನೀವು ಹೇಳಿದ ಹಾಗೆ ಕೆಲಸ ದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ.
0: ಅಂದ್ರೆ
1: ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ಬಿಸ್ನೆಸ್ ವುಮೆನ್ ಕಾಣಿಸ್ತಾ ಇದ್ದಾರೆ ನಮಗೀಗ.
0: ಹೌದು, ಸ್ಟೂಡೆಂಟ್ಸ್ ಯಾರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಇರ್ತಾರೆ, ಆಗ್ಲೇ ಅವ್ರು ಪ್ಯಾರಲಲ್ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ, ಆನ್ಲೈನ್ ಬಿಸ್ನೆಸಸ್ ನ.
1: ಹೌದು,
0: ಸೊ ಅಷ್ಟು ಲೆವೆಲ್ಗೆ ಈಗ ಎಲ್ರಿಗೂ ಆ ಒಂದು ಇದು ಇಂಗಿತ ಮತ್ತೆ ಮಾಡಬೇಕು ಅನ್ನೋ ಒಂದು ಆಸೆ, ಹುರುಪು ಅದು ಇದೆ, ಉತ್ಸಾಹ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮ್ಮ ಸರ್ಕಾರನೂ ಕಾರಣ. ಈಗ ನಾವು ಏನು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಿದ್ದೀವಿ, ಮತ್ತೆ ಅದರೊಳಗೆ ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈವನ್ ಕಾಲೇಜ್ಗಳಲ್ಲೂ ಅಷ್ಟೇ, ಪ್ರತಿ ಕಾಲೇಜ್ಗಳಲ್ಲೂ ಸ್ಟಾರ್ಟ್ಅಪ್ ಮೆಂಟರ್ಶಿಪ್ ಇರುತ್ತೆ. ನೀವು ಯಾವುದೇ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಇನ್ಕ್ಯುಬೇಷನ್ ಸೆಂಟರು, ಮತ್ತೆ ಅದಕ್ಕೆ ಸೂಕ್ತವಾದಂಥ ಲೀಗಲ್ ಅಡ್ವೈಸ್ ಇರಬಹುದು, ಅಥವಾ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಫೈನಾನ್ಷಿಯಲಿ ಹೇಗೆ ಯೋಚನೆ ಮಾಡಬೇಕು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೇಗೆ ತಯಾರು ಮಾಡಬೇಕು ಅನ್ನೋದೆಲ್ಲ ಆ ಎಕೋಸಿಸ್ಟಮ್ ಅಲ್ಲಿ ಆ ಬದಲಾವಣೆಗಳು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಬಂದಿದೆ. ಸೊ ಹಾಗಾಗಿ ನಿಮಗೆ ಗ್ರಾಸ್ ರೂಟ್ ಇಂದ ಬದಲಾವಣೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಈ ಕಾಲದಲ್ಲಿ ಅಂತ ಅನ್ಸುತ್ತೆ.
1: ನಿಜಕ್ಕೂ ತುಂಬಾ ಸಂತೋಷದ ಸುದ್ದಿ ಇದು. ಮತ್ತೊಂದು ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಸೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಡಾಕ್ಟರ್ ಮನಸಾ ಅವರೊಂದಿಗಿನ ಮಾತುಕತೆಯನ್ನ. ನಿಮ್ಮಲ್ಲೂ ಪ್ರಶ್ನೆಗಳಿರಬಹುದು, ಖಂಡಿತವಾಗ್ಲೂ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ವಿ. ಶ್ರೀನಾಥ್ ಅವರು ಹೇಳ್ತಿದ್ದಾರೆ, ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಪ್ರೋಗ್ರಾಮ್ ಅಂತ. ಖಂಡಿತ, ಒಂದು ಗಂಟೆಯ ಹೊತ್ತು ಪೂರ್ತಿ ನಮ್ಮ ಜ್ಯೋತಿಯಾಗಿರಿ.

0: ಆಕಾಶವಾಣಿ ಎಫ್ಎಂ ರಾಯಂಪೋದಲ್ಲಿ ಬಿಸ್ನೆಸ್ ಬಸ್ ನಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಡಾಕ್ಟರ್ ಮನಸಾ ನಾಗಭೂಷಣಂ ಅವರು ಇದ್ದಾರೆ. ಮನಸಾ ನಾಗಭೂಷಣಂ ಮೇಡಮ್, ನೀವು ಸರ್ಕಾರದ ವಿವಿಧ ಯೋಜನೆಗಳ ಜೊತೆಗೂ ಕೂಡ ಕೆಲಸ ಮಾಡಿದ್ದೀರಿ. ನೀವು ಸರ್ಕಾರದಲ್ಲಿ ಒಂದು ಐಡಿಯಾ, ಒಂದು ಪರಿಕಲ್ಪನೆ ಇದೆ, ಏನಂದ್ರೆ ಮಹಿಳೆಯರಿಂದಲೇ ನಡೆಸಲ್ಪಟ್ಟಂತಹ ಸಂಸ್ಥೆಗಳು, ನಡೆಸಲ್ಪಟ್ಟಂತಹ ಒಂದು ಬಿಸ್ನೆಸ್ಗಳು ಅಂತ. ಈ ಒಂದು ಅಂಶದ ಕುರಿತಾಗಿ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು?
1: ಅಂದರೆ ಇಷ್ಟು ವರ್ಷಗಳು ನಾವು ಹಿಂದೆ ನೋಡಿದಾಗ ವಿಮೆನ್ ಡೆವಲಪ್ಮೆಂಟ್ ಅಂತ ಇತ್ತು, ಮಹಿಳೆಯರ ಪ್ರಗತಿ ಅಂತ. ಆದರೆ ಈಗ ಅದು ಒಂದು ಬದಲಾವಣೆ. ಏನು ಅಂದರೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಈ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಫ್ರಮ್ ಪ್ಯಾಸಿವ್ ರಿಸಿಪಿಯಂಟ್ಸ್, ಅಂದರೆ ನೀವು ಬೆನಿಫಿಷಿಯರಿ ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನಮಗೆ ಯಾವಾಗ್ಲೂ ಮಹಿಳೆಯರ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡಿಕೊಂಡಾಗ ತುಂಬಾ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅನ್ನೋದೆಲ್ಲ ಇತ್ತಲ್ಲ. ಸೊ ಈಗ 33% ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಮುಂದಿಟ್ಟಿದ್ದು. ಏನೋ ಆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಸೊ ಟು ಆಕ್ಟಿವ್ ಲೀಡರ್ಶಿಪ್, ವಿಮೆನ್ ಶುಡ್ ಬಿಕಮ್ ಆಕ್ಟಿವ್ ಲೀಡರ್ಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿರುವಂಥದ್ದು. ಸೊ ದೇರ್ ಈಸ್ ಅ ಥಾಟ್ ಪ್ರೊಸೆಸ್ ಚೇಂಜ್ ಫ್ರಮ್ ವಿಮೆನ್.

ಡೆವಲಪ್ಮೆಂಟ್ ವಿಮೆನ್ ಲೆಡ್ ಡೆವಲಪ್ಮೆಂಟ್. ಸೊ ಈಗ ಮಹಿಳೆಯರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕಾಗಿದೆ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ನ. ಇದು ಮಹಿಳಾ ಸಬಲೀಕರಣದ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಮ್ಗೆ 33% ಆಗೋಗ್ಬಿಟ್ಟಿದ್ದಿದ್ರೆ ಇದು ಯಾಕೆಂದರೆ ನಾವು ಗ್ರಾಸ್ ರೂಟ್ಸಲ್ಲಿ ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಬದಲಾವಣೆಗಳಿರಬಹುದು, ಮತ್ತು ಸ್ಟಾರ್ಟಪ್ಸಲ್ಲಿ ಏನು ಬದಲಾವಣೆ ಆಗ್ತಾ ಇದೆ. ನಾನು ಇಷ್ಟೊತ್ತು ಏನು ಹೇಳ್ತಾ ಇದ್ದೀನಿ, ಒಂದು ಮಹಿಳೆಯರಿಗೆ ಸಾಕಷ್ಟು

0: ನಮಗೆ ಟಾಪ್ ಲೆವೆಲಲ್ಲಿ ಕೂಡ ನಮಗೆ ಆ ರೀತಿಯಾದಂಥ ಒಂದು ಬದಲಾವಣೆ ಸಿಕ್ಕರೆ ಅಂದರೆ ನಿಮಗೆ ಇಟ್ ವಿಲ್ ಬಿ ಲೈಕ್ ಎ 360 degrees ಫ್ರಮ್ ಟಾಪ್ ಟು ಬಾಟಮ್, ಯು ಹ್ಯಾವ್ ಟು ಕವರ್ ದ ವ್ಯಾಲ್ಯೂ ಚೈನ್ ಅಂತ ನನಗಂತ ಅನಿಸುತ್ತೆ. ಸೊ ಟಾಪ್ ಟು ಬಾಟಮ್ ಈ ಥರ ವುಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನೋ ಅಂಥದ್ದು ಬರಬೇಕು ಅನ್ನೋದು ಆಶಯ. ಅದು ಆಗುತ್ತೆ, ಆಗ್ತಾ ಇದೆ ಆ ಪ್ರೋಸೆಸ್ಸು ಎಲ್ಲ ಲೆವೆಲ್ಸಲ್ಲೂ ಎಲ್ಲ ಸ್ತರಗಳಲ್ಲೂ ಆಗ್ತಾ ಇದೆ. ಮಹಿಳೆಯರು ಮುಂಚೂಣಿಯಲ್ಲಿ ನಿಂತು ಈ ಒಂದು ಬದಲಾವಣೆನ ಅಂದರೆ ನಾವು ಏನು ವಿಕಸಿತ ಭಾರತದ ಬದಲಾವಣೆ ನಾವು ಏನು ಆಸೆ ಪಟ್ಟಿದ್ದೀವಿ ಅದು ಮಹಿಳೆಯರು ಮುಂಚೂಣಿಯಲ್ಲಿ ನಿಂತು ಅದನ್ನು ಆ ಬದಲಾವಣೆಗೆ ಅವರು ಕಾರಣಕರ್ತರಾಗಬೇಕು ಅನ್ನೋದು ಈ ಒಂದು ಕಾನ್ಸೆಪ್ಟ್ನ ಉದ್ದೇಶ ಆಗಿದೆ.
1: ಹೌದು, ಮಹಿಳೆ ಅಂದರೆ ಅಬಲೆ ಅಲ್ಲ, ಮಹಿಳೆಗೂ ನಾಯಕತ್ವದ ಗುಣ ಇದೆ ಮತ್ತು ಅದನ್ನು ಪ್ರದರ್ಶಿಸೋಕೆ ಇದು ಸಿಗ್ತಾ ಇರುವಂಥ ಪ್ಲಾಟ್ಫಾರ್ಮ್ ಅಂತ ಹೇಳಬಹುದು.
0: ಹೌದು,
1: ಮತ್ತೆ ಎಷ್ಟೋ ಯೋಜನೆಗಳು ಅವರಿಗೆ ಬೆನಿಫಿಷಿಯಲ್ ಅಂತ ಹೇಳಿದ್ರಿ, ಸ್ಟಾರ್ಟ್ಅಪ್ ಇಂಡಿಯಾ ಹೇಳಿದ್ರಿ, ಸ್ಟ್ಯಾಂಡಪ್ ಇಂಡಿಯಾ ಹೇಳಿದ್ರಿ, ಅದಲ್ಲೇ ಮುದ್ರಾ ಯೋಜನೆ ಇರಬಹುದು, ಮತ್ತೆ ಡಿಜಿಟಲ್ ಇಂಡಿಯಾ, ಜನ್ಧನ್ ಯೋಜನೆ, ಇವೆಲ್ಲವೂ ಕೂಡ ಮಹಿಳಾ ಉದ್ಯಮಿಗಳ ಮೇಲೆ ಬೀರಿದಂತಹ ಪರಿಣಾಮ ಏನು, ಮತ್ತೆ ಈ ಒಂದು ಡಿಜಿಟಲ್ ಶಿಫ್ಟ್ ಇದೆ ಅಲ್ಲ, ಈ ಒಂದು ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಹೇಗೆ ಅವರಿಗೆ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ?
0: ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು ಜನಧನ್ ಅಲ್ವಾ. ನಾವು ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು, ಮತ್ತು ಎಲ್ಲ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ನ ಓಪನ್ ಮಾಡಬೇಕು. ಈ ಸಣ್ಣ ಉದ್ಯಮಿಗಳು ಯಾರಿದ್ದಾರೆ, ಇವಾಗ ಕಾರ್ಟ್ ತಳ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡೋವಂಥವ್ರು, ಹೂ ಮಾರಾಟ ಮಾಡೋವಂಥವ್ರು, ಅಂಥವ್ರು ಕೂಡ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ಡ್ರೈವ್ಸ್ ನಡೀತು. ಸೊ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್, ನಾವು ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಸ್ಟಡೀಸ್ ಮಾಡಿದ್ದಾರೆ. ಸೊ ಅದು ಒಂದು ಪ್ರಮುಖ ಹೆಜ್ಜೆ ಎಲ್ಲರನ್ನೂ ಒಂದು ಮಾಡುವಂಥದ್ದು. ಅದಾದ ನಂತರ ನಮಗೆ ಶುರು ಆಗಿರುವಂಥದ್ದು ಮುದ್ರಾ ಲೋನ್ಗಳು. 10 ವರ್ಷದ ಹಿಂದೆನೆ ಮುದ್ರಾ ಲೋನ್ಗಳದ್ದು ಮಹಿಳೆಯರಿಗೆ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆ ಪ್ರಾರಂಭ ಆಯಿತು. ಬಿಗಿನಿಂಗ್ ಆಫ್ ಈ ಸರ್ಕಾರದಿಂದ ಮುದ್ರಾ ಲೋನ್ಗಳು ಅದು ಬರ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಹೆಜ್ಜೆ. ಸೊ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಒಂದು ಫಸ್ಟ್ ಹೆಜ್ಜೆ. ಅದಾದ ನಂತರ ಇವಾಗ ಡಿಜಿಟಲ್ ಪೇಮೆಂಟ್ಸ್ ಬಂದಿರೋದ್ರಿಂದ ಇದು ಎಷ್ಟು ಸುಲಭ ಆಗೋಗ್ಬಿಟ್ಟಿದೆ ನಮಗೆ ಅಲ್ವಾ. ಇಂಡಿಯಾ ಇಸ್ ಇನ್ ದ ಇಸ್ ಎ ಫೋರ್ ರನ್ನರ್ ಇನ್ ಡಿಜಿಟಲ್ ಪೇಮೆಂಟ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರೂ ಮೊಬೈಲ್ ಆಕ್ಸೆಸ್ ಇದೆ, ಮೊಬೈಲ್ ಪೆನಿಟ್ರೇಷನ್ ಹೈಯೆಸ್ಟ್ ಇದೆ, ಸ್ಮಾರ್ಟ್ ಫೋನ್ಸ್ ಯೂಸೇಜ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ಪೇಮೆಂಟ್ ಇಂಟಿಗ್ರೇಷನ್ನ ತುಂಬ ಸುಲಭವಾಗಿ ಮಾಡಬಹುದು. ಆ್ಯಪ್ಸ್ ಇದೆ, ಆದ್ದರಿಂದ ಒಬ್ಬರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್.
1: ನಿಜ,
0: ಆ ಒಂದು ಪರಿಸ್ಥಿತಿ ಇದೆ. ಯಾಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಂಟಿಗ್ರೇಷನ್ ಆಗುತ್ತೆ, ಟೆಕ್ನಾಲಜಿ ಇಂಟಿಗ್ರೇಷನ್ ಆಗುತ್ತೆ, ಮತ್ತೆ ಪ್ರಾಬ್ಲಮ್ ಇರೋದು ಏನು ಅಂತ ಹೇಳಿದ್ರೆ ನಮಗೆ ಯಾರಾದರೂ ಒಬ್ರು ಸಲಹೆಗಾರ ಬೇಕು, ಗೈಡೆನ್ಸ್ ಬೇಕು. ಆದ್ರಿಂದ ಈ ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ಹೇಗೆ ಅಂತ ಹೇಳಿದ್ರೆ, ಒನ್ಸ್ ಯು ಆರ್ ರಿಜಿಸ್ಟರ್ಡ್ ಆಸ್ ಎ ಇದು ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ರಿಜಿಸ್ಟರ್ ಮಾಡಿದ್ರೆ ಯು ವಿಲ್ ಬಿ ಅಲಾಟೆಡ್ ಟು ಡಿಫ್ರೆಂಟ್ ಇನ್ಕ್ಯುಬೇಷನ್ ಸೆಂಟರ್ಸ್. ಸೊ ಅಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ನಮಗೆ ಸಹಾಯ ಮಾಡ್ತಾರೆ ಯಾವ ರೀತಿ ಏನು ಮಾಡಬೇಕು, ಬಿಸ್ನೆಸ್ ಅಂದರೆ ಹೇಗೆ ಯೋಚನೆ ಮಾಡಬೇಕು, ಅದನ್ನು ಮಾರ್ಕೆಟಿಂಗ್ ಮಾಡುವಂಥದ್ದು. ಹಿಂದೆ ಎಲ್ಲ ತುಂಬಾ ತೊಂದರೆಗಳಿತ್ತು ಮಾರ್ಕೆಟಿಂಗ್ ಮಾಡಲಿಕ್ಕೆ, ಈಗ ಯು ಹ್ಯಾವ್ ಎ ಆ್ಯಂಪಲ್ ಆಪರ್ಚುನಿಟಿ ಫಾರ್ ಇದು ಆನ್ಲೈನಲ್ಲಿ ಮಾರ್ಕೆಟಿಂಗ್ ಮಾಡುವಂಥ ಅವಕಾಶಗಳು ಹೆಚ್ಚಿರೋದ್ರಿಂದ ಸೊ ಎ ಕಂಪ್ಲೀಟ್ ಅಂದ್ರೆ 360 degree ಎಕೋಸಿಸ್ಟಮ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಅಂತ ನಾನು ಹೇಳಿದ್ದೆ.
1: ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂದ್ರೆ, ಇವಾಗ ನೀವು ನಗರ ಪ್ರದೇಶದಲ್ಲೇ ಇದ್ದು ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇಲ್ಲ. ಮುಂಚೆ ಎಲ್ಲ ಹಾಗಿತ್ತು, ಹಳ್ಳಿಗಳಲ್ಲಿ ಇದ್ರೆ ಯಾವ ವ್ಯಾಪಾರನೂ ನಡೆಯಲ್ಲ, ಪಟ್ಟಣಕ್ಕೆ ಬರಲೇಬೇಕು, ನಗರಕ್ಕೆ ಬರಲೇಬೇಕು ಅಂತ ಇತ್ತು. ಬಟ್ ಇವಾಗ ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ನೀವು ಇದ್ದೂರಲ್ಲೇ ಇದ್ಕೊಂಡು ಬೇಕಾದಂತಹ ಸರ್ವಿಸಸ್ನ ಕೊಡಬಹುದು. ಅದು ಕನ್ಸಲ್ಟೇಷನ್ ಬಿಸ್ನೆಸ್ ಇರಬಹುದು, ಅಥವಾ ನಿಮ್ಮ ಒಂದು ಗೃಹ ಉತ್ಪನ್ನಗಳಿರಬಹುದು, ಯಾವುದೇ ಇರಬಹುದು, ಪ್ರತಿಯೊಂದು ಸರ್ವಿಸ್ಗೂ ಕೂಡ ನೀವು ಬೆಂಗಳೂರಂತ ಮಹಾಪಟ್ಟಣಕ್ಕೆ ಬಂದು ಮಾಡಬೇಕು ಅನ್ನೋದಿಲ್ಲ. ನೀವು ಇದ್ದ ಕಡೆಯಿಂದಲೇ ಪ್ರಪಂಚದ ಯಾವ ಮೂಲೆಗಾದ್ರೂ ನೀವು ತಲುಪಬಹುದು ಅನ್ನುವಂಥದ್ದು.
0: ಹೌದು, ನಾವು ಒಂದು 15 ವರ್ಷದ ಹಿಂದೆ ಪಾಠ ಮಾಡಬೇಕಾದ್ರೆ ನಾವು ಇದನ್ನ ರೂರಲ್ ಡಿವೈಡ್ ಅಂತ, ನಾವು ಅರ್ಬನ್ ರೂರಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಅದ್ರ ಬಗ್ಗೆ ಏನು ಅಂದ್ರೆ ರೂರಲ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಷ್ಟ ಇದೆ, ಮತ್ತೆ ಇದು ಅರ್ಬನ್ ಇದು ಹೇಗಿದೆ ಅನ್ನೋದು. ಈಗ ಆತರ ನಿಮ್ಗೆ ಆ ಡಿವೈಡ್ ಇಲ್ಲ, ಬಿಕಾಸ್ ಆಫ್ ಡಿಜಿಟೈಸೇಷನ್. ಡಿಜಿಟಲ್ ಏನು ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗಿದೆ, ಆದ್ರಿಂದ ಆತರ ಡಿವೈಡ್ ಅದನ್ನ ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾ ಇವಾಗ ಒಂದಾಗಿದೆ. ಆದ್ರಿಂದ ಯಾವುದೇ ಒಂದು ಈವನ್ ಪೆನಿಟ್ರೇಷನ್, ನಾವು ಈ ರೂರಲ್ ಅಲ್ಲಿ ಪೆನಿಟ್ರೇಷನ್ ಎಷ್ಟಿದೆ ಮೊಬೈಲ್ ಪೆನಿಟ್ರೇಷನ್ ಅಂದ್ರೆ ಇಟ್ ಇಸ್ 100% ಈಗ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಇನ್ಎವಿಟಬಲ್, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಎವ್ರಿಬಡೀಸ್ ಹ್ಯಾಂಡ್ಸ್ ಅಲ್ವಾ. ಸೊ ಹಾಗಾಗಿ ಇಡೀ ಜಗತ್ತನ್ನೇ ಎಲ್ಲರೂ ನೋಡೋ ಅಂತ ಒಂದು ಅವಕಾಶ ಎಲ್ರಿಗೂ ಸಿಕ್ಕಿರೋದ್ರಿಂದ ಈಗೇನಾಗಿದೆ, ಲೈಕ್ ರೂರಲ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿವೆ, ಆ ಥರದ್ದು

0: ಹೇಳಿಕ್ಕಾಗಲ್ಲ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಈ ತರದ್ದೆಲ್ಲ ಬಂದಿರೋದ್ರಿಂದ ಸಾಕಷ್ಟು ಆ ಒಂದು ಎಂಬ್ರೇಸಿಂಗ್ ಕೈಂಡ್ ಆಫ್ ಎ ಕಲ್ಚರ್ ಬಂದಿದೆ. ಆದ್ರಿಂದ ನಾವೆಲ್ಲೂ ಒಂದು ಕಡೆ ಹೀಗಿದೆ ಒಂದು ಕಡೆ ಹಾಗಿದೆ ಅಂತ ದೂಷಿಸುವಂತ ಒಂದು ಪರಿಸ್ಥಿತಿ ಇಲ್ಲ. ಆದ್ರೆ ಜವಾಬ್ದಾರಿ ಯಾರ್ದಿದೆ ಅಂತ ಹೇಳಿದ್ರೆ ನಮ್ದೇನೆ. ಇವಾಗ ಮಹಿಳೆಯರು, ನಾನು ಇವತ್ತು ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಮಹಿಳೆಯರಾಗಲಿ ವಿದ್ಯಾರ್ಥಿನಿಯರಾಗಲಿ ಯಾರು ಈ ಕಾರ್ಯಕ್ರಮನ ಕೇಳ್ತಾ ಇದ್ದಾರೋ ಅವ್ರಿಗೆ ನಾನೇನು ಹೇಳೋದು ಅಂದರೆ ಅವಕಾಶಗಳಂತೂ ಇದೆ. ನಾವು ಅವಕಾಶಗಳಿಲ್ಲ ತೊಂದರೆಗಳಿದೆ ಅಂತ ನಾವು ಹಂಗೆ ಅನ್ಕೋತಿರ್ತೀವಲ್ಲ, ನಾವು ಅದು ಒಳಗೆ ನಮ್ಮ ಅದರಿಂದ ನಾವು ಆಚೆ ಬಂದು ನಾವು ಪ್ರಯತ್ನ ಪಟ್ಟರೆ ಖಂಡಿತ ನಾವು ವಿ ಕ್ಯಾನ್ ವಿತ್ ದಿಸ್ ಎಕೋಸಿಸ್ಟಮ್ ನಾವು ಏನ್ ಬೇಕಿದ್ರೂ ಮಾಡೋ ಅಂತ ಶಕ್ತಿ ನಮ್ಮಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟ.
1: ಈ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ಆ ಒಂದು ಮನಸ್ಸು ಮನಸ್ಥಿತಿ ಎರಡೂ ಕೂಡ ಒದಗಲಿ ಅಂತ ಆಶಿಸ್ತೀವಿ. ಮತ್ತಷ್ಟು ಮಾತಾಡೋಣ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನ. ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ಕಳಿಸ್ಕೊಡಬಹುದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇದೀಗ ಆಡ್ ಬ್ರೇಕ್ ನಂತರ ಒಂದು ಚಂದದ ಗೀತೆ ನಿಮ್ಮ ಜೊತೆಯಾಗತ್ತೆ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಗೊತ್ತಾ ನಿಮಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
5: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
4: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
5: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
4: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
6: ಜನ್ ಕಲ್ಯಾಣಕ್ಕೆ ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ರಿ. ಬಿಸ್ನೆಸ್ ಬಸ್ ಅಲ್ಲಿ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನ ಮುಂದುವರೆಸ್ತಾ ಇದ್ದೀವಿ. ನೀವು ಶಿಕ್ಷಣ ತಜ್ಞೆಯಾಗಿ 30 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು, ಈ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಒಂದು ಕೂಗು ಬರುತ್ತೆ ಏನು ಅಂದ್ರೆ, ವರ್ಷ ವರ್ಷ ಎಷ್ಟೋ ಜನ ಸ್ಟೂಡೆಂಟ್ಸ್ ಹೊರಗಡೆ ಬರ್ತಾ ಇದ್ದಾರೆ, ಅವರಿಗೆಲ್ಲ ಕೂಡ ಉದ್ಯೋಗ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ. ಯಾಕೆಂದ್ರೆ ಒಂದು ಅವರಿಗೆ ಬೇಕಾದಂತ ಸ್ಕಿಲ್ ಸೆಟ್ ಇಲ್ಲ ಅಂತ ಒಂದು, ಇನ್ನೊಂದು ಅವ್ರು ಓದ್ತಾ ಇರೋದು ಓದ್ಬೇಕಾದ್ರೆ ಔಟ್ಡೇಟೆಡ್ ಆಗಿದೆ ಅನ್ನೋದೊಂದು. ಈ ಒಂದು ಅಂಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೇಳಬೇಕು ಅಂತ ಅನ್ನಿಸ್ತು. ಇವಾಗ ತುಂಬಾ ಜನ ಉದ್ಯಮಶೀಲತೆಯ ಕಡೆಗೆ ಮನಸ್ಸು ಮಾಡ್ತಾ ಇರೋದ್ರಿಂದ ಯಾವ ಒಂದು ಸ್ಕಿಲ್ಸ್ನ ಅವರು ಓದಿನ ಸಮಯದಲ್ಲೇ ಪಡೆದುಕೊಂಡು ಹೊರಗಡೆ ಬರಬೇಕು ಅಂತ ನಿಮಗೆ ಅನಿಸುತ್ತೆ?
1: ನನಗನ್ಸುತ್ತೆ ಅವರು ಏನು ಅವರು ಲರ್ನಿಂಗ್ ಪ್ರೋಸೆಸ್ ಇದೆ ಅದರೊಳಗೆ ಅವರು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಒಂದಿದೆ.
0: ಹೌದು,
1: ಅಂದರೆ ನೀವು ನಾವೊಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಥಿಂಕಿಂಗ್ ಬೇಕು. ಸೊ ಕ್ರಿಟಿಕಲ್ ಥಿಂಕಿಂಗ್ ಇಸ್ ವೆರಿ ಮಚ್ ನೆಸೆಸರಿ. ಸೊ ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಸ್ಕಿಲ್ಸ್ ಆಗಿ ಅಡಿಷ್ನಲ್ ಸ್ಕಿಲ್ಸ್ ಎಷ್ಟೋ ಕೊಡ್ತೀವಿ, ಆದರೆ ಈ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸು ನಾವು ಆ ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ಉತ್ತರ ಕೊಡ್ತೀವಿ, ಅದನ್ನು ಹೇಗೆ ನಾವು ನೈಜತೆ ಕಡೆಗೆ ತೊಗೊಂಡು ಹೋಗ್ತೀವಿ. ಟೆಕ್ಸ್ಟ್ ಬುಕ್ಕಿಶ್ ಆನ್ಸರ್ಸ್ ಅಲ್ಲ, ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಬರೆಯೋ ಅಂಥ ಒಂದು ಏನಿದೆ ಪ್ರಕ್ರಿಯೆ ಏನಿದೆ ಒಂದು ಪರೀಕ್ಷೆಗಳಲ್ಲಿ ಅದು ಆಗಬೇಕು. ಇಲ್ಲ ಇದು ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪ್ರಶ್ನೆಗಳು ಕೂಡ ತುಂಬ ಥಿಯರಿಟಿಕಲ್ ಬುಕ್ಕಿಶ್ ಆಗಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಆ ಯೋಚಿಸುವ ಒಂದು ಶಕ್ತಿನ ನಾವು ಬೆಳೆಸೋದಕ್ಕೆ ನಾವು ಪ್ರಯತ್ನ ಪಡ್ತಿಲ್ಲ ಅಂತ ನಮಗೆ ತುಂಬ ಅನಿಸುತ್ತೆ. ಸೊ ಹಾಗಾಗಿ ಥಿಂಕಿಂಗ್ ಸ್ಕಿಲ್ಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಅಂತ ಒಂದು ಮೊದಲನೇದು. ಎರಡನೇದಾಗಿ ಪ್ರಾಬ್ಲಮ್ ಸಾಲ್ವಿಂಗ್. ಈಗ ನಾವು ಮಲ್ಟಿಡಿಸಿಪ್ಲಿನರಿ ಎಜುಕೇಷನ್ ಬಗ್ಗೆ ನಾವು ಮಾತಾಡ್ತೀವಿ. ನಮಗೆ ಒಂದು ಯಾವುದೋ ಒಂದು ಡಿಸಿಪ್ಲಿನ್ ನಾವು ಆಯ್ಕೆ ಮಾಡಿಕೊಂಡಿದ್ರೆ ಕೇವಲ ಅದ್ರ ಬಗ್ಗೆನೇ ಅಷ್ಟೇ ನಾವು ಯೋಚನೆ ಮಾಡಿದಂಗೆ ಒಂದು ಡೀಪಾಗಿ ಹೋಗುವಂಥದ್ದು ಒಂದು, ಇನ್ನೊಂದು ಬ್ರಾಡಾಗಿ ಹೋಗುವಂಥದ್ದು ಇನ್ನೊಂದು. ಸೊ ನೀವು ಬ್ರಾಡಾಗಿ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಸಮಸ್ಯೆ ಬಗ್ಗೆ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್, ಸಮಾಜ ಹೇಗೆ ಯೋಚನೆ ಮಾಡುತ್ತೆ ಅಥವಾ ಜನ ಹೇಗೆ ಯೋಚನೆ ಮಾಡ್ತಾರೆ ಈ ಒಂದು ಸಮಸ್ಯೆನ ಅನ್ನೋದು ಬೇಕಾಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ಎ ಬಿಸ್ನೆಸ್ ಈಸ್ ಯು ಸ್ಟಾರ್ಟ್ ಎ ಬಿಸ್ನೆಸ್ ಟು ಗಿವ್ ಎ ಸೊಲ್ಯೂಷನ್ ಟು ಎ ಪ್ರಾಬ್ಲಮ್ ಅಲ್ವಾ. ಸೊ ಯು ಸ್ಟಾರ್ಟ್ ವಿತ್ ಎ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟು, ಪ್ರಾಬ್ಲಮ್ ಸಾಲ್ವಿಂಗು ತುಂಬ ಇಂಪಾರ್ಟೆಂಟು. ಸೊ ನಮಗೆ ಆ ಒಂದು ಆಲೋಚನೆ ಇಲ್ಲ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ನಮ್ಮ ಥಿಂಕಿಂಗ್ನ ನಾವು 360 degrees ನಾವು ಸ್ಪ್ರೆಡ್ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಸೆಕೆಂಡ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಕಾಲದಲ್ಲಿ ಡಿಜಿಟಲ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರೊಳಗೂ ಬುಕ್ಕಿಶ್ ಆಗಿ ಹೋಗಬಾರ್ದು, ಪ್ರಾಕ್ಟಿಕಲ್ ಆಗಿ ಹೇಗೆ ಈ ಡಿಜಿಟಲ್ ಸ್ಕಿಲ್ಸ್ನ ಉಪಯೋಗಿಸ್ಕೋಬೋದು, ಹೇಗೆ ಅಪ್ಲೈ ಮಾಡ್ಬೋದು ಜೀವನದಲ್ಲಿ ಅನ್ನೋದನ್ನು ನಾವು ಮಾಡಬೇಕಾಗುತ್ತೆ. ಹಿಂದೆ ನಾವು ಹೇಳ್ತಾ ಇದ್ವಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಅಂತ, ಈಗ ನನಗೆ ಅನಿಸ್ತಾನೆ ಇಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸು. ನೀವು ಹೇಗಾದರೂ ಮಾಡಿ, ನೀವು ಡಿಜಿಟಲಿ ಇಫ್ ಯು ಆರ್ ವೆರಿ ಗುಡ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು ಯೋಚನೆ ಮಾಡೋ ರೀತಿ, ಮತ್ತೊಂದು ಒಂದು ಸಮಸ್ಯೆಗೆ ಪರಿಹಾರನ ನಾವು ಹೇಗೆ ಹುಡುಕ್ತೀವಿ, ಆ ಪರಿಹಾರ ಹುಡುಕಬೇಕಾದ್ರೆ ಯಾವುದು ಆಲ್ಟರ್ನೇಟ್ ಮೆಥಡ್ಸಲ್ಲಿ ನಾವು ಪರಿಹಾರ ಹುಡುಕ್ತೀವಿ ಅನ್ನೋದು ಎರಡನೇದು. ಮೂರನೇದು ಈ ಟೆಕ್ನಾಲಜಿನ ನಾವು ಕಲಿಯುವಂಥದ್ದು. ಸೊ ಈ ರೀತಿ ನಾವು ನಮ್ಮ ಸ್ಕಿಲ್ಸ್ ಸೆಟ್ಸ್ನ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ವಿ ವಿಲ್ ಬಿ

0: ಅದ್ರ ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಲೈಫಲ್ಲಿ. ಸಿ, ನಾವು ಯಾರಿಗೂ ಏನೂ ಹೆದರಬೇಕಾಗಿಲ್ಲ. ಸಿ, ನಾವು ಹೋಲ್ ಸಿಸ್ಟಮಲ್ಲಿ ನಾವು ವಿ ಆರ್ ನಾನದೇ ಪ್ಯಾಸಿವ್ ಟೇಕರ್ಸ್ ಆಗ್ದಂಗೆ ನಾವು ಆಕ್ಟಿವ್ ಲೀಡರ್ಸ್ ಆಗಬೇಕು ಪ್ರತಿಯೊಬ್ಬರೂ. ಸೊ ಆ ರೀತಿ ಆದಾಗ ನೀವು ಈ ಒಂದು ಸ್ಕಿಲ್ಸ್ನ, ನೀವೇನು ಸ್ಕಿಲ್ ಸೆಟ್ಸ್ನ ಏನು ಕಲ್ತಿರ್ತೀರಾ ಅದನ್ನು ಎಫೆಕ್ಟಿವ್ ಆಗಿ ಉಪಯೋಗಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನಿಸುತ್ತೆ.
1: ಮತ್ತು ಈ ಎಲ್ಲ ಸ್ಕಿಲ್ ಸೆಟ್ಸ್ನು ಬಳಸೋದ್ರಲ್ಲಿ ಬೆಳೆಸೋದ್ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಹೇಗೆ ಪ್ರೋತ್ಸಾಹ ನೀಡ್ತಾ ಇದೆ, ಅದರಲ್ಲೂ ಕೂಡ ಇವೆಲ್ಲ ಇದೆಯಾ ಇವಾಗಿರೋಂಥ ಕರಿಕಲಮಲ್ಲಿ?
0: ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ಒಂದು ಒಂದು ಟ್ರಾನ್ಸ್ಫಾರ್ಮಿಂಗ್ ಎಕ್ಸಸೈಸ್. ಅಂದರೆ ನಾವು ಯಾವುದು ಒಂದು ಹಳೆ ಪದ್ಧತಿಗಳು ಎಲ್ಲೋ ನಮ್ಮ ರಿಜಿಡಿಟೀಸ್ನ ನಾವು ಏನು ಇಟ್ಕೊಂಡಿದ್ವಿ, ಒಂದು ಸ್ಟ್ರಕ್ಚರಲ್ ರಿಜಿಡಿಟೀಸ್ ಇರಬಹುದು ಅಥವಾ ಪಾಠ ಮಾಡೋದ್ರಲ್ಲಿ ಒಂದು ರಿಜಿಡಿಟಿ ಇರಬಹುದು, ಕಲಿಕೆನಲ್ಲಿ ರಿಜಿಡಿಟೀಸ್ ಇರಬಹುದು, ಅಂದರೆ ಆ ರಿಜಿಡಿಟೀಸ್ನೆಲ್ಲ ಬಿಡಿಸೋ ಅಂಥ ಒಂದು ಎಕ್ಸಸೈಸು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಸೊ ಐ ಆಲ್ವೇಸ್ ಫೀಲ್ ದಟ್ ಇಟ್ ಈಸ್ ಎ ಒಂದು ಪರಿವರ್ತನಾ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಪರಿವರ್ತನೆ ತರುವಂಥದ್ದು. ಪ್ರೈಮರಿ ಪರಿವರ್ತನೆ ಅಂದರೆ ಮೈಂಡ್ ಸೆಟ್ ಪರಿವರ್ತನೆ. ನಮ್ಮಲ್ಲಿ ನಾವು ಟೀಚರ್ಸ್ ಆಗಲಿ ಅವ್ರು ಹೇಗೆ ಯೋಚನೆ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಬಗ್ಗೆ, ಅವ್ರಿಗೇನು ಬೇಕಾಗತ್ತೆ ಅನ್ನೋದು, ಅಥವಾ ಸ್ಟೂಡೆಂಟ್ಸ್ ಹೇಗೆ ಅವರು ಥಿಂಕಿಂಗ್ ಚೇಂಜ್ ಮಾಡಬೇಕು, ಇನ್ಸ್ಟಿಟ್ಯೂಷನ್ಸ್ ಹೇಗೆ ಥಿಂಕಿಂಗ್ ಚೇಂಜ್ ಮಾಡಬೇಕು, ಲೀಡರ್ಸ್ ಹೆಂಗೆ ಥಿಂಕಿಂಗ್ ಚೇಂಜ್ ಮಾಡಬೇಕು ಅಂತ ಕೊಟ್ಟಿರುವಂಥ ಒಂದು ಡಾಕ್ಯುಮೆಂಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಸೊ ಹಾಗಾಗಿ ದ ಪಾಲಿಸಿ ಇಟ್ ಸೆಲ್ಫ್ ಈಸ್ ಎ ಇನೋವೇಟಿವ್ ಡಾಕ್ಯುಮೆಂಟ್. ಸೊ ಆ ಅದರಿಂದ ಈ ಮಲ್ಟಿಡಿಸಿಪ್ಲಿನರಿ ಎಜುಕೇಷನ್ ಅನ್ನೋದು ಬಹು ವಿಷಯದ ಬಗ್ಗೆ, ಅಂದ್ರೆ ನಾವು ಒಂದೇ ಇದಲ್ಲ, ಒಂದೇ ಏರಿಯಾದಲ್ಲಿ ಹೋಗೋದಲ್ಲ.
1: ಓದ್ತಿರಬೇಕಾದ್ರೆ ಬೇಕಾದಂತ ಟೆಕ್ನಿಕಲ್ ಸ್ಕಿಲ್ಸ್ ಸಂಪಾದಿಸಿಕೊಳ್ಳೋದು ಮತ್ತೆ ಆರ್ಟ್ಸ್ ಇಂದ ಬೇಕಾದಂತ ಒಂದು ಸ್ಕಿಲ್ ಸೆಟ್ ನ ತಗೊಳ್ಳಬಹುದು. ಈ ಏನು ತುಂಬಾ ರಿಜಿಡ್ ಆಗಿ ನಾವು ಆರ್ಟ್ಸ್ ಅವ್ರ ಇದನ್ನೇ ಓದ್ಬೇಕು, ಕಾಮರ್ಸ್ ಅವ್ರ ಇದನ್ನೇ ಓದ್ಬೇಕು, ಸೈನ್ಸ್ ಅಂದ್ರೆ ಹೀಗೆ ಇರುತ್ತೆ ಅನ್ನೋದನ್ನ
0: ಸೈಲೋಸ್ ಅಂತ ನಾವೇನ್ ಹಾಕಿದ್ವಿ, ಒಂದು ಗೋಡೆಗಳು ನಾವೇನು ಬಿಲ್ಡ್ ಮಾಡಿದ್ವಿ, ಆ ಗೋಡೆಗಳನ್ನ ಬ್ರೇಕ್ ಮಾಡೋ ಅಂತ ಪಾಲಿಸಿನೇ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಸೊ ಆ ಗೋಡೆಗಳು ಹೋದಾಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾದಂಥ ಆಲೋಚನಾ ಶಕ್ತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಸೋದಕ್ಕೆ ಒಂದು ಅವಕಾಶ ಇದೆ. ಅಲ್ಲಿ ಬದಲಾವಣೆಗಳು, ಪಾಠ ಮಾಡೋದು ಹೇಗೆ ಮಾಡಬೇಕು ಮಕ್ಕಳಲ್ಲಿ ಆ ಥಿಂಕಿಂಗ್ ಸೃಷ್ಟಿ ಮಾಡೋದಕ್ಕೆ, ಅಥವಾ ಒಂದು ಅಸೆಸ್ಮೆಂಟ್ ಹೇಗೆ ಮಾಡಬೇಕು, ಅವ್ರನ್ನ ಹೇಗೆ ನಾವು ಮೌಲ್ಯಮಾಪನ, ಈ ಇಷ್ಟು ವರ್ಷ ಅಂಕಗಳೇ ನಮಗೆ ಪ್ರಾಧಾನ್ಯತೆ ಪ್ರಧಾನ ಪಾತ್ರ ಇತ್ತಲ್ವಾ. ಸೊ ಆದ್ದರಿಂದ ಅಲ್ಲಿಂದ ನಾವು ಹೆಂಗೆ ಶಿಫ್ಟ್ ಆಗಬೇಕು, ರಿಸರ್ಚ್ ಬಗ್ಗೆ ಹೆಂಗೆ ಯೋಚನೆ ಮಾಡಬೇಕು ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಫುಲ್ಲು ಎಜುಕೇಷನ್ ಸಿಸ್ಟಮ್ನ ಬದಲಾವಣೆ ಮಾಡೋ ಅಂಥ ಒಂದು ಪ್ರಕ್ರಿಯೆ. ಸೊ ಅದು ಎಲ್ಲ ಅಂಶಗಳು ಅದರೊಳಗೆ ಏನೇನು ಬಂದಿದೆಯೋ ಎಲ್ಲ ಕೂಡ ನಮಗೆ ಈ ಒಂದು ನಾವೇನು ಬಿಸ್ನೆಸ್, ನಾವು ಮುಂದೆ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಇನ್ನೊಂದು 20 ವರ್ಷಕ್ಕೆ ನಮ್ಮ ದೇಶ ಹೇಗಾಗುತ್ತೆ ಅನ್ನೋದು ಅದಕ್ಕೆ ಸೂಕ್ತವಾಗಿ ಅದು ಇದೆ ಅಂತ ಅನಿಸುತ್ತೆ ನನಗೆ.
1: ಅಂದರೆ ಎಷ್ಟೋ ಕಡೆ ನಾವು ನೋಡ್ತಿರ್ತೀವಿ ಕೆಲವೊಂದಷ್ಟು ಬಿಸ್ನೆಸ್ ಫ್ಯಾಮಿಲಿಗಳೇ ಇರುತ್ತೆ, ಅವರು ಓದಿಗಾಗಿ ಕಾಯೋದಿಲ್ಲ, ತಾನೇ ತಾನಾಗಿ ಅವರು ಓದ್ತಾ ಇರೋಂಥ ಸಮಯದಲ್ಲೇ ಬಿಸ್ನೆಸ್ ನಡೆಸ್ಕೊಳ್ತಾ ಬರ್ತಿರ್ತಾರೆ ಮತ್ತು ಅದಕ್ಕೆ ಬೇಕಾದಂಥ ಸ್ಕಿಲ್ ಸೆಟ್ ಅವರಲ್ಲಿ ಒಡಗೂಡಿರುತ್ತೆ. ಇವಾಗ ಕಾಲೇಜ್ ಓದ್ತಾ ಇರೋಂಥ ಮಕ್ಕಳಿಗೆ ಯಾರು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರಲ್ಲ ಅಂಥವ್ರಿಗೆ ನೀವು ಯಾವ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಓದ್ತಾ ಇರೋಂಥ ಸಮಯದಲ್ಲೇ ಅವರು ಬಿಸ್ನೆಸ್ನ ಶುರು ಮಾಡಬಹುದಾ?
0: ಶುರು ಮಾಡಬಹುದು. ಏನು ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಪರೀಕ್ಷೆ, ನಮ್ಮ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ನಾವೆಲ್ಲ ಮಾಡ್ತಾ ಇರುವಂಥ ಎಫರ್ಟ್ ಕೂಡ ಒಂದು ಪರೀಕ್ಷೆ ಬರೆಯೋದಕ್ಕೆ, ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ. ಇವಾಗ ನಮ್ಮ ಶಿಫ್ಟ್ ಕಲಿಕೆ ಮೇಲಾಯಿತು ಅಂತ ಅಂದ್ಕೊಳ್ಳಿ. ಕಲಿಕೆ ಮೇಲಾಯಿತು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಆ ಕಲಿಕಾ ಕ್ರಮದಲ್ಲಿ ನಿಮಗೆ ಆಸಕ್ತಿ ಹುಟ್ಟತ್ತೆ. ಆ ಆಸಕ್ತಿ ಹುಟ್ಟಿದಾಗ ನೀವೇನೋ ಕಲಿತಾ ಇದ್ರೆ, ಓ ಇದನ್ನ ಯಾಕೆ ಹೀಗೆ ಮಾಡಬಾರ್ದು ಅನ್ನೋ ಆಲೋಚನೆ ಬರುತ್ತೆ. ಆವಾಗ ಒಂದು ಸಮಸ್ಯೆ ಬರುತ್ತೆ, ಈ ಸಮಸ್ಯೆನ ಹಿಂಗೆ ಸಾಲ್ವ್ ಮಾಡಬಹುದಲ್ವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಹಾಗೆ ಮಾಡಿದಾಗ ನಮಗೆ ನಾವು ಬಿಸ್ನೆಸ್ ಕೂಡ ಮಾಡಬಹುದು, ಮತ್ತು ನಾವು ಏನು ಮಾಡ್ತಿದ್ದೀವೋ ನಮ್ಮಲ್ಲಿ ನಮಗೆ ಜಾಸ್ತಿ ಸಮಯ ಸಿಗುತ್ತೆ. ಮತ್ತು ಇವಾಗ ಟೆಕ್ನಾಲಜಿ ಸಪೋರ್ಟ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ನಷ್ಟ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಬೇಗ ಕಲಿಬೋದು ಇವಾಗ, ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅನ್ನೋದು ಬಂದಿದೆ ಇವಾಗ. ಆದರೆ ನಮ್ಮ ಸಿಸ್ಟಮಲ್ಲಿ ನಾವಿನ್ನೂ ಸ್ಲೋ ಪೇಸ್ಡ್ ಲರ್ನಿಂಗ್ಗೆ ಹೋಗ್ತಾ ಇದ್ದೀವಿ. ಸೊ ಫಾಸ್ಟ್ ಪೇಸ್ಡ್ ಲರ್ನಿಂಗಲ್ಲಿ ಸೊ ಮಲ್ಟಿಪಲ್ ಥಿಂಗ್ಸ್ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಬಿಸ್ನೆಸ್ನ ಅವರು ಬೇಗನೆ ಆ ಕೋರ್ಸಸ್ನ ಒಂದು ಅಡಿಷ್ನಲ್ ಕೋರ್ಸಸ್ ತೊಗೊಂಡು ಬಿಸ್ನೆಸ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಬಹುದು, ಮತ್ತು ಒಂದು

0: ಬಿಸ್ನೆಸ್ ಕ್ಯಾನ್ವಾಸ್ ಹೆಂಗೆ ಬಿಲ್ಡ್ ಮಾಡಬೇಕು, ಅದರೊಳಗೆ ಯಾವ್ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲನೂ ನಾವು ಎಕ್ಸಸೈಸಸ್ ಆಗಿ ಅವ್ರಿಗೆ ಹೇಳಿಕೊಟ್ರೆ. ಸುಮಾರು ನ್ಯಾಷನಲ್ ಆಂಟ್ರಪ್ರಿನಿಯರ್ಶಿಪ್ ನೆಟ್ವರ್ಕ್ ಅಂತ ಇದೆ, ಅವರು ಫಸ್ಟ್ ಇಯರಿಂದನೇ ಆ ಸ್ಕಿಲ್ ಕೋರ್ಸಸ್ನ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ನಡೀತಾ ಇದೆ ಈಗಾಗಲೇ. ಆದರೆ ವಿದ್ಯಾರ್ಥಿಗಳು ತಗೋಬೇಕು, ಮತ್ತು ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಆಯಿತು, ನಾನು ನೀನು ಮಾಡ್ತಿದ್ದೀಯಾ ಅಂದರೆ ಹೋಗು ಮಾಡು, ನಿನಗೆ ಶಕ್ತಿ ಇದೆ, ನೀನು ಮಾಡೋಕ್ಕಾಗತ್ತೆ ಅಂತ ಒಂದು ಆಶ್ವಾಸನೆ ಕೊಟ್ಟರೆ ಖಂಡಿತ ಸಾಧ್ಯ ಇದೆ
1: ಅಂತೇಳಿ. ಮತ್ತೆ ಒಂದು ಬ್ರೇಕ್ನ ನಂತರ ಮಾತುಕತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಡಾಕ್ಟರ್ ಮನಸಾ ಅವರೊಂದಿಗಿನ ಮಾತುಕತೆಯನ್ನು. ನೀವು ಕೂಡ ಮೆಸೇಜ್ ಮಾಡಬಹುದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
2: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
3: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
2: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
3: HAL is bringing together private industry and thousands of MSMEs to create a powerful defense manufacturing ecosystem.
2: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
4: 12 साल विश्वास के, विकास के, जन कल्याण के.

0: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ಮಹಿಳಾ ಸಬಲೀಕರಣದ ಕುರಿತಾಗಿ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಉದ್ಯಮಶೀಲತೆಯ ಕುರಿತಾಗಿ ಬಹಳಷ್ಟು ಮಾತಾಡಿದ್ದೀವಿ ಇವತ್ತಿನ ಬಿಸ್ನೆಸ್ ಬಸ್ನಲ್ಲಿ. ಇವತ್ತಿನ ಒಂದು ದಿನಮಾನದಲ್ಲಿ ನಾವು ಯೋಚನೆ ಮಾಡಿದ್ರೆ ಮುಂದಿನ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಅತ್ಯಧಿಕ ಅವಕಾಶಗಳು, ತುಂಬಾನೇ ಆಂಪಲ್ ಆಪರ್ಚುನಿಟೀಸ್ ಕೊಡಬಲ್ಲಂತಹ ಕ್ಷೇತ್ರಗಳು ಅಂತ ಯಾವ್ಯಾವ್ದಿದೆ?
1: ನನಗೆ ಫಸ್ಟ್ ಅನ್ಸೋದು, ಈಗ ನಾವು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಎಜುಕೇಷನ್, ಎಜುಕೇಷನಲ್ಲಿ ನೀವೆಲ್ಲ ಟೀಚರ್ಸ್ನೂ ನಾವು ಮೋಸ್ಟ್ ಆಫ್ ದ ಅಂದರೆ ನಿಮ್ಗೆ 90% ವಿಮೆನ್ ಟೀಚರ್ಸೇ ಇರುವಂಥದ್ದು ಅಲ್ವಾ. ಸೊ ಹಾಗಾಗಲಿ ಡಿಜಿಟಲ್ ಎಜುಕೇಷನ್ ನನಗನ್ಸುತ್ತೆ ಈಸ್ ಒನ್ ಆಫ್ ದ ಬಿಗ್ ಥಿಂಗ್ಸ್ ವಿಚ್ ವಿಲ್ ಟೇಕ್ ಓವರ್, ಅಂದರೆ ಮುಂದೆ ಅದು ಹೆಚ್ಚು ಇದಾಗಬಹುದು ಅನ್ನೋದು. ಇನ್ನೊಂದು ಹೆಲ್ತ್ ಕ್ಷೇತ್ರದಲ್ಲಿ, ಯಾಕೆಂದರೆ ಹೆಲ್ತಲ್ಲಿ ಹೆಲ್ತ್ ಗಿವರ್ಸ್ ಆ್ಯಂಡ್ ರಿಸೀವರ್ಸ್, ಬೆನಿಫಿಷರೀಸ್ ಆಫ್ ಹೆಲ್ತ್ ಯಾರಿದ್ದಾರೆ, ಡಾಕ್ಟರ್ಸು ಕೂಡ ಅಥವಾ ನರ್ಸ್ ಇರಬಹುದು, ಈ ಥರದ್ದೆಲ್ಲನೂ ಯಾರ್ಯಾರು ಹೆಲ್ತ್ ವರ್ಕರ್ಸ್ ಇದ್ದಾರೆ, ಹೆಚ್ಚು ಮಹಿಳೆಯರು ಇರೋದ್ರಿಂದ ಅಲ್ಲೂ ಕೂಡ ಹೆಲ್ತ್ ಸೆಕ್ಟರಲ್ಲಿ ವಿತ್ AI ಬಿಗ್ ಚೇಂಜಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಹೆಲ್ತ್ ಟೆಕ್, ಸಿ ಟೆಕ್ನಾಲಜಿನ ನಾವು ಇಂಟಿಗ್ರೇಟ್ ಮಾಡಲೇಬೇಕಾಗತ್ತೆ. ಇದು ಯಾವುದೇ ಬಿಸ್ನೆಸ್ ಆದರೂ ಕೂಡ ವಿತೌಟ್ ಟೆಕ್ನಾಲಜಿ ಯು ಕೆನಾಟ್ ಡು. ಸೊ ಹೆಲ್ತ್ ಟೆಕ್ ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ರೋಲ್. ಆ್ಯಂಡ್ ಈವನ್ ಫಿಮೇಲ್ ವಿತ್ ಟೆಕ್ನಾಲಜಿ, ಎನಿಥಿಂಗ್ ಫಿಮೇಲ್ ವಿತ್, ಫಾರ್ ಎಕ್ಸಾಂಪಲ್ ಎಷ್ಟೋ ಇದು ಟ್ಯಾಬು ಟಾಪಿಕ್ಸ್ ಅಂತ ಎಲ್ಲ ಇರ್ತಾಯಿತ್ತು, ಅದನ್ನೆಲ್ಲನೂ ಮುಂದೆ ನಾವು ಮಾತಾಡ್ತಾನೆ ಇರಲಿಲ್ಲ, ಅದೆಲ್ಲನೂ ಇನ್ನು ಮುಂದಕ್ಕೆ ಹೆಚ್ಚು ಪ್ರಚಲಿತ ಆಗಬಹುದು ಅಂತ ಅನಿಸುತ್ತೆ. ಮತ್ತು ಸಸ್ಟೈನಬಿಲಿಟಿ ಅಂತ ನೀವೇನು ಮಾತಾಡ್ತಿದ್ರೆ, ನಾವು ಒಂದು ಸುಸ್ಥಿರತೆ ಅದು ಕೂಡ ಸಾಕಷ್ಟು ನಾವು ಬಿಕಾಸ್ ಎನ್ವೈರನ್ಮೆಂಟ್ದು ನಾವು ಕನ್ಸರ್ನು ಇದೆಲ್ಲ ನೋಡಿದ್ರೆ ಸಸ್ಟೈನಬಿಲಿಟಿ ಈಸ್ ಆಲ್ಸೋ ಒನ್ ಬಿಗ್ ಏರಿಯಾ. ಯಾಕೆಂದರೆ ಎಸ್ಪೆಷಲಿ ಇನ್ ಸಸ್ಟೈನಬಿಲಿಟಿ ನಾವು ಏನು ಹೇಳ್ತೀವಿ ಅಂದರೆ ಒಂದು ಎಸ್ ಫ್ಯಾಕ್ಟರ್ ಅಂತ ಇದೆ, ಎನ್ವೈರನ್ಮೆಂಟ್ ಸೋಷಿಯಲ್ ಆ್ಯಂಡ್ ಇದು ESG ಅಂತ ಕರಿತೀವಲ್ಲ, ಗವರ್ನೆನ್ಸ್ ಅಂತ. ಸೊ ಸೋಷಿಯಲ್ ಅನ್ನೋ ಫ್ಯಾಕ್ಟರಲ್ಲಿ ಜೆಂಡರ್ ಈಸ್ ಎ ವೆರಿ ಬಿಗ್ ಟಾಪಿಕ್ ಆ್ಯಕ್ಚುಲಿ. ಸೊ ಆ ಏರಿಯಾನಲ್ಲಿ ಕೂಡ ಆ ಸೋಷಿಯಲ್ ಫ್ಯಾಕ್ಟರ್ ಅನ್ನೋದು ಇದು ಗಟ್ಟಿಗೊಳಿಸುವಂಥದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಕಾರ್ಪೊರೇಟ್ಸಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಎಲ್ಲ ಕರಿತೀವಲ್ಲ ನಾವು, ಅಂದರೆ ಬೆಳವಣಿಗೆಗೆ ಬೆಳವಣಿಗೆನ ಸ್ಟಾಪ್ ಮಾಡುವಂಥ ಡಿಫ್ರೆಂಟ್ ಫೋರ್ಸಸ್ ಇರುತ್ತೆ, ಆ ಫೋರ್ಸಸ್ನ ತಡೆಗಟ್ಟೋ ಅಂಥ ಒಂದು ಇದನ್ನು ನಾವು ಮಾಡುವಂಥ ಪ್ರಯತ್ನಗಳು ಹೆಚ್ಚು ನಡೆಯುವಂಥದ್ದು ಇದೆ. ESG ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚು ಬರುವಂಥದ್ದು ಸಾಧ್ಯತೆಗಳಿದೆ. ಮತ್ತು ಡಿಜಿಟಲ್ ಸರ್ವೀಸಸ್, ನಾನು ಆಗಲೇ ಹೇಳಿದೆ ಡಿಜಿಟಲ್ ಕಂಟೆಂಟು ಹೇಗೆ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ, ಮಹಿಳೆಯರು ತುಂಬಾ ಇದರೊಳಗೆ ಮುಂಚೂಣಿನಲ್ಲಿದ್ದಾರೆ ನಾವು ಹೇಳಬೇಕು ಅಂದರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್.
0: ಹೌದು.
1: ಆಮೇಲೆ ಇದು ಪ್ಲಾಟ್ಫಾರ್ಮ್ಸ್, ಇದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಎಲ್ಲ ಪ್ರೊಕ್ಯೂರ್ಮೆಂಟ್ ನಡೀತಾ ಇರೋದು ಮಹಿಳಾ ಉದ್ಯಮಿಗಳ ಕಡೆಯಿಂದ. ಸೊ ಅದು ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ಲೀಪ್ ಅಂತ ಅನ್ನಿಸ್ತಾ ಇದೆ. ಈ ಸುಮಾರು ಕ್ಷೇತ್ರಗಳಿದೆ ಅಂದರೆ ನಾವು ಯಾವ್ದ್ಯಾವ್ದು ಇದು ಇದು ಪ್ರಮುಖ ಅಂತ ನನಗನ್ಸೋದು. ಎಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು ಆ ಕ್ಷೇತ್ರಗಳೆಲ್ಲನೂ ಅವರು ಹೆಚ್ಚು ಮುಂದೆ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ.
0: ಆ ಕಾರ್ಯಕ್ರಮದ ಶುರುವಿನಲ್ಲೇ ಹೇಳಿದ್ರಿ, ಯಾವತ್ತು ಸವಾಲು ಅನ್ನೋದು ನಮ್ಮ ಒಳಗೆ ಇರುವಂತಹ ಸವಾಲುಗಳು, ಇಂಟರ್ನಲ್ ಯುದ್ಧಗಳು ಏನಿದೆ, ಒಳಗಿನ ಯುದ್ಧಗಳು ಏನಿದೆ, ನನ್ನ ಕೈಲಿ ಮಾಡಕ್ಕಾಗತ್ತಾ, ಮಹಿಳೆ ಇದನ್ನ ಮಾಡಬಹುದಾನಂತ ಯುದ್ಧಗಳನ್ನ ಜಯಿಸಿದ್ರೆ ಮುಂದಿನ 10 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಬದಲಾವಣೆಗಳನ್ನ ಖಂಡಿತವಾಗ್ಲೂ ತರಬಹುದಾಗಿದೆ. ಯಾಕೆಂದ್ರೆ ಇರುವಂತಹ AI ಟೆಕ್ನಾಲಜಿ ಏನಿದೆ ಅದು ಖಂಡಿತ ನಮ್ಗೆ ಥ್ರೆಟ್ ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಅದು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸರಿಯಾಗಿ ಬಳಸ್ಕೊಳ್ಳುವಂತ ಒಂದು ಮನಸ್ಸು ಇದ್ರೆ, ಅದಕ್ಕೆ ಸರಿಯಾಗಿ ಬಳಸ್ಕೊಳ್ಳುವಂತ ಒಂದು ಕಲೆ ನಮ್ಮಲ್ಲಿ ಇದ್ರೆ ತುಂಬಾನೇ ಒಳ್ಳೆಯ ಬೆಳವಣಿಗೆಯನ್ನ ತರಬಹುದು ಅಂತ ಅನ್ಸುತ್ತೆ AI ಕೂಡ. ಮತ್ತೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಕಡೆ
1: ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಹಿಳೆ ಅಂದ್ರೆ ಶಕ್ತಿ ಅಲ್ವಾ. ನಾವು ಯಾವ್ದು ಹಿಂದಿನ ಕಾಲದಿಂದಾನು ಶಕ್ತಿ ಬಗ್ಗೆ, ಒಂದು ಶಕ್ತಿ ದೇವತೆ ಅನ್ನೋದನ್ನ ನಾವು, ಶಕ್ತಿ ಸ್ಥಳಗಳಿರ್ಬೋದು, ಇದ್ರ ಬಗ್ಗೆ ಹೆಚ್ಚು ಇದು ಮಾಡ್ಕೊಂಡು ಬಂದಿದ್ದೀವಿ. ಸೊ ಆದ್ರಿಂದ ನಮ್ಗೆ ಈ ಶಕ್ತಿ ಇದ್ದಾಗ ನಾವು ಏನು ಆ ನಮ್ಮ ಒಳಗೆ ನಡೆಯೋ ಅಂತ ಒಂದು ತಾಕಲಾಟ ಇರಬಹುದು, ಮತ್ತೆ ಇದು ಆಗಲ್ಲ ಅನ್ನೋ ಅಂದ್ರೆ ಆ ಡೈಲಮಾಸ್ ಏನಿದೆ ಅದನ್ನೆಲ್ಲಾನು ಆ ಶಕ್ತಿಯಿಂದ ನಾವು ಅದನ್ನ ಹೊಡೆದೋಡಿಸಿ ನಾವು ಮುಂದೆ ಹೆಜ್ಜೆ ಹಾಕಬೇಕು ಅನ್ನೋದು ನಾನು ಎಲ್ಲ ಮಹಿಳೆಯರಿಗೂ ಹೇಳುವಂಥ ಒಂದು ವಿಷಯ ಇವತ್ತು.
0: ಹೌದು, ನಿಜ.

0: ಮೇಡಮ್ ನಿಜ, ಈ ಇಡೀ ಕಾರ್ಯಕ್ರಮ ಕೇಳಿಸ್ಕೊಂಡ ಮೇಲೆ ಜನರಿಗೆ ಖಂಡಿತ ಅನ್ಸಿರುತ್ತೆ ನಾವು ಕೂಡ ಮಾಡಬೇಕು ಮಾಡಬಹುದು ಅಂತ. ಇದೀಗ ರ್ಯಾಪಿಡ್ ಫೈರ್ ರೌಂಡ್ ಕಡೆಗೆ ಹೋಗುವಂತಹ ಸಮಯ. ಉದ್ಯಮಶೀಲತೆ ಎಂಟರ್ಪ್ರಿನರ್ಶಿಪ್ ನ ಬರೀ ಒಂದು ವರ್ಡ್ ನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ?
1: ಪರ್ಸಿಯೂರೆನ್ಸ್.
0: ಪ್ರತಿಯೊಬ್ಬ ಉದ್ಯಮಿನಲ್ಲೂ ಕೂಡ ಇರಲೇಬೇಕಾದಂತಹ ಒಂದು ಗುಣ ಯಾವುದು?
1: ಕಾನ್ಫಿಡೆನ್ಸ್.
0: ಪ್ರತಿಯೊಬ್ಬ ಯುವ ಉದ್ಯಮಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಸರ್ಕಾರಿ ಯೋಜನೆ ಯಾವುದು?
1: ಸ್ಟಾರ್ಟ್ಅಪ್ ಇಂಡಿಯಾ.
0: ಎಐ ಅವಕಾಶನ ಅಥವಾ ಸವಾಲ?
1: ಒಂದು ಅವಕಾಶ.
0: ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತಹ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
1: ಮುಂದೆ ಸಾಗಿ, ನಿಮಗೆ ಹೆಚ್ಚು ಶಕ್ತಿ ಇದೆ, ಆದ್ರೆ ಅದನ್ನ ನೀವು ಕಂಡ್ಕೊಂಡಿಲ್ಲ ಇದೆ ಅನ್ನೋದು. ಮತ್ತೆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ, ಎಕೋಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ, ನಿಮಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ದೂಷಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ, ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ, ನಮಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ, ಅಥವಾ ಬೇರೆಯವ್ರನ್ನ ದೂಷಿಸೋದಕ್ಕೆ ಬದಲು ಅವಕಾಶಗಳ ಕಡೆ ನಿಮ್ಮ ಗಮನ ಹರಿಸಿದಾಗ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾವಾಗ ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ನೀವು ತಗೊಂಬರ್ತೀರ, ಆವಾಗ ನಿಮ್ಗೆಲ್ಲನೂ ಹೊರಗಿನ ಜಗತ್ತು ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಅವಕಾಶಗಳು ನಿಮಗೆ ಅದಷ್ಟು ಗದೇ ಹುಡುಕೊಂಡು ಬರುತ್ತೆ. ಸೊ ಒಂದು ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ನಿಮಗೆ ಸುತ್ತಲೂ ನಿಮಗೆ ಆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆ ನೆಗೆಟಿವ್ಸ್ನ ಹುಡುಕ್ತಾ ಹೋಗಬೇಡಿ, ನೆಗೆಟಿವ್ಸ್ ಹುಡುಕಿದ್ರೆ ನೀವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ. ಪಾಸಿಟಿವ್ಸ್ ಹುಡುಕಿ, ಒಂದು ವೇಳೆ ನಮಗೇನೋ ಒಂದು ಸರಿ ಇಲ್ಲ ಅಂತ ಅನಿಸಿದ್ರು ಕೂಡ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನ ಮಾಡಿಕೊಂಡು ಮುಂದೆ ಹೋದ್ರೆ ಖಂಡಿತ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ನಾವೇನು ಒಂದು ವಿಕಸಿತ ಭಾರತ ಅಂತ ನಾವೇನು ಮಾತಾಡ್ತಾ ಇದ್ದೀವಿ ಅದು ಬರೀ ಟರ್ಮಿನಾಲಜಿ ಅಲ್ಲ, ಅದನ್ನ ನಾವು ನಿಜ ರೂಪಕ್ಕೆ ತರುವಂತ ಒಂದು ಶಕ್ತಿ ನಮ್ಮಲ್ಲೆಲ್ಲ ಇದೆ. ನಾವು ಅದನ್ನ ಮಾಡಬಹುದು, ನಾವು ಮುಂದುವರಿಸಬಹುದು ಅಂತ ನನಗನ್ಸತ್ತೆ. ಎಲ್ಲಾ ಶ್ರೋತೃಗಳಿಗೂ, ಆಕಾಶವಾಣಿ ಮತ್ತೆ ರೇನ್ಬೋ FM ಅವ್ರಿಗೆಲ್ರಿಗೂ ನನ್ನ ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಇದುವರೆಗೂ ಡಾಕ್ಟರ್ ಮನಸಾ ನಾಗಭೂಷಣಂ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ರಿ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:38. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಎಲ್ಗಟ್ಟಿ. ಕೆಲವರೇ ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಮೂಡಿ ಬರ್ತಾವ. ಚಿತ್ರಗೀತೆಗಳಲ್ಲಿ ಅದರಲ್ಲೂ ಇಂದು ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನ ಐತಿ. ಅವ್ರ ಜನ್ಮದಿನದ ವಿಶೇಷ ಮಾಹಿತಿ ಜೊತೆಗೆ ಅವರು ಸಂಗೀತ ನಿರ್ದೇಶನ ಮಾಡಿ ಅಥವಾ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ಗೀತೆಗಳನ್ನು ತಾವು ಕೇಳಬಹುದು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಆನಂತರ ಚಿತ್ರಗೀತೆಗಳ ಕಾರ್ಯಕ್ರಮ. ಹಂಸಲೇಖ ಅವರ ವಿಶೇಷ ಚಿತ್ರಗೀತೆಗಳೊಂದಿಗೆ ಮುಂದುವರಿಸೋಣ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ

0: ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹಂಸಲೇಖ ಅವರ ಜನ್ಮದಿನದ ಕುರಿತು ಮಾತಾಡ್ತಾ ಇದ್ದೀವಿ. ನಾದಬ್ರಹ್ಮ ಎಂದೇ ಖ್ಯಾತರಾದ ಗೀತರಚನೆಕಾರ, ಸಾಹಿತ್ಯಕಾರ, ಸಂಗೀತ ನಿರ್ದೇಶಕ ಡಾಕ್ಟರ್ ಹಂಸಲೇಖ ಅವರು 1951 ಬೆಂಗಳೂರಿನ ಅಕ್ಕಿಪೇಟೆ ಬಳಿಯ ತುಳಸಿಕಟ್ಟೆಯಲ್ಲಿ KH ಗೋವಿಂದರಾಜು ಮತ್ತು ರಾಜಮ್ಮ ದಂಪತಿಗಳಿಗೆ ಜನಿಸ್ತಾರೆ. ಇವರು ಮೂಲ ಹೆಸರು ಗಂಗರಾಜು ಅಂತೇಳಿ ಇರ್ತದೆ. ತಮ್ಮ ಅಧ್ಯಯನದ ನಂತರ ಅವರು ತಮ್ಮ ತಂದೆಯ ಮುದ್ರಣಾಲಯದಲ್ಲಿ ಉದ್ಯೋಗದಲ್ಲಿ ತೊಡಕೊಂಡಿರ್ತಾರೆ. ನಂತರ ತಮ್ಮ ಸಹೋದರ ಬಾಲಕೃಷ್ಣ ಅವರ ಆರ್ಕೆಸ್ಟ್ರಾ ಗುಂಪನ್ನು ಸೇರ್ತಾರೆ. ಮುಂದೆ ಅವರ ಗುರುಗಳಾಗಿರ್ತಕ್ಕಂಥ ಲಾವಣಿ ನೀಲಕಂಠಪ್ಪ ಅವರೇನು ಮಾಡ್ತಾರೆ ಅಂದರೆ ಇವ್ರ ಹೆಸರನ್ನು ಹಂಸಲೇಖ ಅಂಥೇಳಿ ಬದಲಾಯಿಸ್ತಾರೆ. ನಿರ್ದೇಶಕ MN ಪ್ರಸಾದ್ ಅವರು ಚಲನಚಿತ್ರಗಳಿಗೆ ಇವರನ್ನು ಪರಿಚಯ ಮಾಡ್ತಾರೆ. ಮೊದಲಿಗೆ 1973 ಏನೋ ತ್ರಿವೇಣಿ ಚಿತ್ರಕ್ಕಾಗಿ ಒಂದು ಹಾಡನ್ನು ಬರೆಯುವ ಅವಕಾಶ ಇವರಿಗೆ ಸಿಗ್ತೈತಿ. ಆನಂತರ ನೀನಾ ಭಗವಂತ, ನಟ ಉದಯಕುಮಾರ್ ಅವರ ಮೊದಲ ಚಿತ್ರ, ಅದರಲ್ಲಿ ಇವರಿಗೆ ಅವಕಾಶ ಸಿಗ್ತೈತಿ. ಸಂಗೀತಗಾರನಾಗಿ ಮೊದಲ ಚಿತ್ರ 1981 ಬಿಡುಗಡೆಯಾದ ರಾಹುಚಂದ್ರ, ಇದು ಅಧಿಕೃತವಾಗಿ ಅವರ ಸಂಗೀತ ನಿರ್ದೇಶನ ಜರ್ನಿಯನ್ನು ಆರಂಭ ಮಾಡ್ತೈತಿ. ಆನಂತರ ಅವರು ಸಿನಿಮಾ ವೃತ್ತಿ ಜೀವನವು ನಾನು ನನ್ನ ಹೆಂಡತಿ 1985 ತೆರೆ ಕಂಡಿರ್ತಕ್ಕಂಥ ಈ ಚಿತ್ರ, ಇದಕ್ಕೆ ಗೀತರಚನೆ ಮತ್ತು ಸಂಭಾಷಣೆ ಕೂಡ ಇವರು ಬರೀತಾರೆ. ಆನಂತರ ನಟ ನಿರ್ದೇಶಕ ರವಿಚಂದ್ರನ್ ಅವರೊಂದಿಗಿನ ಅವರ ಸಂಬಂಧದ ನಂತರವೇ ಅವರ ಜನಪ್ರಿಯತೆ ಉತ್ತುಂಗಕ್ಕೆ ಇರ್ತದೆ. ಅದರಲ್ಲೂ 1987 ತೆರೆ ಕಂಡಿರ್ತಕ್ಕಂಥ ಪ್ರೇಮಲೋಕ ಚಿತ್ರದ ಮೂಲಕ ಇವರು ಏನು ಕನ್ನಡ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡ್ತಾರೆ. ಬನ್ನಿ ಈಗ ಪ್ರೇಮಲೋಕ ಚಿತ್ರದ ಒಂದು ಗೀತೆ ಮೂಡಿ ಬರುತ್ತೆ, ಕೇಳ್ಕೊಂಬರೋಣ. ಗೀತೆಗೆ ಧ್ವನಿಯಾಗಿದ್ದಾರೆ KJ ಜೇಸುದಾಸ್ ಹಾಗೂ SJ ಅವರು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

101.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನದ ಕುರಿತು ಮಾತಾಡ್ತಾ ಇದ್ದೀವಿ. ಇನ್ನು ಹಂಸಲೇಖ ಅವರು 1990 ಹಿನ್ನೆಲೆ ಗಾಯಕಿಯಾಗಿದ್ದ ಲತಾ ಅವರನ್ನು ಮದುವೆ ಆಗ್ತಾರೆ. ಈ ದಂಪತಿಗಳಿಗೆ ಅಲಂಕಾರ್ ಎಂಬಕ್ಕಂಥ ಮಗ ಮತ್ತು ತೇಜಸ್ವಿನಿ ಹಾಗೂ ನಂದಿನಿ ಎಂಬ ಇಬ್ಬರು ಹೆಣ್ಮಕ್ಕಳಿದ್ದಾರೆ. ಇನ್ನು ಹಂಸಲೇಖ ಅವರ ಹಾಡುಗಳು ಮತ್ತು ಅವರ ಸಂಗೀತ ನಿರ್ದೇಶನದಲ್ಲಿ ಸಾಕಷ್ಟು ಹಿನ್ನೆಲೆ ಗಾಯಕರು ಹಾಡಿದ್ದಾರೆ. ಅದರಲ್ಲೂ ಹಂಸಲೇಖ ಅವರು ರಚನೆ ಮಾಡೋ ಮುಂದೆ ಈ ಗಾಯಕರು ಹಾಡಿದ್ರೆ ಇದು ಚೆನ್ನಾಗಿ ಓಡುತ್ತಾ ಚೆನ್ನಾಗಿ ಬರುತ್ತಾ ಅಂತಕ್ಕಂಥ ಒಂದು ವಿಶೇಷ ಜ್ಞಾನ ಅವರಲ್ಲಿತ್ತು. ಹೀಗಾಗಿ ಅವರು ರಚನೆ ಮಾಡ್ತಕ್ಕಂಥ ಹಾಡುಗಳು ಹಂಗೆ ಮೂಡಿ ಬಂದವ. ಅಷ್ಟೇ ವಿಶೇಷವಾದ ಗಾಯಕರು ಕೂಡ ಅದರಲ್ಲಿ ಹಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ, ವಾಣಿ ಜಯರಾಮ್, ಪಿ ಸುಶೀಲಾ, ಕೆ ಜೆ ದೇಶುದಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ, ಮನು, ಮೋಹನ್, ಕವಿತಾ ಕೃಷ್ಣಮೂರ್ತಿ, ಅನುರಾಧ ಪೌಡ್ವಾಲ್ಸ್, ಸಾಧನಾ ಸರ್ಗಮ್, ಬಿ ಆರ್ ಛಾಯಾ, ಮಂಜುಳಾ ಗುರುರಾಜ್, ಚಂದ್ರಿಕಾ ಗುರುರಾಜ್, ಎಲ್ ಎನ್ ಶಾಸ್ತ್ರಿ, ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ, ಹೇಮಂತ್ ಕುಮಾರ್, ಸಂಗೀತಾ ಕಟ್ಟಿ, ರತ್ನಮಾಲಾ ಪ್ರಕಾಶ್, ನಂದಿತಾ, ಸೌಮ್ಯರಾವ್, ಬಿ ಜಯಶ್ರೀ, ಸೋನು ನಿಗಮ್, ಸೋನು ಕುಮಾರ್, ಉಗಮ್ ಹರಿಹರನ್, ಸಾಕಷ್ಟು ಇವರ ಏನು ಗಾಯಕರು ಇವರ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಅದರಲ್ಲೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಕೆ ಎಸ್ ಚಿತ್ರ ಅವರು ಇವರ ಸಾಕಷ್ಟು ಗೀತೆಗಳ ಏನು ಇವರು ರಚನೆ ಮಾಡಿರ್ತಕ್ಕಂಥ ಗೀತೆಗಳು ಅಥವಾ ಸಂಗೀತ ನೀಡಿರ್ತಕ್ಕಂಥ ಗೀತೆಗಳಲ್ಲಿ ಬಹುಪಾಲು ಹಾಡುಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಎಸ್ ಚಿತ್ರ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಇನ್ನು 1990 ತೆರೆಕಂಡ ಮುತ್ತಿನಹಾರ ಚಿತ್ರದಲ್ಲಿ ಎಂ ಬಾಲಮುರಳಿ ಕೃಷ್ಣ ಅವರು ಕೂಡ ಹಾಡಿದ್ದಾರೆ. ಹೂ ಹಣ್ಣು ಏನು 1993 ತೆರೆ ಕಾಣ್ತಲ್ಲ, ಅದಕ್ಕೆ ಸಿ ಅಶ್ವಥ್ ಅವರು ಕೂಡ ಹಾಡಿದ್ದಾರೆ. ಇನ್ನು 2001 ಕಿಚ್ಚ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿ ಪಂಕಜ್ ಉದಾಸ್ ಅವರನ್ನು ಕರೆತಂದು ಇವರು ಹಾಡಿಸಿದ್ದಾರೆ. ಈಗ ಬನ್ನಿ, ಪಂಕಜ್ ಉದಾಸ್ ಅವರ ಧ್ವನಿಯಲ್ಲಿ ಸ್ಪರ್ಶ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಸ್ಮಿತ್ರೆ 101.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನದ ಕುರಿತು ಮಾತಾಡ್ತಾ ಇದ್ದೀವಿ. ಇನ್ನು ಹಂಸಲೇಖ ಅವರು ನಮ್ಮ

ಕನ್ನಡದ ಬಹುತೇಕ ಎಲ್ಲ ನಟರಿಗೂ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇಂದಿನ ಯಶ್ವರೆಗೂ ಎಲ್ಲ ಏನು ನಟರಿಗೆ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ಅವರು ಕೂಡ ಸಂಗೀತ ನಿರ್ದೇಶನ ಕೂಡ ಅವ್ರ ಚಿತ್ರಗಳಿಗೆ ನೀಡಿದ್ದಾರೆ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಿಟ್ ಚಿತ್ರಗಳನ್ನು ಇವರು ನೀಡ್ಯಾರ. ಪರಶುರಾಮ, ಆಕಸ್ಮಿಕ, ಶಬ್ದವೇದಿ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಇವರು ಕೆಲಸ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಹಾಡುಗಳನ್ನು ಕೂಡ ರಾಜ್ಕುಮಾರ್ ಅವರಿಗೆ ಬರೆದಾರ. ಅಷ್ಟೇ ಅಲ್ಲ, ಹಂಸಲೇಖ ಅವರ ರಚನೆಯ ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಹಾಡ್ಯಾರ. ಅದು ಅವರ ನಟನೆ ಆಗಿರ್ಬೋದು ಅಥವಾ ಬೇರೆ ನಟರಿಗೆ ಕೂಡ ರಾಜ್ಕುಮಾರ್ ಹಾಡಿದಾರಲ್ಲ, ಅದರಲ್ಲಿ ಸಾಕಷ್ಟು ಹಾಡುಗಳು ಏನು ಹಂಸಲೇಖ ಅವರ ರಚನೆಗಳಾಗಿದ್ದಾವೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿರ್ತಕ್ಕಂಥ ಗೀತೆಗಳನ್ನು ನೋಡೋದಾದ್ರೆ, ಇನ್ನು ಪರಶುರಾಮ ಚಿತ್ರದಲ್ಲಿ ತಂದಾನ ತಂದಾನ ಗೀತೆಯನ್ನು ಕೂಡ ಹಂಸಲೇಖ ಅವರು ಬರೆದಿದ್ದಾರೆ. ಜೊತೆಗೆ ಆ ಚಿತ್ರಕ್ಕೆ ಸಂಗೀತ ಕೂಡ ಇವರೇ ನೀಡಿದ್ದಾರೆ. ಇನ್ನು ಆಕಸ್ಮಿಕ ಚಿತ್ರದ ಎಲ್ಲ ಹಾಡುಗಳನ್ನು ಹಂಸಲೇಖ ಅವರು ರಚನೆ ಮಾಡಿ ಸಂಗೀತ ಕೂಡ ನೀಡಿದ್ದಾರೆ. ಆಕಸ್ಮಿಕ ಚಿತ್ರದಲ್ಲಿ ಬರತಕ್ಕಂಥ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಾಳುವಂಥ ಹೂವೆ, ಈ ಸಾಕಷ್ಟು ಹಾಡುಗಳು ಬಹಳ ಪ್ರಸಿದ್ಧಿ ಪಡೆದವ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಶಬ್ದವೇದಿಗೂ ಕೂಡ ಹಂಸಲೇಖ ಅವರು ಏನು ಗೀತ ರಚನೆ ಜೊತೆಗೆ ಸಂಗೀತ ಕೂಡ ನೀಡಿದ್ದಾರೆ. ಅದರಲ್ಲಿ ಓಹೋ ಪ್ರೇಮ ಕಾಶ್ಮೀರ, ತಯ್ಯಾರೆ ತಯ್ಯ, ನಮ್ಮ ಯಜಮಾನರು, ಬಾರೋ ಬಾರೋ ಶ್ರೀಕೃಷ್ಣ ಬಾರೋ, ಅದರಲ್ಲೂ ಅತಿ ಹೆಚ್ಚು ಜನಪ್ರಿಯ ಆಗಿರತಕ್ಕಂಥ ಹಾಡು ಜನರಿಂದ ನಾನು ಮೇಲೆ ಬಂದೆ, ಈ ಹಾಡನ್ನು ಕೂಡ ಹಂಸಲೇಖ ಅವರೇ ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ರಚನೆ ಮಾಡಿದ್ದಾರೆ. ಇನ್ನು ಆಕಸ್ಮಿಕದಲ್ಲಿ ಏನು ಬರೆದಿರ್ತಕ್ಕಂಥ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹಾಡಿದೆಯಲ್ಲ, ಕನ್ನಡ ಅಭಿಮಾನ ಜೊತೆಗೆ ಕನ್ನಡಿಗರ ಅಘೋಷಿತ ನಾಡಗೀತೆ ಅಂತ ಕೇಳಿ ಇದನ್ನು ನಾವು ಹೇಳ್ತಾ ಇರ್ತೀವಿ. ಪ್ರತಿಯೊಂದು ಕಾರ್ಯಕ್ರಮದ ಕೊನೆಯಲ್ಲಿ ಈ ಹಾಡಿಲ್ಲದೆ ಇದು ಆ ಕಾರ್ಯಕ್ರಮಗಳು ಕೊನೆಯಾಗಲ್ಲ. ಈಗ ಬನ್ನಿ, ಅದೇ ಚಿತ್ರದ ಗೀತೆ ಮೂಡಿ ಬರ್ತೈತಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಸ್ನೇಹಿತರೆ, ನೀವು ಕೇಳಿದರೆ ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನದ ಕುರಿತು ಮಾತಾಡ್ತಾ ಇದ್ದೀವಿ. ನಾನು ಮಾತಾಡ್ತಾ ಇದ್ದೆ ಹಂಸಲೇಖ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇಂದಿನ ಯಶ್ವರೆಗೆ ಎಲ್ಲ ನಟರಿಗೂ ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಜೊತೆಗೆ ಸಾಕಷ್ಟು ಹಾಡುಗಳನ್ನು ಕೂಡ ಬರೆದಿದ್ದಾರಂತ. ಅದರಲ್ಲೂ ನಮ್ಮ ಕನ್ನಡದ ಮತ್ತೋರ್ವ ಮೇರು ನಟ ವಿಷ್ಣುವರ್ಧನ್ ಅವರಿಗೆ ಸಾಕಷ್ಟು ಹಾಡುಗಳನ್ನು ಇವರು ನೀಡಿದ್ದಾರೆ. ಮಹಾಕ್ಷತ್ರಿ ಆಗಿರ್ಬೋದು, ಹಾಲುಂಡತ್ತವರು, ಹಿಮಪಾತ, ಮುತ್ತಿನಹಾರ, ಮೋಜುಗಾರ, ಸೊಗಸುಗಾರ ಚಿತ್ರಗಳಿಗೆ ಅವರು ಸಾಹಿತ್ಯ ಜೊತೆಗೆ ಸಂಗೀತ ಕೂಡ ನೀಡಿದ್ದಾರೆ. ಇನ್ನು ಶಂಕರ್ನಾಗ್ ಅವರಿಗೆ ಸಾಂಗ್ಲಿಯಾನ, ಸಿ ಬಿ ಐ ಶಂಕರ್, ಎಸ್ ಪಿ ಸಾಂಗ್ಲಿಯಾನ 2 ಚಿತ್ರಗಳಿಗೆ ಕೂಡ ಇವರು ಸಂಗೀತ ನಿರ್ದೇಶನ ಮತ್ತು ಜೊತೆಗೆ ಹಾಡುಗಳನ್ನು ಕೂಡ ಬರೆದಿದ್ದಾರೆ. ಇನ್ನು ಅಂಬರೀಷ್ ಅವರಿಗೆ ಇಂದ್ರಜಿತ್ ಆಗಿರ್ಬೋದು, ಒಂಟಿ ಸಲಗ, ಸೋಲಿಲ್ಲದ ಸರ್ದಾರ, ಮಲ್ಲಿಗೆ ಹೂವೆ, ಮಣ್ಣಿನ ಧೋನಿ ಚಿತ್ರಗಳಿಗೆ ಇವರು ಹಾಡು ಜೊತೆಗೆ ಸಂಗೀತ ಕೂಡ ನೀಡಿದ್ದಾರೆ. ಅದರಲ್ಲೂ ಮಣ್ಣಿನ ಧೋನಿ ಏನು ಚಿತ್ರದಲ್ಲಿ ಬಂದಿರತಕ್ಕಂಥ ಮೇಘ ಬಂತು ಮೇಘ ಗೀತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಧ್ವನಿಯಾಗಿದ್ದಾರೆ. ಇನ್ನು ಮಲ್ಲಿಗೆ ಚಿತ್ರದಲ್ಲಿ ಕನ್ನಡ ನಾಡನ್ನು ವರ್ಣಿಸುವ ಒಂದು ಅದ್ಭುತ ಗೀತೆಯನ್ನು ಅಂಬರೀಷ್ ಅವರಿಗೆ ಇವರು ನೀಡಿದ್ದಾರೆ. ಅದೇ ರೀತಿ ರವಿಚಂದ್ರನ್ ಅಂತೂ ಸಾಕಷ್ಟು ಚಿತ್ರಗಳಿಗೆ ಇವರು ರವಿಚಂದ್ರನ್ ಜೊತೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಶ್ರೀನಾಥ್ ಆಗಿರ್ಬೋದು, ಅನಂತ್ನಾಗ್, ಸಾಯಿ ಕುಮಾರ್, ಅರ್ಜುನ್ ಸರ್ಜಾ, ದೇವರಾಜ್, ರಮೇಶ್ ಅರವಿಂದ್, ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಉಪೇಂದ್ರ, ಜಗ್ಗೇಶ್, ರಘುವೀರ್, ದರ್ಶನ್, ಸುದೀಪ್, ಬಹುತೇಕ ಕನ್ನಡದ ಎಲ್ಲ ನಟರೊಂದಿಗೂ ಡಾಕ್ಟರ್ ಹಂಸಲೇಖ ಅವರು ಕೆಲಸ ಮಾಡಿದ್ದಾರೆ. ಇನ್ನು ಕನ್ನಡದಲ್ಲಿ ಪ್ರಭಾಕರ್ ಅವರಿಗೆ ಒಂದು ಗೀತೆಯನ್ನು ಇವರು ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಭಾಕರ್ ಅವರ ಮ್ಯಾನರಿಸಮ್ಗೆ ತಕ್ಕಂಗೆ ಈ ಗೀತೆಯನ್ನು ಅವರು ರಚನೆ ಮಾಡಿದ್ದಾರೆ. ಅಂದರೆ ಪ್ರಭಾಕರ್ ಅವರು ಮಾತಾಡೋ ಸಮಯದಾಗ ಕನ್ನಡ ಮತ್ತು ಇಂಗ್ಲೀಷನ್ನು ಸೇರಿಸಿ ಮಾತಾಡ್ತಾ ಇದ್ದಾರಂತ. ಹಾಗಾಗಿ ಅವರಿಗಾಗಿ ಒಂದು ಕಲಿಯುಗ ಭೀಮ ಅಂತಕ್ಕಂಥ ಒಂದು ಚಿತ್ರದಲ್ಲಿ ಅವರಿಗಾಗಿ ಒಂದು ಗೀತೆಯನ್ನು ಬರೆದಾರೆ. ತಾಯಿ ಕುರಿತು ಇರತಕ್ಕಂಥ ಈ ಗೀತೆಯನ್ನು ಹಂಸಲೇಖ ಅವರು ತುಂಬ ಅದ್ಭುತವಾಗಿ ರಚಿಸಿ ಜೊತೆಗೆ ಅದಕ್ಕೆ ಸಂಗೀತ ನೀಡಿದ್ದಾರೆ. ಬನ್ನಿ ಈಗ ಮದರ್ ಕುರಿತು ಇರತಕ್ಕಂಥ ಗೀತೆ ಮೂಡಿ ಬರ್ತದೆ ಕಲಿಯುಗ ಭೀಮ ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು.

0: மை சன் கை துத்து கொட்டோளி ஐ லவ் யூ மை மதர் இந்தியா மதர் இந்தியா.
1: ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನದ ಕುರಿತು ಮಾತಾಡ್ತಾ ಇದ್ದೀವಿ. ಇನ್ನು ಹಂಸಲೇಖ ಅವರು ಕನ್ನಡ ಚಿತ್ರರಂಗದಲ್ಲಿ ಸಂಗೀತದ ಮೂಲಕ ಮತ್ತು ಅವರ ಸಾಹಿತ್ಯದ ಮೂಲಕ ಹೊಸ ಕ್ರಾಂತಿಯನ್ನೇ ಮಾಡಿದರು. ಇವರು ಸುಮಾರು 500 ಹೆಚ್ಚು ಚಿತ್ರಗಳಿಗೆ ಸಂಗೀತವನ್ನು ನೀಡಿದ್ದಾರೆ. ಅದಲ್ಲದೆ ಸಂಭಾಷಣೆ ಚಿತ್ರಕಥೆಯನ್ನು ಕೂಡ ಹಲವು ಚಿತ್ರಗಳಿಗೆ ಇವರು ಬರೆದಿದ್ದಾರೆ. ಇವರ ಏನು ಕನ್ನಡ ಅಷ್ಟೇ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಕೂಡ ಸಂಗೀತವನ್ನು ನೀಡಿದ್ದಾರೆ. ಇನ್ನು ಡಾಕ್ಟರ್ ಹಂಸಲೇಖ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ವಿಶೇಷ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಶಾಂತಿ ಕ್ರಾಂತಿ ಚಿತ್ರದ ಈ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು.

0: ಆತ್ಮೀಯ ಕೇಳಿದ್ರೆ, ಇವತ್ತು ನಮ್ಮ ಜೊತೆ ವಿಜಯಪುರದ BLDE ಮೆಡಿಕಲ್ ಕಾಲೇಜಿನ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿಯವರಿದ್ದಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು.
0: ಡಾಕ್ಟರ್, ನಮ್ಮ ಇವತ್ತಿನ ಸಂದರ್ಶನದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಧೂಮಪಾನ ಜೊತೆಗೆ ಈ ತಂಬಾಕು ಸೇವನೆ, ಇವುಗಳ ಪರಿಣಾಮಗಳು ಏನು, ಇವುಗಳು ನಮ್ಮ ದೇಹದ ಮೇಲೆ ಯಾವ ರೀತಿ ಒಂದು ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿ ಮೊದಲಿಗೆ ಹೇಳ್ತಾವು. ಈ ಧೂಮಪಾನ ಅಂದರೆ ಏನು ವೈದ್ಯಕೀಯವಾಗಿ?
1: ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಮಾತಾಡ್ತಕ್ಕಂಥ ವಿಷಯ ಅಂದರೆ ಧೂಮಪಾನ. ಧೂಮಪಾನ ಅಂತಂದರೆ ಈಗ ನಾವು ಇದು ಒಂದು ತಂಬಾಕುವಿನ ಉತ್ಪನ್ನವಾಗಿ ಆಗಿರುತ್ತೆ. ಸೊ ಜನರಲಿ ಹೇಗಿರುತ್ತೆ ಅಂದರೆ, ತಂಬಾಕು ಅಗಿಯೋದನ್ನು ನಾವೆಲ್ಲ ನೋಡಿರ್ತೀವಿ. ತಂಬಾಕುವನ್ನ ಸುಣ್ಣ ಜೊತೆ ಮಿಕ್ಸ್ ಮಾಡಿ ಅಗಿಯೋದು, ಅಥವಾ ಬೇರೆ ರೀತಿಯಾದಂಥ ಪದಾರ್ಥಗಳಲ್ಲಿ ಅಥವಾ ಗುಟ್ಕಾ ಸೇವನೆಯಲ್ಲಿ ನೋಡಿರ್ತೀವಿ, ಅಥವಾ ತಂಬಾಕುವಿನ ಪೌಡರನ್ನು ಮಾಡಿ ಅದನ್ನು ಹಲ್ಲು ಉಜ್ಜೋದನ್ನು ನಾವು ನೋಡಿದ್ವಿ. ಸೊ ಅದರಲ್ಲಿ ಇದು ಇನ್ನೊಂದು ಉತ್ಪನ್ನ ಏನಪ್ಪ ಅಂತಂದರೆ ಸ್ಮೋಕಿಂಗ್ ಅಥವಾ ಧೂಮಪಾನ ಅಂದರೆ ಸೇದುವುದು. ಸೊ ಇದರಲ್ಲಿ ಅಂದರೆ ನಾವು ಈಗ ಬೀಡಿ ಹಾಗೂ ಸಿಗರೇಟನ್ನು ನೋಡ್ತೀವಲ್ಲ, ಸೊ ಅದರ ಮುಖಾಂತರ ತಂಬಾಕುವನ್ನು ಉರಿಸಿ ಅದರ ಹೊಗೆ ಹಾಗೂ ಅದರ ಒಂದು ತಂಬಾಕುವಿನ ಒಂದು ಸೇವನೆಯನ್ನು ಮಾಡೋದು. ಸೊ ಇದು ಅಗಿಯೋದಿಲ್ಲ, ಆದರೆ ಸೇವಿಸೋದು ಶ್ವಾಸಕೋಶದ ಮುಖಾಂತರ, ಉಸಿರಾಟನ ಮುಖಾಂತರ. ಸೊ ಇದು ಒಂದು ತಂಬಾಕುವಿನ ಉತ್ಪನ್ನವಾಗೇ ಇದೆ.
0: ಇನ್ನು ಈ ತಂಬಾಕನ್ನ ಧೂಮಪಾನ ಬಿಟ್ಟರೆ ಯಾವ ಯಾವ ಮೂಲಕ ನಾವು ದೇಹಕ್ಕೆ ತಕ್ಕೊಳ್ತೀವಿ? ಇದಕ್ಕೆ ಈ ಚಟಕ್ಕೆ ಬಲಿಯಾದವರು,
1: ಈ ಚಟಕ್ಕೆ ಬಲಿಯಾದವರು ಅಂದರೆ ಹೇಗಿದೆ, ತಂಬಾಕು ತಂಬಾಕುವಿನಲ್ಲಿರುವಂಥ ಒಂದು ಪದಾರ್ಥ ನಿಕೋಟಿನ್. ಸೊ ಇದು ನಮ್ಮನ್ನ ತಂಬಾಕುವಿಗೆ ಒಂಥರ ಏನಪ್ಪ ಅಂತಂದರೆ ದಾಸವಾಗಿ ಬಿಡಿಸುತ್ತೆ. ಸೊ ತಂಬಾಕುವಿನ ಒಂದು ಚಟಕ್ಕೆ ನಾವು ಒಳಗಾದರೆ ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ಅದನ್ನು ಮಾಡಿರುತ್ತದೆ. ಸೊ ತಂಬಾಕುವಿನಲ್ಲಿ ಪ್ರಥಮವಾಗಿ ನಾವು ಇರೋದಂದರೆ ನೇರವಾಗಿ ತಂಬಾಕುವಿನ ಒಣಗಿದ ಎಲೆಯನ್ನೇ ಪುಡಿ ಮಾಡಿ ಅದರಲ್ಲಿ ಸುಣ್ಣ ಅಡಿಕೆ ಆ ಥರ ಬೆರೆಸಿ ಮಿಕ್ಸ್ ಮಾಡಿ ತಿನ್ನೋದು. ಸೊ ಅದು ಡೈರೆಕ್ಟ್, ಸೊ ಅದು ತುಂಬ ಹಾನಿಕರ. ಸೊ ಅದನ್ನು ಬಿಟ್ಟರೆ ಏನಿರುತ್ತೆ ಅಂದರೆ, ಹಳ್ಳಿಗಳಲ್ಲಿ ಈ ತಂಬಾಕುವಿನ ಹಲ್ಲು ನೋವಿಗೆ ಅಂತ ಹೇಳಿ ಆಸ್ ಎ ಔಷಧಿ ಉಪಯೋಗ ಮಾಡ್ತಾರೆ. ಸೊ ಅದು ಏನಾಗುತ್ತೆ, ಕ್ರಮೇಣ ಒಂಥರ ಅದರಿಂದ ಅಡಿಕ್ಷನ್ ಆಗಿಬಿಡುತ್ತೆ, ಅಂದರೆ ಅದರದ್ದು ಚಟಕ್ಕೆ ಬಿದ್ದುಬಿಡ್ತಾರೆ. ಹೀಗಾಗಿ ಅದು ತಂಬಾಕುವಿನ ಸೇವನೆ ಹೆಚ್ಚಾಗುತ್ತೆ. ಆಮೇಲೆ ತಂಬಾಕುವಿನ ಒಂದು ಪೌಡರ್ ಅಂತೂ ಬರುತ್ತೆ, ಅದನ್ನು ನಾವು ಜನರಲಿ ಈ ಭಾಗದಲ್ಲಿ ಮಿಶ್ರಿ ಅಂತಲೂ ಕೂಡ ಹೇಳ್ತಾರೆ. ಸೊ ಆ ತಂಬಾಕುವಿನ ಪೌಡರ್ನಿಂದ ಹಲ್ಲು ಉಜ್ತಾರೆ. ಸೊ ಆ ಹಲ್ಲು ಉಜ್ಜುವುದರಿಂದನೂ ಅದು ಚಟಕ್ಕೆ ಬಿದ್ದು ಅದು ಪೌಡರ್ನ ಖಾಯಂ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನು ಯಾವಾಗಲೂ ಹಲ್ಲಿಗೆ ಹಚ್ಚೋದು, ಗಮ್ಸಿಗೆ ಹಚ್ಚೋದು, ಆ್ಯಂಡ್ ಅದರದ್ದು ಒಂದು ರಸವನ್ನು ಹೀರೋದ್ರಿಂದ ಅವರಿಗೆ ಅದೊಂದು ಆಹ್ಲಾದ ಸಿಗುತ್ತೆ. ಸೊ ಇದು ಅಲ್ಲದೇ ಇದು ಸಿಗರೇಟು ಆ್ಯಂಡ್ ಬೀಡಿ ಅಂದರೆ ಏಕದಮ್ ಲೋಕಲಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ತುಂಬ ಕಡಿಮೆ ರೊಕ್ಕದಲ್ಲಿ ಸಿಗೋದ್ರಿಂದ, ಸೊ ಅದರ ಸೇವನೆ ಏನಿದೆ ಉಸಿರಾಟದ ಮುಖಾಂತರ ಅದನ್ನು ಕೂಡ ಜಾಸ್ತಿ ಚಾಲ್ತಿಯಲ್ಲಿರೋದು.
0: ಆಯಿತು ಡಾಕ್ಟರ್, ಈಗ ನಾವು ಸ್ವಲ್ಪ ಧೂಮಪಾನದ ಕಡೆ ಗಮನ ಹರಿಸೋಣ. ಧೂಮಪಾನ ಚಟಕ್ಕೆ ಬಲಿಯಾಗಲಿಕ್ಕೆ ಕಾರಣಗಳು ಅಂತ ಏನಾದರೂ ಇದೆಯಾ?
1: ಹಾಂ, ಸೊ ಧೂಮಪಾನಕ್ಕೆ ಬಲಿಯಾಗೋದು ಅಥವಾ ಕಾರಣಗಳನ್ನು ಹುಡುಕ್ತಾ ಹೋದರೆ ಸಾಕಷ್ಟು ಅದರ ಬಗ್ಗೆ ರಿಸರ್ಚ್ ಕೂಡ ಆಗಿದೆ. ಇದನ್ನು ನಾವು ನೋಡಿದರೆ ಮೊದಲೇದಾಗಿ ಏನಪ್ಪ ಅಂತಂದರೆ, ಮನೆಯಲ್ಲಿ ಧೂಮಪಾನ ಮಾಡೋರಿದ್ದರೆ ಅಂದರೆ ಲೈಕ್ ಪೇರೆಂಟ್ಸ್ ಇರ್ತಾರೆ, ಅಂದರೆ ತಂದೆ ಅಥವಾ ಬೇರೆ ಯಾರಾದರೂ ಮೇಲ್ ಸೀನಿಯರ್ಸ್ ಇರ್ತಾರೆ, ಸೊ ಅವರು ಅದನ್ನು ಉಪಯೋಗಿಸ್ತಿರ್ತಾರೆ, ಅದನ್ನು ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ. ಸೊ ನನ್ನ ತಂದೆ ಯೂಸ್ ಮಾಡ್ತಿರ್ತಾರೆ ಅಂದರೆ ನಾನು ಯಾಕೆ ಯೂಸ್ ಮಾಡಬಾರ್ದು? ಸೊ ಆ ಥರ ಒಂದು ಅದನ್ನು ಎಕ್ಸ್ಪೆರಿಮೆಂಟ್ ಅಂತ ಮಾಡಲಿಕ್ಕೆ ಹೋಗಿ, ಪ್ರಯೋಗ ಅಂತ ಮಾಡಲಿಕ್ಕೆ ಹೋಗಿ ಅದನ್ನು ಸ್ಟಾರ್ಟ್ ಮಾಡಿರ್ತಾರೆ ಮೊದಲೇದು. ಎರಡನೇದ್ದು ಏನಪ್ಪ ಅಂತಂದರೆ, ನಾವು ಅನ್ನೋದು ಪಿಯರ್ ಪ್ರೆಷರ್, ಅಂದರೆ ಈಗ ಸ್ಕೂಲ್ಗೆ ಹೋಗ್ತಿರ್ತಾರೆ, ಸೊ ಅಲ್ಲಿ ಸ್ಕೂಲಲ್ಲಿ ಕೆಲವೊಬ್ರು ಯಾರೋ ಫ್ರೆಂಡ್ಸ್ಗಳು ಯೂಸ್ ಮಾಡ್ತಿರ್ತಾರೆ. ಸೊ ಅವ್ರ ಜೊತೆಗೆ ಇದ್ದು ಅದನ್ನು ಒಂದು ಏನೋ ಒಂದು ಹೊಸ ಪ್ರಯೋಗ ಆಗ್ತದೆ, ಏನಿರ್ಬೋದಪ್ಪ ನೋಡಬೇಕು ಅನ್ನೋ ಒಂದು ಕುತೂಹಲದಿಂದ ಅದನ್ನು ಒಂದು ಎರಡು ಸಲ ಸೇವನೆ ಮಾಡ್ತಾರೆ. ಆಮೇಲೆ ಅದು ಒಂದು ಒಂಥರ ಹೇಳ್ಬೇಕಪ್ಪ ಅಂದರೆ ಫ್ಯಾಷನ್ ಟ್ರೆಂಡ್ ಥರ ಆಗಿ ಏನೋ ಸಿಗರೇಟ್ ಸೇದಿದ್ರೆ ಕೂಲ್ ಕಾಣ್ತೀವಿ ಇದು ಅಂತೇಳಿ, ಸೊ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲೇದಾಗಿ ಅಂದರೆ ಮನೆಯಲ್ಲಿ ಯಾರಾದರೂ ಇರೋದು, ಎರಡನೇದಪ್ಪ ಅಂದರೆ ಪಿಯರ್ ಪ್ರೆಷರ್ ಅಂದರೆ ಜೊತೆ ಇರುವಂಥ ಗೆಳೆಯರ ಬಳಗದಲ್ಲಿ, ಸೊ ಆ ರೀತಿ ಪ್ರಯೋಗ ಇರುತ್ತೆ. ಮೂರನೇದಪ್ಪ ನೋಡಬೇಕು ಅಂತಂದರೆ ಏನೋ ಸ್ಟ್ರೆಸ್, ಈಗ ಆ ಥರ ಚಟ ಇರೋದಿಲ್ಲ ಬಟ್ ಸ್ಕೂಲ್ ಅಥವಾ ಕಾಲೇಜು ಅಥವಾ ಇನಿಷಿಯಲಿ ಜಾಬು ಆ ಥರ ಮಾಡಬೇಕಾದಾಗೆ ಅದೊಂದು ಸ್ಟ್ರೆಸ್ಸನ್ನು ಕಳ್ಕೊಳ್ಳಿಕ್ಕೆ ಯಾರೋ ಒಂದು ಕಲಿಸಿರ್ತಾರೆ, ಮತ್ತೊಬ್ಬರು ನೋಡಿ ಅದನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ತಂಬಾಕು ಹೇಗೆ ಉಪಯೋಗಿಸಿದ್ರು ಅದು ತನ್ನ ಕಂಟ್ರೋಲಲ್ಲಿ ಅದನ್ನು ತೊಗೊಂಡ್ಬಿಡುತ್ತೆ. ಸೊ ಅದರ ಚಟಕ್ಕೆ ನಾವು ಬಿದ್ದು ಅದನ್ನು ಬೇಕೇ ಬೇಕು ಅನ್ನುವಂಥ ಒಂದು ಸಿಚುವೇಶನ್ ಆಗಿಬಿಡುತ್ತೆ. ಸೊ ಹೀಗಾಗಿ ಈ ಕಾರಣಗಳು ಪ್ರಮುಖವಾಗಿ ನಮಗೆ ತಿಳಿದು ಬರ್ತಕ್ಕಂಥದ್ದು.
0: ಆಯ್ತು ಡಾಕ್ಟರ್, ತಾವು ಹೇಳಿದ್ರಲ್ಲ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದನ್ನು ಅವಲಂಬಿಸ್ತಾರೆ ಅಂತ ಹೇಳಿ, ಅದು ನಿಜವಾಗ್ಲೂ ಹೌದಾ? ಆ ಥರ ತಗೊಳ್ಳೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತಾ?
1: ಹಾಗಂತೇನಿಲ್ಲ. ಸೊ ಮಾನಸಿಕ ಒತ್ತಡ ಕಡಿಮೆ ಆಗೋದಕ್ಕಿಂತ ಅಂದರೆ ಏನಂದರೆ ಏನೋ ಒಂಥರ ನಶೆ. ಸೊ ಆ ನಶೆಯಲ್ಲಿ ನಮ್ಮ ಮಾನಸಿಕ ಒತ್ತಡನ ಕಳ್ಕೊಳ್ತೀವಿ ಅನ್ನುವಂಥ ಒಂದು ಭ್ರಮೆ ಅಂತ ಅನ್ಬಹುದು. ಸೊ ಆ ಭ್ರಮೆಯಲ್ಲಿ ಅದೇ ಹೇಳಿದ್ನಲ್ಲ, ಈಗ ಸುತ್ತಮುತ್ತ ನೋಡಿ ಅದನ್ನು ನೋಡಿಕೊಂಡು ಇರಬಹುದು ಅಂತ ಹೇಳಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ತಾರೆ ಮೊದಲೇ.

0: ಇಂದಿನ ಕಾರ್ಯಕ್ರಮದಲ್ಲಿ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಸ್. ಸ್ಟುಡಿಯೋ ಸಮಯ 5:31 ಆಗೈತಿ. ಈಗ ಕೇಳಿ ಹೆಲ್ತ್ ಪ್ರೋಗ್ರಾಂ ಡಾಕ್ಟರ್ ಪ್ರವೀಣ್ ಗಂಗ್ನಳ್ಳಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಧೂಮಪಾನ ಹಾಗೂ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು. ಈ ವಿಷಯದ ಕುರಿತು ವಿಜಯಪುರದ ಬಿಎಲ್ಡಿಇ ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಪ್ರವೀಣ್ ಗಂಗ್ನಳ್ಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್.

0: ಇದಾಗಿ. ಸೊ ಅದು ಕಳ್ಕೊಳ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಅದರ ದಾಸರು ಮಾತ್ರ ಆಗ್ಬಿಡ್ತಾರೆ. ಸೊ ಒಂದ್ಸಲ ಅದ್ರ ಚಟಕ್ಕೆ ಒಳಗಾದರೆ ಆಮೇಲೆ ಅದು ನಮ್ಗೆ ಕಂಟಿನ್ಯೂ ಬೇಕೇ ಬೇಕು ಅನ್ನುವಂತಾಗುತ್ತೆ. ಸೊ ಅದು ಒಂದು ಸಿಗರೇಟ್ ಹೋಗಿ ಒಂದು ಪ್ಯಾಕ್ ಆಗುತ್ತೆ, ಪ್ಯಾಕ್ ಹೋಗಿ ಎರಡು ಪ್ಯಾಕ್ ಆಗುತ್ತೆ. ಸೊ ಪ್ರತಿದಿನಕ್ಕೆ ಸೊ ಹಾಗೆ ಅದರದ್ದು ಏನಂತಾರೆ, ನಾವು ದಾಸರಾಗಿಬಿಡ್ತೀವಿ. ಸೊ ಏನೋ ಒಂದು ಆಹ್ಲಾದ ಒಂದು ನಶೆ ಆಗುತ್ತೆ. ಸೊ ಅದು ಭ್ರಮೀನು ಆಗಬಹುದು ಅಥವಾ ಒಂದು ಕ್ಷಣಿಕನೂ ಇರ್ಬೋದು, ಇರುತ್ತೆ ಅಷ್ಟೇ.
1: ಮತ್ತೆ ಇನ್ನೊಂದು ಡಾಕ್ಟರ್, ನಾನು ಕೇಳಿರೋದೇನಪ್ಪ ಅಂತ ಹೇಳಿದ್ರೆ, ಈ ಸ್ಮೋಕಿಂಗ್ ಮಾಡೋರು ಪಕ್ಕದಲ್ಲಿದ್ದರೂ ಕೂಡ ಅದರದ್ದು ದುಷ್ಪರಿಣಾಮ ಅವ್ರಿಗೂ ಬರುತ್ತೆ.
0: ಹೌದು ಹೌದು, ಸೊ ನಿಜವಾಗಿ ನಿಜವಾಗಿ ಅದು ಸ್ಮೋಕಿಂಗ್ ಮಾಡ್ತಿರ್ತಕ್ಕಂಥ ಜನರ ಜೊತೆಗೆ ಏನಿರ್ತಾರೆ, ಅವ್ರು ಸ್ಮೋಕ್ ಮಾಡ್ತಿರಂಗಿಲ್ಲ, ಆದ್ರೆ ಅವ್ರ ಜೊತೆಗೆ ಕುಂತಿರುವಾಗ ಸೊ ಅವ್ರು ಬಿಡೋಗ್ತಕ್ಕಂಥ ಏನೊಂದು ಹೊಗೆ ಇದೆ, ಸೊ ಆ ಹೊಗೆಯಲ್ಲಿರುವಂಥ ಹಾನಿಕಾರಕ ಕೆಮಿಕಲ್ಸ್ಗಳು ಜೊತೆಗಿದ್ದವ್ರು ತೊಗೊಂಡ್ಬಿಡ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಗಾಳಿ ಸೇವಿಸಿರ್ತೇವೆ, ಆ ಗಾಳಿಯಲ್ಲಿ ಹಾನಿಕರವಾದಂಥ ಇವ್ರು ಸ್ಮೋಕ್ ಬಿಟ್ಕೊಳ್ಳಿ, ಸೊ ಅದನ್ನು ತಗೊಳ್ಕೊಂಡ ಅವರಿಗೂ ಅಷ್ಟೇ ಸಮನಾದಂತಹ ಹಾನಿ ದೇಹಕ್ಕೆ ಉಂಟು ಮಾಡುತ್ತೆ. ಸೊ ಅದನ್ನು ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ. ಸೊ ಆ ಥರ ಆದಾಗ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಯಾರು ಸ್ಮೋಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಯಾವುದೂ ದುಷ್ಪರಿಣಾಮ ಆಗಿರೋದಿಲ್ಲ, ಬಟ್ ಈ ಥರ ಜನಕ್ಕೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಇರತಕ್ಕಂಥ ಮಕ್ಕಳು ಅಥವಾ ತಂದೆ ತಾಯಿ ಹೆಂಡತಿ ಸೊ ಗೆಳೆಯರು, ಸೊ ಅವರು ಸ್ಮೋಕ್ ಮಾಡ್ತಿರಂಗಿಲ್ಲ, ಬಟ್ ಈ ಹೊಗೆಯನ್ನು ಕಂಟಿನ್ಯೂಸ್ ಸೇವನೆ ಮಾಡೋದ್ರಿಂದ ಅವರಿಗೆ ಅದರ ದುಷ್ಪರಿಣಾಮಗಳು ಅಷ್ಟೇ ಸಮವಾಗಿ ನೋಡ್ಲಿಕ್ಕೆ ಸಿಗುತ್ತೆ.
1: ಬಹಳ ಆತಂಕಕಾರಿ ವಿಷಯ ಇದು ಡಾಕ್ಟ್ರೆ. ಒಬ್ಬ ಮನೆಯಲ್ಲಿ ಒಬ್ಬ ತಂದೆ ಸ್ಮೋಕಿಂಗ್ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ಅನಾವಶ್ಯಕವಾಗಿ ಪಾಪ ಅದ್ರ ದುಷ್ಪರಿಣಾಮ ಮಕ್ಕಳು ಅನುಭವಿಸ್ಬೇಕಾಗುತ್ತೆ, ಉಳಿದವರು
0: ಅನುಭವಿಸ್ಬೇಕಾಗುತ್ತೆ.
1: ಬಹಳ ಆತಂಕಕಾರಿ ವಿಷಯ ಇದು ಡಾಕ್ಟರ್. ತಾವು ಹೇಳಿದ್ರೆ ಅದರಲ್ಲಿ ಹಾನಿಕಾರಕ ಅಂಶಗಳಿರುತ್ತೆ ಅಂತ, ಯಾವ್ಯಾವ್ದು ಅಂತ ತಿಳ್ಕೋಬಹುದಾ?
0: ಮೊದಲೇದಾಗಿ ಅಂದರೆ ತಂಬಾಕು ಇರುತ್ತೆ, ತಂಬಾಕುದ ಒಂದು ನಿಕೋಟಿನ್ ಅಂತ ಇರುತ್ತಲ್ಲ, ಸೊ ಅದು ನಮ್ಮನ್ನ ಅಡಿಕ್ಷನ್ ಮಾಡೋದ್ರಿಂದ ಹಿಡ್ಕೊಂಡು ಅದರಿಂದ ಸಾಕಷ್ಟು ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ. ಅದು ಅಲ್ಲದೇ ಸ್ಮೋಕ್ ಮಾಡೋದ್ರಿಂದ, ಈಗ ಬೆಂಕಿ ಹಚ್ಚಿ ಸ್ಮೋಕ್ ಪ್ರೊಡ್ಯೂಸ್ ಮಾಡ್ತೀವಿ, ಸೊ ಅದರಲ್ಲಿ ಕಾರ್ಬನ್ ಅಥವಾ ಕಾರ್ಬನ್ ಮೊನಾಕ್ಸೈಡ್ ಪ್ರಮುಖವಾಗಿ ಹೊರಹೊಮ್ಮುತ್ತೆ. ಅದು ಅಲ್ಲದೆ ಸಾಕಷ್ಟು ಹಾನಿಕಾರಕ ಕೆಮಿಕಲ್ಸ್ಗಳು ಇರುತ್ತೆ. ಅದರಲ್ಲಿ ಕೆಲವೊಂದು ಹೇಗಿದೆಪ್ಪ ಅಂದರೆ, ಅದಕ್ಕೆ ನಾವು ಕಾರ್ಸಿನೋಜೆನಿಕ್ ಅಂತೀವಿ, ಅಂದರೆ ಕ್ಯಾನ್ಸರ್ ಉಂಟು ಮಾಡತಕ್ಕಂಥ ಕೆಮಿಕಲ್ಸ್ಗಳು ಕೂಡ ಅದರಲ್ಲಿ ಬರುತ್ತವೆ. ಸೊ ಅದು ಹೊಗೆಯಲ್ಲೇನು ಬರ್ಬೋದು ಅಥವಾ ನಾವು ಏನು ಹೊಗೆನ ಶ್ವಾಸಕೋಶದಲ್ಲಿ ತೊಗೊಳ್ತೀವಿ, ಉಸಿರಾಟದಲ್ಲಿ ತೊಗೊಳ್ತೀವಿ, ಸೊ ಅದು ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಸೊ ನಿಕೋಟಿನ್ ಅಲ್ಲದೇ ಕಾರ್ಬನ್ ಮೊನಾಕ್ಸೈಡ್ ಹಾಗೂ ಸಾಕಷ್ಟು ಪ್ರಮಾಣದ ಕೆಮಿಕಲ್ಸ್ಗಳು ಅದರಿಂದ ರಿಲೀಸ್ ಆಗ್ತಿರ್ತವೆ. ಅವು ಕ್ಯಾನ್ಸರ್ನೂ ಕೂಡ ಮಾಡ್ತಕ್ಕಂಥ ಒಂದು ಶಕ್ತಿ ಅವಾಗಿರುತ್ತೆ.
1: ಓಕೆ ಡಾಕ್ಟರ್, ನಿಜವಾಗ್ಲೂ ಭಯಾನಕ ಅಂಶ ತಮ್ಮ ಜೊತೆ ಮಾತಾಡ್ತಿದ್ರೆ ನನಗನ್ಸೋದು. ಇನ್ನು ಬರೀ ಸೇದೋರು ಪಕ್ಕದಲ್ಲಿದ್ದಾಗಲೇ ಇತರೆಯವ್ರಿಗೆ ಇಷ್ಟೊಂದು ಹಾನಿ ಮಾಡುವಂಥದ್ದು, ಸ್ವತಃ ಈ ಧೂಮಪಾನಿಗಳಿರ್ತಾರಲ್ಲ, ಆ ಧೂಮಪಾನಿಗಳಿಗೆ ಅವ್ರ ದೇಹದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ಬೋದು, ಯಾವ್ಯಾವ ಅಂಗಗಳಿಗೆ ಹಾನಿ ಆಗ್ಬೋದು ಇದು ಅಂತ?
0: ಸೊ ಈಗ ಧೂಮಪಾನಿಗಳು ಅಂತಂದರೆ, ಈಗ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಹಲ್ಲು ಹಾಗೂ ತುಟಿ. ಸೊ ಧೂಮಪಾನ ಮಾಡಬೇಕಂದ್ರೆ ಮೊದಲೇ ತುಟಿಯಲ್ಲಿ ಇಡೋದು, ಹಲ್ಲಲ್ಲಿ ಇಡೋದು, ಅದನ್ನು ಮಾಡ್ತಿರ್ತೀವಿ. ಸೊ ಡೈರೆಕ್ಟ್ ಆ ಹೊಗೆ ಹಾಗೂ ಆ ತಂಬಾಕು ಇನ್ ಎಫೆಕ್ಟ್ ತುಟಿ ಹಾಗೂ ಹಲ್ಲುಗಳ ಮೇಲಾಗುತ್ತೆ. ಸೊ ನೀವು ನೋಡಿರ್ಬೋದು, ಧೂಮಪಾನ ಮಾಡೋರಂಥ ಹಲ್ಲುಗಳು ತುಂಬ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ, ಸ್ಟೇನಿಂಗ್ ಆಗಿರುತ್ತೆ. ಸೊ ಆ ಹಲ್ಲಿನ ಆರೋಗ್ಯ ಕೆಟ್ಟ ಹೋಗಿರುತ್ತೆ ಕಂಟಿನ್ಯೂಸ್ ಹೊಗೆ ಬರೋದರಿಂದ, ತಂಬಾಕು ಹಾಗೂ ಕೆಮಿಕಲ್ಸ್ ಇರುವಂಥ ಹೊಗೆ ಬರೋದರಿಂದ. ತುಟಿನೂ ಏನಾಗುತ್ತಪ್ಪ ಅಂತಂದರೆ, ಅದು ಒಂದು ಬರ್ನಿಂಗ್ ಸೆನ್ಸೇಷನ್ ಹಾಗೂ ಕೆಮಿಕಲ್ಸಿಂದ ತುಟಿಗಳು ರಫ್ ಹಾಗೂ ಕಂಪ್ಲೀಟ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ಸೊ ಇದು ಮೊದಲನೇದಾಗಿ. ಎರಡನೇದಪ್ಪ ಅಂತಂದರೆ, ಈಗ ನಾವು ಬಾಯಲ್ಲಿ ಹೋಗಿರ್ತೀವಿ, ಸೊ ಬಾಯಲ್ಲೇನು ಅದು ಹುಣ್ಣುಗಳು ಹಾಗೂ ಒಂದು ಫೈಬ್ರೋಸಿಸ್ ಅಂತೀವಿ, ಅಂದರೆ ಏಕದಮ್ ರಫ್ ಆಗಿಬಿಡುತ್ತೆ ನಾಲ್ಗೆ ಹಾಗೂ ಫೈಬ್ರೋಸಿಸ್ ಆಗಿ. ಸೊ ಅಲ್ಲಿನೂ ಕ್ಯಾನ್ಸರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹೇಗೆ ಹೊಗೆ ಹಾಗೆ ಒಳಗಡೆ ಹೋಗುತ್ತೆ, ಸೊ ಅದು ಶ್ವಾಸಕೋಶಕ್ಕೆ ಹೋಗಿ ಸೊ ಅದರಲ್ಲಿ ಅದು ಕ್ಯಾನ್ಸರ್ ಮೊದಲನೇದಾಗಿ ಉಂಟು ಮಾಡ್ಬೋದು. ಆಮೇಲೆ ಇದರಲ್ಲಿ ಇರತಕ್ಕಂಥ ಕೆಮಿಕಲ್ಸ್ಗಳೇನಿದಾವಲ್ಲ, ಅದು ರಕ್ತನಾಳಗಳನ್ನು ನ್ಯಾರೋ ಅಂದರೆ ಸಂಕುಚಿತ ಮಾಡುತ್ತೆ. ಸೊ ಅದರಿಂದ ರಕ್ತ ಸಂಚಲನ ಕಡಿಮೆ ಆಗುತ್ತೆ, ಎಸ್ಪೆಷಲಿ ಮೇಜರ್ ಇನ್ ನಾವು ಆರ್ಗನ್ಸ್ ಅಂತೀವಿ, ಹಾರ್ಟು, ಬ್ರೈನು, ಕಿಡ್ನಿ, ಸೊ ಹೀಗೆ ಮುಂತಾದಂಥ ಲಿವರು, ಸೊ ಶ್ವಾಸಕೋಶಗಳು, ಸೊ ಅವಕ್ಕೆ ಅದು ಹಾನಿ ಉಂಟು ಮಾಡುತ್ತೆ. ಸೊ ರಕ್ತ ಸಂಚಾರ ಸರಿಯಾಗಿ ಆಗಲಿಲ್ಲಪ್ಪ ಅಂದರೆ ಆ ಥರದ್ದು ಫಂಕ್ಷನ್ಸ್ ಕಡಿಮೆ ಆಗಿಬಿಡುತ್ತೆ. ಸೊ ಹೀಗಾಗಿ ಅದರದ್ದು ಸರಿಯಾಗಿ ದೇಹ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆಮೇಲೆ ಕೆಮಿಕಲ್ಸ್ಗಳು ಅದರಲ್ಲಿ ಉಳಿಯೋದ್ರಿಂದ, ಸೊ ಅದು ಕೆಮಿಕಲ್ಸ್ಗಳು ಅದರಿಂದ ಡ್ಯಾಮೇಜ್ ಕೂಡ ಮಾಡುತ್ತೆ. ಅದು ಹಾನಿ ಮಾಡಿದ ಮೇಲೆ ಅದರಿಂದ ಆಗೋತಕ್ಕಂಥ ಏನು ಪ್ರಾಬ್ಲಮ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿಗೆ ಅದು ಅಫೆಕ್ಟ್ ಆಯ್ತಪ್ಪ ಅಂತಂದರೆ, ಸೊ ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಫೇಲ್ ಆಗ್ಬೋದು, ಸೊ ಮನುಷ್ಯ ಡಯಾಲಿಸಿಸ್ಗೂ ಹೋಗ್ಬೋದು. ಸೊ ಹಾರ್ಟ್ಗೆ ರಕ್ತ ಸಂಚಲನ ಸರಿಯಾಗಿ ಆಗದೆ ಇದ್ದರೆ ಸೊ ಹಾರ್ಟ್ ಫಂಕ್ಷನ್ಸ್ ಕಡಿಮೆ ಆಗುತ್ತೆ, ಸೊ ಅದರಿಂದ ಬ್ಲಡ್ ಪ್ರೆಷರ್ ಉಂಟಾಗ್ಬೋದು, ಅಥವಾ ಬಹಳ ಟೈಮ್ ಆದ ನಂತರ ಅದರಿಂದ ಬೇರೆ ಆದಂಥ ಹಾರ್ಟ್ ಪ್ರಾಬ್ಲಮ್ಸು, ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ, ಬ್ರೈನಲ್ಲಿ ಸ್ಟ್ರೋಕ್ ಆಗ್ಬೋದು. ಹಾಗೆ ಲಂಗ್ಸ್ ಕೂಡ ನೀವು ನೋಡಿರ್ಬೋದು, ಕೆಲವೊಂದು ಪಿಕ್ಚರ್ಸಲ್ಲಿ ತೋರಿಸ್ತಿರ್ತಾರೆ, ಲಂಗ್ಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಏಕದಮ್ ನಿಷ್ಕ್ರಿಯ ಆಗುವಂಥಕ್ಕೂ ಹೋಗ್ಬೋದು. ಯಾಕಂತಂದರೆ ಹೇಗಿರುತ್ತೆ, ಒಂದಿನಲ್ಲೇ ಆಗಲಿಕ್ಕಿಲ್ಲ, ಬಟ್ ಹಾಗೆ ಇದು ಕ್ರಮೇಣ ಎಕ್ಸ್ಪೋಸ್ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಸೊ ಅದರದ್ದು

0: ಫಂಕ್ಷನ್ಸ್ ಕಡಿಮೆ ಆಕೋತ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲುವಾ ಮೊದಲಿಗೆ 1% ಕಡಿಮೆ ಆಗುತ್ತೆ, ಆಮೇಲೆ 8%. ಸೊ ಹಾಗೆ ನಿಷ್ಕ್ರಿಯ ಆಗುವಂಥ ಚಾನ್ಸಸ್ಗೂ ಹೋಗ್ಬೋದು. ಹಾಗೂ ಲಂಗ್ ಕ್ಯಾನ್ಸರ್ ಒಂದು ಪ್ರಮುಖವಾದಂಥ ಒಂದು ಪ್ರಾಬ್ಲಮ್ ಇದರಿಂದ ಆಗ್ಬೋದು.
1: ಡಾಕ್ಟರ್, ಇನ್ನು ಈ ಉಸಿರಾಟದ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆಗಳು ಈ ಸ್ಮೋಕರ್ಸಲ್ಲಿ ಕಂಡು ಬರುತ್ತೆ, ಧೂಮಪಾನಿಗಳು ಕಂಡು ಬರುತ್ತೆ. ಇದು ಯಾತಕ್ಕೆ?
0: ಇದು ಮೊದಲನೇದಾಗಿ ಹೇಳ್ಬೇಕಂತಂದರೆ ಕಂಟಿನ್ಯೂಸ್ ಸ್ಮೋಕ್ ಅವ್ರು ತೊಗೊಳ್ತಿದ್ರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಏನೋ ಹೊರಗಡೆ ಹೋಗ್ತಿರ್ತೀವಿ, ಸಾಕಷ್ಟು ಧೂಳು ಅಥವಾ ಸಾಕಷ್ಟು ಹೊಗೆ ಇರುತ್ತೆ ಏನೋ ಫ್ಯಾಕ್ಟ್ರಿ ಏರಿಯಾದಲ್ಲಿ. ಸೊ ಅಲ್ಲಿ ನಮಗೆ ಉಸಿರಾಟ ತೊಗೊಳಿಕ್ಕೆ ಆಗೋದಿಲ್ಲ. ಸೊ ನಮಗೆ ಕೆಮ್ಮು ದಮ್ಮು ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಕಂಟಿನ್ಯೂಸ್ಲಿ ಅದನ್ನು ಸೇವನೆ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಏನಾಗ್ಬಿಡುತ್ತಪ್ಪ ಅಂತಂದರೆ ನಮ್ಮದೇನು ಸಿಸ್ಟಮ್ ಇರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಶ್ವಾಸಕೋಶಗಳು, ಸೊ ಅದಕ್ಕೆ ತಪ್ಪಂತ ಎಲ್ಲ ಆರ್ಗನ್ಗಳು ಅದರಲ್ಲಿ ಒಂದು ಕ್ರಿಯಾಶೀಲತೆ ಇರುತ್ತೆ, ಒಂದು ಫಂಕ್ಷನಿಂಗು, ಒಂದು ಅದರದ್ದು ಒಂದು ಸ್ಟ್ರಕ್ಚರ್ಸ್ ಎಲ್ಲ ಅವೆಲ್ಲ ಹಾನಿಗೊಳಗಾಗ್ಬಿಡ್ತು. ಸೊ ಅದರಿಂದ ಏನಾಗ್ಬಿಡುತ್ತಪ್ಪ ಅಂತಂದರೆ ಹೊರಗಿನಿಂದ ಏನೇ ಬಂದ್ರೂ ಕೂಡ ಅದನ್ನು ಸಹನ್ ಮಾಡಲಿಕ್ಕೆ ಆಗ್ತಿರಂಗಿಲ್ಲ. ಈವನ್ ಸಿಂಪಲ್ ನಮ್ಗೆ ಉಸಿರಾಟ ತೊಗೊಳಿಕ್ಕೂ ಆಗ್ತಂಗಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಸ್ತಮ ಬರುವಂಥ ಚಾನ್ಸಸ್ ಇವರಲ್ಲೇ ಜಾಸ್ತಿ ಇರುತ್ತೆ. ಆಮೇಲೆ ಕ್ರಾನಿಕ್ ಕಫ್ ಏನಂತೀವಿ, ಕೆಮ್ಮುದು, ಒಣ ಕೆಮ್ಮು, ಹೀಗೆ ಕಂಟಿನ್ಯೂಸ್ ಫಾರ್ ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಕಡಿಮೆ ಆಗ್ತಿರಂಗಿಲ್ಲ. ಯಾಕೆ? ಬಿಕಾಸ್ ಆಫ್ ಆ ಲಂಗ್ ಸಿಸ್ಟಮ್ ಏನಿರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರುತ್ತೆ. ಸೊ ಹೀಗಾಗಿ ಅವರಲ್ಲಿ ಉಸಿರಾಟ ತೊಂದರೆಗಳು, ಅಸ್ತಮ, ಕ್ರಾನಿಕ್ ಕಫು, ಸೊ ಈ ಥರ ಎಲ್ಲ ಸಮಸ್ಯೆಗಳು ಮೊದಲೇ ಹಂತದಲ್ಲಿ ಸ್ಟಾರ್ಟ್ ಆಗಿರುತ್ತೆ.
1: ಆಯ್ತು ಡಾಕ್ಟರ್. ಕೆಲವರು ಸುಮಾರು ಈಗ 20 ವರ್ಷ ನಾನು ಸ್ಮೋಕಿಂಗ್ ಮಾಡ್ತಾ ಇದ್ದೆ, ಇವಾಗ ಬಿಟ್ಬಿಟ್ಟೆ ನಾನು, ಇನ್ನೇನು ಕಾಯಿಲೆ ಬರಲ್ಲ ನನಗೆ ಅಂತ ಅಂದ್ಕೊಂಡ್ರೆ ಅದು ನಿಜನಾ?
0: ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ 100ಕ್ಕೆ 100 ನಿಜ ಅಂತೂ ಅಲ್ಲ, ಆದ್ರೆ ಬಿಟ್ಟರೆ ಅದರಿಂದ ಡೆಫಿನೆಟ್ಲಿ ಒಳ್ಳೇದಾಗತ್ತೆ. ಈಗ 20 ವರ್ಷದಿಂದ ಸಾಕಷ್ಟು ಡ್ಯಾಮೇಜ್ ಆಗಿರುತ್ತೆ, ಅದರಿಂದ ಡ್ಯಾಮೇಜ್ಗಳು ವಾಪಸ್ ಮೊದಲಿನ ಥರ ಆಗೋ ಚಾನ್ಸಸ್ ಅಷ್ಟು ಇರಲಿಕ್ಕಿಲ್ಲ. ಆದರೂ ಯಾವತ್ತು ನೀವು ಬಿಡ್ತಿರಲ್ಲ ಅವತ್ತಿನಿಂದ ಅದು ಕೆಲವೊಂದು ಆರ್ಗನ್ಗಳು, ಕೆಲವೊಂದು ಸಿಸ್ಟಮ್ಗಳು ರಿಕವರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲೆಲ್ಲಿ ಪಾಸಿಬಲ್ ಇದೆ, ಎಲ್ಲೆಲ್ಲಿ ಡ್ಯಾಮೇಜ್ ಅಷ್ಟು ಆಗಿರೋದಿಲ್ಲ. ಸೊ ಅದರಿಂದ ಅಟ್ಲೀಸ್ಟ್ ನಮಗೆ ಒಳ್ಳೇದಾಗುತ್ತೆ. ಸೊ ಏನಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ 20 ವರ್ಷ ಸ್ಮೋಕ್ ಮಾಡಿದ್ರಿಂದ ಈ ನಮ್ಮದೊಂದು IAS ಇತ್ತು, ಎಕ್ಸಾಂಪಲ್ 60. ಸೊ ಬಿಟ್ಟರೆ ಸೊ ದಟ್ ಮೇ ಗೋ ಟು 62 or 65 ಆಲ್ಸೋ. ಸೊ ಯಾವಾಗ ಬಿಟ್ಟರು ಅದರಿಂದ ನಮಗೆ ಒಳ್ಳೇದಾಗುತ್ತೆ, ಆದರೆ ಕೆಲವೊಮ್ಮೆ ಕೆಲವೊಂದು ಡ್ಯಾಮೇಜ್ಗಳು ರಿವರ್ಸ್ ಆಗಲಿಕ್ಕಿಲ್ಲ. ಸೊ ಬಿಟ್ಟರೆ ಅಂತೂ ಇಟ್ ಈಸ್ ಒಳ್ಳೇದೇ.
1: ಇದೊಂದು ರೀತಿ ಅಡಿಕ್ಷನ್ ಅಂತ ತಾವು ಆರಂಭದಲ್ಲಿ ಹೇಳಿದ್ರಿ. ಒಂದು ಸಾರಿ ಈ ಧೂಮಪಾನಕ್ಕೆ ಬಲಿಯಾದ ಮೇಲೆ ಅದರಿಂದ ಆಚೆ ಬರಲಿಕ್ಕೂ ಏನಾದರೂ ಮೆಡಿಸಿನ್ ಪರಿಹಾರ ಆ ಥರದ್ದು ಏನಾದರೂ ಇದೆಯಾ?
0: ಎಸ್, ಖಂಡಿತ ಇದೆ. ಹಾಗೇನು ಇದೇನು ಕಂಪ್ಲೀಟ್ಲಿ ಇದು ಬಿಡ್ಲಿಕ್ಕೆ ಆಗೋದೇ ಇಲ್ಲ ಅಂತಲ್ಲ, ಆದರೆ ಫಸ್ಟ್ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಅದು ಮನುಷ್ಯನ ಇಚ್ಛಾಶಕ್ತಿ, ವಿಲ್ ಪವರ್ ಏನಂತೀವಿಲ್ಲ. ಸೊ ಅವ್ರು ಮನಸ್ಸು ಮಾಡಬೇಕು. ಈಗ ಡಾಕ್ಟರ್ಸ್ ಆಗಲಿ ಫ್ಯಾಮಿಲಿಯವರಾಗಲಿ ಸಾಕಷ್ಟು ಹೇಳ್ತಿರ್ತಾರೆ, ಬಿಡ್ರಿ ತಂಬಾಕು ತೊಗೊಳ್ಬೇಡ್ರಿ, ಧೂಮ್ರಪಾನ ಬಿಡ್ರಿ ಅಂತೇಳಿ. ಆದರೆ ಅವ್ರು ಕೇಳ್ತಿರಂಗಿಲ್ಲ ಬಿಕಾಸ್ ಆಫ್ ಅಡಿಕ್ಷನ್. ಆದರೆ ಒಂದು ವೇಳೆ ಅವರು ಇಚ್ಛೆ ಮಾಡಿದರೆ ಸೊ ಅದನ್ನು ಖಂಡಿತವಾಗಿ ಬಿಡ್ಬೋದು. ಸೊ ಮೊದಲೇದಾಗಿ ಇಚ್ಛಾಶಕ್ತಿ, ಸೊ ಅದನ್ನು ಬಿಡಲೇಬೇಕು ಅನ್ನೋಂಥದ್ದು. ಸೊ ಆ ಥರ ಬಿಟ್ಟು ಕೂಡಲೇ ಅವರಿಗೆ ಅದರದ್ದು ಒಂಥರ ಏನಂತಾರೆ ಕ್ರೇವಿಂಗ್ಸ್ ಅಂತೀವಿ. ಸೊ ಮತ್ತೆ ಬೇಕು ಬೇಕು ಅನ್ನಿಸ್ತಾ ಇರ್ತದೆ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ ಅದನ್ನು ಅವರು ಬಿಡೋದರಿಂದ ಕಂಟ್ರೋಲ್ ಮಾಡೋದರಿಂದ ಸೊ ಅವರು ಬಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ಯಾಕೆಟ್ ತೊಗೊಳ್ತಿರ್ತಾರೆ, ಅವರಿಗೆ ಅಷ್ಟು ಒಮ್ಮೆ ಬಿಡ್ಲಿಕ್ಕಾಗಿಲ್ಲ. ಸೊ ಡೈಲಿ ಒಂದು ಒಂದು ಸಿಗರೇಟ್ ಕಡಿಮೆ ಮಾಡ್ಕೋತ ಲಾಸ್ಟಿಗೆ 1 cigarette ಪರ್ ಡೇ ಮಾಡಿ ನಂತರ ಅದನ್ನೂ ಬಿಟ್ಟರೆ ಸೊ ಸ್ಲೋಲಿ ಅದನ್ನು ಬಿಡ್ಬೋದು. ಸೊ ಮೊದಲನೇದಾಗಿ ಇಚ್ಛಾಶಕ್ತಿ ಇದೆ, ಎರಡನೇದ್ದು ಅದಕ್ಕೆ ಸಹಾಯ ಮಾಡಲಿಕ್ಕೆ ಸಾಕಷ್ಟು ವೈದ್ಯರು ಕೌನ್ಸಿಲರ್ಸ್ ಇರ್ತಾರೆ. ಸೊ ಅವ್ರ ಸಹಾಯ ತೊಗೊಂಡ್ರೆ ಅವ್ರು ನಿಮಗೆ ಆ ಇಚ್ಛಾಶಕ್ತಿ ಮರಳಿ ಪಡೆಯೋದಕ್ಕಾಗಲಿ ಅಥವಾ ಅದರಿಂದ ಹೊರಬರಬೇಕಾದ್ರೆ ಮತ್ತೆ ಏನಾದರೂ ದಾರಿಗಳು ಇದೆಯಾ ಅನ್ನೋದನ್ನು ಅವ್ರು ಹೇಳ್ತಾರೆ. ಸೊ ಅದರಲ್ಲಿ ಹೇಳಬೇಕಪ್ಪ ಅಂತಂದರೆ ಈಗ ಹವ್ಯಾಸಗಳನ್ನು, ಹೊಸ ಹವ್ಯಾಸಗಳನ್ನು ರೂಢಿಸ್ಕೊಳ್ಳೋದು, ಅದು ವ್ಯಾಯಾಮ ಇರ್ಬೋದು, ಸಿಂಪಲ್ ವಾಕಿಂಗು ಇರ್ಬೋದು, ಅಥವಾ ಏನಾದರೂ ಹಾಬೀಸು, ಓದೋದು, ಬರೆಯೋದು, ಅಥವಾ ಮೆಡಿಟೇಷನ್ನು, ಕಡೆಗೆ ಆಧ್ಯಾತ್ಮ. ಸೊ ಈ ಥರ ಆಮೇಲೆ ಹೆಚ್ಚು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಮತಲಬ್ ಒಳ್ಳೆ ಫ್ರೆಂಡ್ಸು ಜೊತೆ ಟೈಮ್ ಕಾಲ ಕಳೆಯೋದು, ಎಲ್ಲರೂ ಔಟಿಂಗ್ ಹೋಗೋದು. ಸೊ ಈ ಥರ ಕೆಲವೊಂದು ಹವ್ಯಾಸಗಳು ಕೆಲವೊಂದು ನಾವು ರೂಢಿಸ್ಕೊಳ್ಳೋದ್ರಿಂದ ಸೊ ಅದನ್ನು ಮರೆಯಬಹುದು. ಈಗ ಇಚ್ಛಾಶಕ್ತಿ ಏನಂತಿರಲ್ಲ, ಸೊ ಅದು ಆ ಬೇಕು ಅನ್ನಿಸಿದಾಗ ನಾವು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಬೇರೆ ಏನಾದರೂ ಮಾಡೋದು. ಈಗ ಸಿಂಪಲ್ಲಾಗಿ ವಾಕಿಂಗ್ ಹೋಗ್ಬಿಡೋದು, ಈ ವಾಕಿಂಗ್ ಹೊರಟ್ರೆ ನಮ್ಮ ಹತ್ರ ಇರೋದಿಲ್ಲ. ಸೊ ಅಲ್ಲಿ ಎಲ್ಲಿ ಹೋಗ್ತೀವಿ ಅಲ್ಲಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಆಧ್ಯಾತ್ಮ ಅಂತ ಮೆಡಿಟೇಷನ್ಗಂತ ಹೋಗ್ತೀವಿ ಅಲ್ಲಿ ಇರೋದಿಲ್ಲ. ಸೊ ಅಲ್ಲಿ ನೀವು 1 ತಾಸು 2 ತಾಸು ಕುಂತು ಧ್ಯಾನ ಮಾಡಿ ಕಂಟ್ರೋಲ್ ಮಾಡಿಕೊಂಡ್ರೆ ದೆನ್ ಅದನ್ನೇ ರೂಢಿ ಮಾಡ್ಕೊತ ಹೋಗ್ಬೋದು. ಸೊ ಈ ಥರ ಕೆಲವೊಂದು ಜನರಲ್ ಥಿಂಗ್ಸ್ಗಳಿದೆ, ಅವನ್ನ ನಾವು ಫಾಲೋ ಮಾಡಿದರೆ ಸರಿಯಾಗಿ ಸೊ ಇದರಿಂದ ಹೊರಗೆ ಬರ್ಬೋದು. ಇನ್ನು ಔಷಧೋಪಚಾರ ಕೂಡ ಇದೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ನಿಕೋಟಿನ್ ಗಮ್ಸ್ ಅಂತ ಬಂದಿರುತ್ತೆ. ಸೊ ನಿಕೋಟಿನ್ ಗಮ್ಸ್ ಏನಪ್ಪ ಅಂದರೆ ಅದರಲ್ಲಿ ಬಹಳ ಕಡಿಮೆ ಪ್ರಮಾಣದಂಥ ನಿಕೋಟಿನ್ ಇರುತ್ತೆ. ಸೊ ಅದು ಗಮ್ಸ್ ಮುಖಾಂತರ, ಗಮ್ಸ್ ಚೂಯಿಂಗ್ ಗಮ್ ಇರುತ್ತಲ್ಲ, ಸೊ ಆ ಥರ ನಿಮ್ಗೆ ಬೇಕು ಅನಿಸಿದಾಗ ಅಂಥದ್ದೊಂದು ಚೂಯಿಂಗ್ ಗಮ್ ಬಾಯಲ್ಲಿ ಇಟ್ಕೊಂಡ್ಬಿಡೋದು. ಸೊ ಅವ್ರ

0: ಮಗುವಿಗೆ ಅದು ನಿಕೋಟಿನ್ ಅಥವಾ ತಂಬಾಕು ಸೇವನೆ ಮಾಡಿದ ಫೀಲ್ ಇರುತ್ತೆ, ಆದರೆ ಅದರಲ್ಲಿರೋ ನಿಕೋಟಿನ್ನು ಓನ್ಲಿ ಫಾರ್ ಟೇಸ್ಟಿಗೆ ಅಷ್ಟೇ ಇರುತ್ತೆ. ಸೊ ಅದು ರಕ್ತದಲ್ಲಿ ಹೋಗಿ ದೇಹಕ್ಕೆ ಹಾನಿ ಉಂಟು ಮಾಡುವಷ್ಟು ಇರೋದಿಲ್ಲ. ಸೊ ಆ ಥರ ಒಂದು ಅಲ್ಟರ್ನೇಟಿವ್ ನಮ್ಮಲ್ಲಿದೆ. ಸೊ ಈಗ ಸರ್ಕಾರದಲ್ಲಿನೂ ಈ ತಂಬಾಕು ನಿಯಂತ್ರಣ ಪ್ರೋಗ್ರಾಮಲ್ಲಿ ಸೊ ಆ ಥರ ನಿಕೋಟಿನ್ ಗಮ್ಸನ್ನು ಫ್ರೀಯಾಗಿ ಕೊಡ್ತಿದ್ದಾರೆ. ಅಲ್ಲಿ ನಾವು ರಿಜಿಸ್ಟರ್ ಮಾಡಿದರೆ ಕೌನ್ಸಿಲಿಂಗ್ ಎಲ್ಲ ಮಾಡಿ ಫ್ರೀಯಾಗಿ ಪ್ರೊವೈಡ್ ಮಾಡ್ತಾರೆ, ಹಾಗೂ ಸ್ಟೋರ್ಗಳಲ್ಲಿನೂ ಇದು ಲಭ್ಯ ಇರುತ್ತೆ. ಸೊ ಆ ಥರ ಅದೊಂದನ್ನು ನಾವು ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಬಿಡಲಿಕ್ಕೆ ಅಂತೇಳಿ ಮತ್ತು ನಿಕೋಟಿನ್ ಪ್ಯಾಚಸ್ ಅಂತಿದೆ. ಭಾಳ ಸಿವಿಯರ್ ಇದ್ದರೆ ಕೆಲವೊಂದು ಮೆಡಿಕೇಷನ್ಸು ಔಷಧಿಗಳು ಇದ್ದಾವೆ, ಅವನ್ನೆಲ್ಲ ವೈದ್ಯರು ಸಲಹೆ ಪಡೆದು ಪ್ರಿಸ್ಕ್ರಿಪ್ಷನ್ ತೊಗೊಂಡು ಅದನ್ನು ಉಪಯೋಗಿಸ್ಕೋಬೋದು. ಸೊ ಇದರಿಂದ ಹೊರಗೆ ಬರೋದಕ್ಕೆ ಸಾಕಷ್ಟು ದಾರಿಗಳಿವೆ, ಹಾಗಿನ ಇದು ಪ್ರಾಬ್ಲಮ್ಸ್ ಇಲ್ಲ.
1: ಮತ್ತು ಈಗ ಸ್ವಲ್ಪ ನಾವು ಈ ತಂಬಾಕು ಸೇವನೆ ಬಗ್ಗೆ ಗಮನ ಹರಿಸೋಣ ಡಾಕ್ಟ್ರೆ. ಈ ತಂಬಾಕು ನಾವು ನೇರವಾಗಿ ಬಾಯಲ್ಲಿ ಹಾಕ್ಕೊಂಡು ಜಗ್ಗಿಯೋದನ್ನು ನೋಡಿರ್ತೀವಿ, ಇನ್ನು ಕೆಲವರು ಅದನ್ನು ಪೌಡರ್ ಮಾಡಿ ಹಲ್ಲಿನ ಸಂದಿಗೆ ಇಟ್ಕೊಳ್ಳೋದು ನೋಡಿ, ಮತ್ತು ತುಟಿ ಭಾಗದಲ್ಲಿ ಇಟ್ಕೊಳ್ಳೋದನ್ನು ನೋಡ್ತೀವಿ. ಇದರಿಂದ ದೇಹದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀಳ್ಬೋದು?
0: ಸೊ ತಂಬಾಕು ಯಾವುದೇ ರೀತಿಯಿಂದ ನೀವು ತೊಗೊಂಡ್ರೆ, ಸ್ಮೋಕಿಂಗ್ ಆಗಲಿ ಅಥವಾ ತಿನ್ನೋದಂತಾಗಲಿ ಅಥವಾ ಅಪ್ಲೈ ಮಾಡೋದು ಹಲ್ಲಿಗೆ ಅಪ್ಲೈ ಮಾಡೋದಾಗಲಿ, ಸೊ ಅದರಲ್ಲಿ ಮುಖ್ಯವಾಗಿ ನಿಕೋಟಿನ್ ಒಂದು ಅಂಶ ಹಾಗೂ ಮತ್ತು ಬೇರೆ ಕ್ಯಾನ್ಸರ್ ಕಾರಕ ಕೆಮಿಕಲ್ಸ್ಗಳು ಇರ್ತವೆ. ಸೊ ಈಗ ಏನಾಗುತ್ತೆ, ಮೋಸ್ಟ್ ಆಫ್ ಟೈಮ್ ತಂಬಾಕುನ ಪೌಡರ್ನ ಮಾಡಿ ಅದರಲ್ಲಿ ಸುಣ್ಣ ಹಾಗೂ ಅಡಿಕೆ ಎಲ್ಲ ಬೆರೆಸಿ ಅದನ್ನು ಬಾಯಲ್ಲಿ ಇಟ್ಕೊಳ್ತಾರೆ, ಅಗಿತಾರೆ, ಜಗಿತಾರೆ. ಸೊ ಅದರಲ್ಲಿರುವಂಥ ಕೆಮಿಕಲ್ಗಳು ಬಾಯಿಯಲ್ಲಿನ ಏನು ನಮ್ಮದು ಸ್ಕಿನ್ ಇರುತ್ತೆ, ಒಂದು ಸ್ಮೂತ್ ಲೈನಿಂಗ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ. ಸೊ ಅದು ಡ್ಯಾಮೇಜ್ ಮಾಡಿ ಕಂಪ್ಲೀಟ್ಲಿ ಹರಡ್ ಆಗುತ್ತೆ. ನೀವು ನೋಡಿರ್ಬೋದು, ಯಾರು ಕಂಟಿನ್ಯೂಸ್ ಆಗಿ ತಂಬಾಕು ತಿಂತಿರ್ತಾರಲ್ಲ, ಸೊ ಅವ್ರ ಬಾಯಿನ ಜಾಸ್ತಿ ತೆಗಿಲಿಕ್ಕೆ ಬರೋದಿಲ್ಲ. ಸೊ ನಾವು ಎಷ್ಟು ಊಟ ಮಾಡ್ಬೇಕಾದ್ರೆ ಒಂದು ತುತ್ತು ಹೋಗುವಷ್ಟು ಅವ್ರಿಗೆ ತೆಗಿಲಿಕ್ಕೆ ಆಗ್ತಿರಂಗಿಲ್ಲ, ಯಾಕೆಂತಂದ್ರೆ ಒಳಗಿನ ಲೈನಿಂಗ್ ಎಲ್ಲ ಡ್ಯಾಮೇಜ್ ಆಗಿ ಕಂಪ್ಲೀಟ್ಲಿ ಹಾರ್ಡ್ ಆಗಿರುತ್ತೆ. ಸೊ ಅದು ಲೋಕಲ್ ರಿಯಾಕ್ಷನ್ ಏನಂತೀವಿ. ಸೊ ಅಲ್ಲಿ ಅದನ್ನು ಒಂಥರ ಸುಡುತ್ತೆ ಅಂತಾರಲ್ಲ, ಸೊ ಆ ಥರ ಆಗುತ್ತೆ. ಇನ್ನು ಅದರಲ್ಲಿರುತ್ತೆ ಕೆಮಿಕಲ್ಗಳು ಏನಿರುತ್ತೆ, ಅದು ರಕ್ತದ ಮುಖಾಂತರ ಹೋಗಿ ದೇಹದ ಪ್ರತಿಯೊಂದು ಅಂಗಕ್ಕೂ ಅದು ಸೇರುತ್ತೆ. ಅದು ಬ್ರೈನ್ ಇರ್ಬೋದು, ನಿಮ್ಮ ಕಣ್ಣು ಇರ್ಬೋದು, ಅಥವಾ ಲಿವರು, ಲಂಗ್ಸು, ಸೊ ಎಲ್ಲ ರೀತಿ ಕಿಡ್ನಿ, ಎಲ್ಲ ರೀತಿಯಂಥ ಆರ್ಗನ್ಗಳಿಗೆ ಇದು ಒಂಥರ ಹೇಳ್ಬೇಕಂತಂದರೆ ಕೂದಲಿಂದ ಹಿಡ್ಕೊಂಡು ಕಾಲಿನವರೆಗೆ ಪ್ರತಿಯೊಂದು ಅಂಗಕ್ಕೂ ಇದು ಡ್ಯಾಮೇಜ್ ಮಾಡುವಂಥ ಶಕ್ತಿ ಇದಕ್ಕೆ ಇದೆ. ಅಷ್ಟು ಸ್ಟ್ರಾಂಗ್ ಕೆಮಿಕಲ್ಸ್ಗಳು ಇದರಲ್ಲಿ ಇರುತ್ತವೆ. ಸೊ ಈವನ್ ನೀವು ನೋಡಿರ್ಬೋದು, ಈಗ ಸ್ಮೋಕಿಂಗ್ ಮಾಡಲ್ಲಿ ತಂಬಾಕು ಯೂಸ್ ಮಾಡ್ತಿರ್ತಾರೆ, ಸೊ ಅವ್ರ ಚರ್ಮನೂ ಕೂಡ ಸುಕ್ಕುಗಟ್ಟಿರುತ್ತೆ. ಅಂದರೆ ಹೆಲ್ದಿ ಚರ್ಮ ಆ ಥರ ಇರೋದಿಲ್ಲ. ಈಗ 40 ವರ್ಷದ ಮನುಷ್ಯನ ಚರ್ಮ 60 ವರ್ಷದ ಮನುಷ್ಯನ ಚರ್ಮ ಥರ ಕಾಣ್ತಿರುತ್ತೆ, ಭಾರಿ ಕ್ರಾನಿಕ್ ತಂಬಾಕು ಸೇವನೆ ಏನಾದರೂ ಇತ್ತು ಅಂದರೆ, ಅದು ತಿನ್ನೋದಂತಾಗಲಿ ಅಥವಾ ಸ್ಮೋಕಿಂಗ್ ಅಂತಾಗಲಿ ಯಾವುದೇ ಪರಿಣ. ಸೊ ಓನ್ಲಿ ಸ್ಮೋಕಿಂಗ್ ಅಂತಂದರೆ ಅದರಲ್ಲಿ ಹೊಗೆ ಒಂದು ಎಡಿಷನ್ ಇರುತ್ತೆ, ಹೊಗೆ ಹಾಗೂ ಅದು ಇನ್ನೊಂದಿಷ್ಟು ಬರ್ನಿಂಗ್ ಆಗೋದ್ರಿಂದ ಇನ್ನೊಂದಿಷ್ಟು ಕೆಮಿಕಲ್ಸ್ಗಳು ಹುಟ್ಕೊಳ್ತೀವಿ. ಸೊ ಅದರ್ವೈಸ್ ಓನ್ಲಿ ತಂಬಾಕುನೇ ನೋಡೋದಾದರೆ ಅದರಲ್ಲಿನೂ ಸಾಕಷ್ಟು ಹಾನಿಕಾರಕ ಕೆಮಿಕಲ್ಸ್ಗಳಿದೆ, ಆ್ಯಂಡ್ ಅವು ಕ್ಯಾನ್ಸರ್ ಕೂಡ ಮಾಡತಕ್ಕಂಥ ಅದರಲ್ಲಿ ಶಕ್ತಿ ಇದೆ.
1: ಮತ್ತು ಡಾಕ್ಟ್ರೆ, ಈಗ ಈ ಸ್ಮೋಕ್ ಮಾಡೋರ ಪಕ್ಕ ಇದ್ದಾಗ ಅದು ಸೆಕೆಂಡ್ ಸ್ಮೋಕರ್ ಅಂತ ಪಕ್ಕದಿದ್ದವರಿಗೂ ಕೂಡ ಅದು ಹರಡುತ್ತೆ ಅಂತ. ಹಾಗೆ ಇದು ತಂಬಾಕು ಅಗಿಯವರು ಎಲ್ಲಿ ಬೇಕಲ್ಲಿ ಉಗುಳೋದು ಎಲ್ಲ ಮಾಡ್ತಿರ್ತಾರೆ, ಅದೊಂದು ರೀತಿ ಪರಿಸರಕ್ಕೂ ಕೂಡ ಹಾನಿ, ಮತ್ತೆ ದೊಡ್ಡ ದೊಡ್ಡ ಕಟ್ಟಡ ಕೂಡ ಅವ ಲಕ್ಷಣವಾಗಿ ಕಾಣ್ತಾ ಇರುತ್ತೆ. ಇದರಿಂದ ಮತ್ತೇನಾದರೂ ಪ್ರಾಬ್ಲಮ್ ಇದೆಯಾ?
0: ಇದರಿಂದ ಡೈರೆಕ್ಟ್ ಆಗಿ ಅಂತಂದರೆ ಏ ಪ್ರಾಬ್ಲಮ್ ಇಲ್ಲ, ಯಾಕಂತಂದರೆ ಅವರು ತಗೊಂಡು ತಿಂತಿರ್ತಾರೆ, ಸೊ ಅವ್ರ ದೇಹಕ್ಕೆ ಅದು ಆಗ್ತಿರುತ್ತೆ. ಸೊ ಉಗುಳೋದ್ರಿಂದ ಕೆಲವೊಮ್ಮೆ ಏನಾಗುತ್ತಪ್ಪ ಅಂತಂದರೆ ಅವರಲ್ಲಿ ಏನಾದರೂ ಒಂದು ಇನ್ಫೆಕ್ಷನ್ ಇತ್ತು, ಫಾರ್ ಎಕ್ಸಾಂಪಲ್ ಟಿ ಬಿ ಅಥವಾ ಬೇರೆ ಯಾವುದಾದ್ರೂ ಇನ್ಫೆಕ್ಷನ್ಗಳು ಉಸಿರಾಟದ ಮುಖಾಂತರ ಬರುವಂಥ ಇದ್ದಾರೆ. ಸೊ ಅವರು ಉಗುಳಿದಾಗ ಸೊ ಅದರಿಂದ ಅದು ರೋಗಾಣು ಗಾಳಿಯಲ್ಲಿರುತ್ತೆ. ಸೊ ಅದು ಅಲ್ಲಿ ಸುತ್ತಮುತ್ತ ಯಾರಿರುತ್ತೆ ಅವ್ರಿಗೆ ಹರಡುವಂಥ ಚಾನ್ಸಸ್ಸು ಅದೊಂದಿರುತ್ತೆ. ಹಾಗೂ ಪರಿಸರ ಹಾನಿ, ನೋಡಲಿಕ್ಕೆ ಒಂಥರ ಅಸಹ್ಯ ಕಾಣುವುದು, ಒಂದು ಬಿಲ್ಡಿಂಗು ಅಥವಾ ಒಂದು ಆ ಪರಿಸರದ ಅಂದಾಜಂದ ಎಲ್ಲ ಹಾಳು ಮಾಡಿರುತ್ತೆ. ಸೊ ಅದೊಂದಿರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಒಂದು ವೇಳೆ ತಂಬಾಕು ಅಗಿಯೋರು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ, ಪ್ರೆಗ್ನೆಂಟ್ ಮಹಿಳೆ ತಂಬಾಕು ಅಗೀತಿದ್ರೆ, ಸೊ ಅದು ನಾವೊಂದು ಸಾಧಾರಣವಾಗಿ ಹಳ್ಳಿಯಲ್ಲಿ ನೋಡ್ತೀವಿ, ಅಥವಾ ಅದು ನಾನು ಹೇಳಿದ್ನಲ್ಲ ಹಲ್ಲಿಗೆ ಪೌಡರ್ ಹಚ್ಚಿಕೊಳ್ಳೋದು. ಸೊ ಆ ಥರ ಇರೋದರಿಂದ ರಕ್ತದ ಮುಖಾಂತರ ಅದು ಹೊಟ್ಟೆಯಲ್ಲಿರೋ ಮಗುವಿಗೂ ಮುಟ್ಟುತ್ತೆ. ಸೊ ಆ ಮಗುವಿಗೆ ಅದರ ದುಷ್ಪರಿಣಾಮಗಳು ಸೊ ಹುಟ್ಟುವಾಗನೇ ನೋಡ್ಬೋದು. ಅದರ ತೂಕ ಕಡಿಮೆ ಇರೋದಂತಾಗಲಿ ಅಥವಾ ಅದು ಮಗುವಿನ ಒಂದು ರೋಗ ನಿರೋಧಕ ಶಕ್ತಿಗೆ ಹಾನಿ ಮಾಡುವುದಂತಾಗಲಿ, ಸೊ ಈ ಥರ ಸಾಕಷ್ಟಾದಂಥ ಒಂದು ದುಷ್ಪರಿಣಾಮಗಳು ಆ ಮಗುವಲ್ಲಿ ನೋಡಲಿಕ್ಕೆ ಸಿಕ್ಕಿರುತ್ತೆ.
1: ಮತ್ತು ತಂಬಾಕು ಅಗ್ಗಿಯವರಲ್ಲಿ ಕ್ಯಾನ್ಸರು ಬಹುತೇಕ ಕಂಡುಬರುತ್ತೆ ಅಂತ ಹೇಳಿ, ಇದು ಹೇಗೆ ಮತ್ತು ಯಾಕೆ?
0: ನಾನು ಹೇಳಿದೆ, ತಂಬಾಕುವಲ್ಲಿ ಕ್ಯಾನ್ಸರ್ ಮಾಡುವಂಥ ಕೆಮಿಕಲ್ಸ್ಗಳು ಇದೆ. ಸೊ ಅವನನ್ನು ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಇದ್ದರೆ, ಸೊ ಅದು ಕೆಲವೊಂದು ಜಾಗ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಹಲ್ಲು ಹಾಗೂ ಹಲ್ಲಿನ ಸಂಧಿಗಳಲ್ಲಿ ನಾವು ಇಟ್ಕೊಂಡಿರ್ತೀವಿ. ಸೊ ಅದೊಂದು ಸ್ಟ್ರಾಂಗ್ ಕೆಮಿಕಲ್. ಸೊ ಅದನ್ನು ಅಲ್ಲಿ ಇಡೋದ್ರಿಂದ ಅಲ್ಲಿ ಇರತಕ್ಕಂಥ ಏನು ಸೆಲ್ಸ್ ಅಂತೀವಿ, ಸ್ಕಿನ್ ಇರುತ್ತಲ್ಲ, ಸೊ ಅದು ಕಂಪ್ಲೀಟ್ಲಿ ಅದಕ್ಕೆ ಎಕ್ಸ್ಪೋಸ್ ಆಗಿ ಸೊ ಅಲ್ಲಿ ಕ್ಯಾನ್ಸರ್ ಹುಟ್ಕೊಳ್ಳೋದು.

0: ಸೊ ಹೀಗಾಗಿ ಜಾಸ್ತಿ ನೋಡ್ಬೇಕಂತಪ್ಪ ಅಂದರೆ ತುಟಿ ಕ್ಯಾನ್ಸರ್ ಆಗ್ಬೋದು, ನಾಲಿಗೆ ಕ್ಯಾನ್ಸರು, ಬಾಯಿಯಲ್ಲಿ ಕ್ಯಾನ್ಸರ್ ಆಗುತ್ತೆ, ಗಂಟಲು ಕ್ಯಾನ್ಸರ್ ಆಗುತ್ತೆ, ಹಾಗೂ ಲಂಗ್ಸ್ ಕ್ಯಾನ್ಸರ್ಗಳಾಗ್ಬೋದು. ಸೊ ಇವೆಲ್ಲ ಡೈರೆಕ್ಟ್ಲಿ ಎಕ್ಸ್ಪೋಸ್ ಆಗಿರುತ್ತೆ ಟೊಬ್ಯಾಕೋ ಒಂದು ತಿನ್ನೋದ್ರಿಂದಾಗಲಿ ಅಥವಾ ಸ್ಮೋಕಿಂಗ್ ಮಾಡೋದ್ರಿಂದಾಗಲಿ. ಸೊ ಆ ಕ್ಯಾನ್ಸರ್ ಕಣಗಳು ಕಂಟಿನ್ಯೂಸ್ಲಿ ಡೈಲಿ ಡೈಲಿ ಅದನ್ನು ಎಕ್ಸ್ಪೋಸ್ ಮಾಡಿ ಅದನ್ನು ಡ್ಯಾಮೇಜ್ ಮಾಡಿರೋದು. ಸೊ ಹೀಗಾಗಿ ಅಲ್ಲಿ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಭಾಳ. ಸೊ ಇದಲ್ಲದೇ ರಕ್ತದ ಮುಖಾಂತರ ಅದು ಬೇರೆ ಬೇರೆ ಅಂಗಾಂಗಗಳಿಗೆ ಹೋಗಿ ಸೊ ಅಲ್ಲಿ ಡ್ಯಾಮೇಜ್ ಮಾಡಿ ಇದು ಕ್ಯಾನ್ಸರ್ಗಳನ್ನು ಉಂಟು ಮಾಡಬಹುದು.
1: ಡಾಕ್ಟ್ರೆ, ಇದು ಆ ತಂಬಾಕು ಚೀಟಿಗಳ ಮೇಲೆ ನೋಡಿದ್ರೆ, ಆ ಚಿತ್ರಗಳು ಸಿಗರೆಟ್ ಪ್ಯಾಕಿನ ಮೇಲೆ ನೋಡಿದ್ರೆ, ಅದನ್ನು ನಮ್ಗೆ ಮುಟ್ಲಿಕ್ಕೂ ಕೂಡ ಒಂದು ರೀತಿ ಭಯಾನಕ ಮತ್ತೆ ಅಸಹ್ಯತ್ವ ಅಂತ ಕೂಡ ಅಂತ ಅನ್ಸುತ್ತೆ. ಇದು ಯಾಕೆ ಅದನ್ನು ಉಪಯೋಗಿಸೋರಿಗೆ ಬರೋದಿಲ್ಲ, ಅದಕ್ಕೆ ಏನು ಕಾರಣ? ಅದು ಅಷ್ಟೊಂದು ಅಡಿಕ್ಷನ್ ಆಗಿರ್ತಾರೆ ಅಂತ ಅಥವಾ ಹೇಗೆ
0: ಇದು ಹೇಗಿದೆ ಅಂತಂದ್ರೆ, ಯಾರು ಅದನ್ನು ಸ್ಟಾರ್ಟ್ ಮಾಡಿರೋದೇ ಇಲ್ಲ, ಬಟ್ ಯಾರು ಅದನ್ನು ಒಂದ್ಸಲ ಟ್ರೈ ಮಾಡಬೇಕು ಮಾಡಬೇಕು ಅಂತ ಹೇಳಿ ಏನೋ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಹೇಳಿದ್ನಲ್ಲ, ಗೆಳೆಯರ ಜೊತೆ ಕೂಡಿನೋ ಅಥವಾ ಮನೆಯಲ್ಲಿ ನೋಡಿನೋ, ಸೊ ಅದು ಸ್ಟಾರ್ಟ್ ಮಾಡಿಬಿಟ್ರೆ ಅದು ನಿಕೋಟಿನ್ ಎಷ್ಟು ಒಂದು ಒಂದು ಅಡಿಕ್ಷನ್ ಮಾಡುತ್ತೆ ಅಂದರೆ ನೀವು ಅದರಿಂದ ಹೊರಗೆ ಬರಲಿಕ್ಕೆ ಆಗೋದೇ ಇಲ್ಲ. ಸೊ ಆ ರೀತಿ ಅದು ಬ್ರೈನ್ನ ಕಂಟ್ರೋಲ್ ಮಾಡಿಬಿಡುತ್ತೆ. ಸೊ ನಿಮಗೆ ಅದು ಟೊಬ್ಯಾಕೋ ತಂಬಾಕು ತಗೊಳ್ಳೇಬೇಕು ಇನ್ ಎನಿ ಫಾರ್ಮ್ ಅನ್ನೋ ಹಾಗೆ ಅದು ನಿಮಗೆ ಅದು ಒಂಥರ ಕ್ರೇವಿಂಗ್ಸ್ ಅಂತೀವಿ, ಅಂದರೆ ಒಂಥರ ಹಸಿ ಹುಟ್ಟಿಸುತ್ತೆ. ಇಲ್ಲಪ್ಪ ಇದು ಬೇಕೇ ಬೇಕು, ನಾ ಇವತ್ತು ತೊಗೊಂಡೇ ಇಲ್ಲ, ಸೊ ಇವತ್ತು ತೊಗೊಳ್ಳಿಕ್ಕೆ ಆಗಲ್ಲ, ಆಗೋದೇ ಇಲ್ಲ. ಸೊ ಆ ಥರವಾದಂಥ ಒಂದು ಕಂಟ್ರೋಲ್ನ ಅದನ್ನು ಡೆವಲಪ್ ಮಾಡಿಬಿಡುತ್ತೆ. ಆ್ಯಂಡ್ ಈಗ ಇನ್ನೊಂದು ಏನು ಹೇಳಿದ್ರೆ ನೀವು ಅಂದರೆ ಮುಖ್ಯವಾಗಿ ಚಿತ್ರಗಳು ಅಂತ ಹೇಳಿದರೆ, ಸೊ ಆ ಚಿತ್ರಗಳನ್ನು ಆ ಪ್ಯಾಕೆಟ್ಗಳ ಮೇಲೆ ಅದನ್ನು ಪ್ರಿಂಟ್ ಹಾಕ್ಸೋದು ಮೂಲ ಉದ್ದೇಶವೇ ಅದನ್ನಿಂದ ದೂರ ಇರಲಿ ಅಂತೆ. ಸೊ ಅದರ ಬಗ್ಗೆ ಒಂದು ಭಯ ಹುಟ್ಟಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಈಗ ಹೇಗೆ ಹೇಳಬೇಕಪ್ಪ ಅಂತಂದರೆ, ಈಗ ತಂಬಾಕು ನಿಷೇಧ ನಮ್ಮಲ್ಲಿ ಅಷ್ಟು ಸಂಪೂರ್ಣವಾಗಿ ಇಲ್ಲ. ಈಗ ತಂಬಾಕು ಉತ್ಪನ್ನಗಳು ಪ್ರೊಡ್ಯೂಸ್ ಮಾಡೋದು, ಮಾರಾಟ ಮಾಡೋದು ಎಲ್ಲ ಇದೆ. ಸೊ ಆದರೆ ಅದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸು ಇದ್ದಾವೆ ಗೌರ್ಮೆಂಟ್ ಕಡೆಯಿಂದ. ಸೊ ಈ ತಂಬಾಕು ಹಾಗೂ ದುಷ್ಪರಿಣಾಮಗಳನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಒಂದು ಪ್ರೋಗ್ರಾಮ್ಗಳು, ಒಂದು ಆ್ಯಕ್ಟ್ ರೂಲ್ಸ್ ರೆಗ್ಯುಲೇಷನ್ಗಳ ಗೌರ್ಮೆಂಟ್ ಮಾಡ್ತಾ ಇದೆ. ಸೊ ಅದರಲ್ಲಿ ಒಂದು ಏನಪ್ಪ ಅಂತಂದರೆ, ತಂಬಾಕು ಉತ್ಪನ್ನಗಳ ಮೇಲೆ ತಂಬಾಕುವಿನಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ನೀವು ಬರೀಬೇಕು ಹಾಗೂ ಚಿತ್ರಗಳನ್ನು ಪ್ರಿಂಟ್ ಮಾಡಬೇಕು. ಸೊ ಅದರಲ್ಲಿ ತಂಬಾಕುವಿನ ಬಗ್ಗೆ ಡೀಟೇಲ್ಸ್ ಏನಿರುತ್ತೆ ಅಂದರೆ, ತಂಬಾಕುನ ಯೂಸ್ ಮಾಡ್ರಿ ಅಂತ ಹೇಳಿ ಪ್ರಚೋದನೆ ಮಾಡುವಂಥ ಇನ್ಫಾರ್ಮೇಷನ್ ಇರಬಾರ್ದು. ಬಟ್ ತಂಬಾಕುವಿನಿಂದ ಆಗುವಂಥ ದುಷ್ಪರಿಣಾಮದ ಇನ್ಫಾರ್ಮೇಷನು, ಇದರಲ್ಲಿ ಎಷ್ಟು ನಿಕೋಟಿನ್ ಇದೆ, ಎಷ್ಟು ತಂಬಾಕಿದೆ, ಹಾಗೂ ಆ ಪಿಕ್ಚರ್ಸ್ಗಳು ಏನಾಗ್ತಾವಲ್ಲ, ಸೊ ಅವನ್ನೆಲ್ಲ ಪ್ರಿಂಟ್ ಮಾಡಬೇಕು. ಸೊ ಅದನ್ನು ನೋಡಿ ತಂಬಾಕುನ ಯೂಸ್ ಮಾಡೋದ್ರಿಂದ ಜನ ಹೆದರಲಿ ಅನ್ನುವಂಥ ಒಂದು ಉದ್ದೇಶ ಅದರಲ್ಲಿ ಇರುತ್ತೆ. ಸೊ ಇನ್ನೂ ಒಂದು ಆ ಚಿತ್ರದ ಬಗ್ಗೆ ನಿಮ್ಗೆ ಇಂಟ್ರೆಸ್ಟಿಂಗ್ ಹೇಳಬೇಕಂದ್ರೆ, ಸೊ ಯಾವ ಚಿತ್ರಗಳು ಕಲ್ಪನೆಯ ಚಿತ್ರಗಳಲ್ಲ, ಸೊ ಎಲ್ಲ ನಿಜವಾದಂತಹ ತಂಬಾಕುವಿನಿಂದ ಆದಂಥ ಕ್ಯಾನ್ಸರ್ ರೋಗಿಗಳ ಚಿತ್ರವು. ಸೊ ಅದನ್ನಾದರೂ ನೋಡಿ ಜನ ಕಲೀಲಿ, ಅದನ್ನು ನೆನ್ಪಿಟ್ಟುಕೊಳ್ಳಿ, ಹಾಗೂ ಅದರಿಂದ ದೂರ ಇರಲಿ ಅಂತ ಹೇಳಿ, ಸೊ ಆ ಥರ ಚಿತ್ರಗಳನ್ನು ತೆಗೆದುಕೊಂಡು ಪ್ರತಿ ವರ್ಷ ಆ ಚಿತ್ರನ ಚೇಂಜ್ ಮಾಡ್ತಾರೆ. ನೀವು ನೋಡಿರ್ಬೇಕಾದ್ರೆ ಈಗ 25 ಏನು ಚಿತ್ರ ಇರುತ್ತೆ, 26 ಇರೋದಿಲ್ಲ. ಅಂದರೆ ಈಗ 24 ಆದಂಥ ಒಬ್ಬ ರೋಗಿಯ ಚಿತ್ರ ಅದು 25 ಯೂಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇಯರ್ ಮತ್ತೊಂದು ಚಿತ್ರ. ಅಂದರೆ ಈ ಥರ ಕೇಸಸ್ಗಳು ಆಗ್ತಾನೆ ಇರ್ತವೆ. ನಿಮ್ಗೆ ಆಗಿಲ್ಲ ಅಂತಂದರೆ ಇಟ್ ಈಸ್ ಯುವರ್ ಗುಡ್ ಏನು ಲಕ್ ಅನ್ಬೋದು. ಸೊ ಆದರೆ ಹಂಗಂತೇಳಿ ನಾವು ಬಚಾವ್ ಆಗಿರ್ತೀವಿ ಎವ್ರಿ ಟೈಮ್ ಅಂತ ಅಲ್ಲ. ಸೊ ಇದನ್ನು ನೋಡಿ ಆದರೂ ಇದರಿಂದ ದೂರ ಇರ್ರಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಥರ ಚಿತ್ರಗಳನ್ನ ಅದರಲ್ಲಿ ಇದು ಮಾಡಿರ್ತಾರೆ.
1: ಬಹಳ ಮುಖ್ಯವಾದ ಅಂಶ ಹೇಳಿದ್ರಿ. ಇದು ಸಾಮಾನ್ಯ ನಮ್ಮ ಜನಗಳಿಗಾಗಲಿ ಗೊತ್ತಾಗೋದಿಲ್ಲ. ವರ್ಷ ವರ್ಷ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ವರ್ಷ ಯಾವ ಪೇಷಂಟ್ ಇರ್ತಾರೆ ಅವ್ರದೇ ಚಿತ್ರ ತೆಗೆದು ಹಾಕುವಂತ.
0: ಹೌದು,
1: ಆಘಾತಕಾರಿ ವಿಷಯ ಡಾಕ್ಟ್ರೆ. ಇನ್ನು ತಾವು ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗನ್ಸದ್ ಇದೊಂದು ಸಾಮುದಾಯಿಕ ಜವಾಬ್ದಾರಿ ಅಂತ ಹೇಳಿದೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ, ತಾವೊಬ್ಬ ಪ್ರೊಫೆಸರ್ ಆಗಿ ಸಮುದಾಯದಲ್ಲಿ ಅರಿವನ್ನು ಮೂಡಿಸ್ಲಿಕ್ಕೆ ಏನಾದರೂ ವಿಶೇಷ ಕಾರ್ಯಕ್ರಮಗಳನ್ನು ಹಾಕೊಳ್ಳೋದು ಆ ಥರದ್ದು ಏನಾದರೂ ಇದೆಯಾ?
0: ಹೌದು, ಈಗ ಹೇಗಿದೆಪ್ಪ ಅಂತಂದರೆ, ನಾವು ಯಾವಾಗಾದರೂ ಕಮ್ಯುನಿಟಿ ಒಳಗೆ ಸಮುದಾಯದಲ್ಲಿ ಹೋದಾಗ, ಸೊ ಅದಕ್ಕೆ ಅರಿವು ಮೂಡಿಸ್ಲಿಕ್ಕೆ ಕಮ್ಯುನಿಟಿಯಲ್ಲಿ ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ, ಸೊ ತಂಬಾಕುವಿನ ದುಷ್ಪರಿಣಾಮಗಳು ಹಾಗೂ ಅದನ್ನು ಹೇಗೆ ತಡೆಗಟ್ಟಬೇಕು, ಅದಕ್ಕೆ ಇನ್ನು ಯಾವ್ಯಾವ್ದಾದ ಟ್ರೀಟ್ಮೆಂಟ್ ಗಮ್ಸು ಸರ್ವಿಸಸ್ ಇದೆ ಅಂತೇಳಿ ನಾವು ಸಾಕಷ್ಟು ಆದಂಥ ಒಂದು ಸೆಷನ್ಸ್ಗಳನ್ನು ಪ್ರೋಗ್ರಾಮ್ಗಳನ್ನ ನಾವು ಕಮ್ಯುನಿಟಿಯೊಳಗೆ ಕಂಡಕ್ಟ್ ಮಾಡ್ಬೋದು. ಸೊ ಅದರಲ್ಲಿ ಜನರಲ್ನ ಕೂಡಿಸಿ, ಸೊ ಅವರಿಗೆ ತಂಬಾಕುವಿನ ಬಗ್ಗೆ ಒಂದು ಲೆಕ್ಚರ್ಸ್ ಅಂತಾಗಲಿ ಅಥವಾ ವಿಡಿಯೋಗಳನ್ನು ತೋರಿಸೋದಂತಾಗಲಿ, ಫೋಟೋಗ್ರಾಫ್ಸು, ಪೋಸ್ಟರ್ಸು, ಅಥವಾ ಈವನ್ ಸಿಂಪಲ್ ಡಿಸ್ಕಷನ್ ಕೂಡ ನಾವು ಅವ್ರು ಮಾಡ್ಬೋದು. ಸೊ ಅದರೊಳಗೆ ಮೇನ್ ಟಾರ್ಗೆಟ್ ಗ್ರೂಪ್ ಅಂತ ಏನಿರುತ್ತೆ, ಯಂಗ್ಸ್ಟರ್ಸು, ಈ ಸ್ಕೂಲ್ಗೆ ಹೋಗುವಂಥ ಮಕ್ಕಳು, ಹದಿಹರೆಯದ ಮಕ್ಕಳು, ಕಾಲೇಜಲ್ಲಿರುವಂಥ ಸ್ಟೂಡೆಂಟ್ಸು, ಸೊ ಅವರನ್ನು ನಾವು ಟಾರ್ಗೆಟ್ ಮಾಡಿ ಕೆಲವೊಮ್ಮೆ ಲೈಕ್ ಸ್ಕೂಲಲ್ಲಿ ನಾವು ಪ್ರೋಗ್ರಾಮ್ಸ್ ಮಾಡಿದ್ವಿ ತಂಬಾಕುವಿನ ಬಗ್ಗೆ ತಿಳುವಳಿಕೆ ಮೂಡಿಸ್ಲಿಕ್ಕೆ. ಸೊ ಆ ಥರ ಸಾಕಷ್ಟವಾದಂಥ ಪ್ರೋಗ್ರಾಮ್ಗಳು ಸರ್ಕಾರದಿಂದನೂ ನಡೆಯುತ್ತಿರುತ್ತೆ ಪ್ರೋಗ್ರಾಮಲ್ಲಿ, ಪ್ರೈವೇಟಲ್ಲಿ ಲೈಕ್ ನಾವು ಮೆಡಿಕಲ್ ಕಾಲೇಜು, ಎನ್ ಜಿ ಓಸು, ಅಥವಾ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಸೊ ಬೇರೆ ಬೇರೆ ಥರದ ರೀತಿಯಿಂದನೂ ಮಾಡ್ಬೋದು. ಸೊ ಈಗ ನಾವು ಹೇಳ್ತೇವಲ್ಲ, ಸೊ ಇದರ ಅಂಗವಾಗಿ ಪ್ರತಿ ವರ್ಷ ಮೇ 31

0: ತಂಬಾಕು ಮುಕ್ತ ರೈತ ದಿನವಾಗಿ ನಾವು ಆಚರಣೆ ಮಾಡ್ತೀವಿ. ಸೊ ಅವತ್ತು ಪ್ರತಿ ಸ್ಕೂಲಲ್ಲಿ, ಪ್ರತಿ ಗಲ್ಲಿಯಲ್ಲಿ, ಸೊ ಗೌರ್ಮೆಂಟು, ಪ್ರೈವೇಟ್, ಸೊ ಎಲ್ಲರೂ ಕೂಡ ಒಂದು ಈ ತಂಬಾಕುವಿನ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಒಂದು ಪ್ರೋಗ್ರಾಮ್ಸ್ಗಳನ್ನು ಹಮ್ಮಿಕೊಳ್ತಿರ್ತೀವಿ. ಸೊ ಇದರಿಂದ ಸಾಕಷ್ಟು ಉಪಯೋಗನೂ ಆಗಿರುತ್ತೆ. ಸೊ ಆಮೇಲೆ ಹಾಸ್ಪಿಟಲಲ್ಲಿ, ನಮ್ಮ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ತಂಬಾಕುವಿನ ಯಾರಾದರೂ ಬಿಡಬೇಕು ಅಂತ ಮಾಡಿದರೆ, ಸೊ ಅವರಿಗಾಗಿ ಒಂದು ಸೆಲ್ಲನ್ನು ನಿರ್ಮಾಣ ಮಾಡಿರ್ತೀವಿ. ಸೊ ಅವ್ರು ಅಲ್ಲಿ ಬಂದು ವಾಲಂಟರ್ಲಿ ಬಂದು ನಾವು ಈ ಥರ ಬಿಡಬೇಕಂತೀವಿ, ಸೊ ನಮಗೇನು ಹೆಲ್ಪ್ ಮಾಡ್ಬೋದು ಅಂತ ಕೇಳಿದಾಗ, ಸೊ ಅವರಿಗೆ ಎಲ್ಲ ರೀತಿಯಾದಂಥ ಸಲಹೆ, ಒಂದು ಸಮಾಲೋಚನೆ ಮಾಡಿ, ಸೊ ಇವು ಗಮ್ಸ್ ಎಲ್ಲ, ಟ್ರೀಟ್ಮೆಂಟ್ಸ್ ಎಲ್ಲ ನಾವು ಕೊಟ್ಟು, ಸೊ ಆ ಥರನೂ ಒಂದು ಸರ್ವಿಸಸ್ ನಾವು ಕೊಡ್ತಾ ಇರ್ತೀವಿ.
1: ಕುತೂಹಲಕ್ಕೆ ನನ್ನ ಪ್ರಶ್ನೆ, ತಾವು ಅದೇ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈ ರೀತಿ ಧೂಮಪಾನಕ್ಕೆ ಒಳಗಾದ ವ್ಯಕ್ತಿ ಅದರಿಂದ ಹೊರ ಬಂದಿದ್ದು ನಿದರ್ಶನ ಇದೆಯಾ?
0: ಇದೆ ಸರ್, ಸಾಕಷ್ಟು ಇದೆ. ಸಾಕಷ್ಟು ಜನ ಅದರಿಂದ ಹೊರಗೆ ಬಂದಿದ್ದಾರೆ. ಸೊ ನಾವು ಸಾಕಷ್ಟು ಕೇಸಸ್ ಆ ಥರ ನೋಡ್ತಿರ್ತೀವಿ. ನಮ್ಮ ಹಾಸ್ಪಿಟಲಲ್ಲಿ ಬಂದು ಆ ಥರ ಟ್ರೀಟ್ಮೆಂಟ್ ತೊಗೊಂಡು ಬಿಟ್ಟಿರ್ತಾರೆ. ಸೊ ಈಗ ಹೇಗಿರುತ್ತೆ ಅಂದರೆ, ಬಿಡ್ಲಿಕ್ಕೆ ಆಗ್ತಿರಂಗಿಲ್ಲ, ಬಟ್ ಬಿಟ್ಟ ಮೇಲೆ ಸಾಕಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ ಸಾಕಷ್ಟು ವರ್ಷಗಳವರೆಗೆ. ಅನ್ನೋಕ್ಕಿಂತ ಎಷ್ಟೋ ಜನ ಅದನ್ನು ಹೊಳ್ಳಿ ಆ ಚಟನ ಮತ್ತೆ ಸ್ಟಾರ್ಟ್ ಮಾಡಿಲ್ಲ. ಸೊ ಆ ಥರನೂ ನೋಡ್ತೀವಿ, ಆ ಥರ ಎಕ್ಸಾಂಪಲ್ಸ್ಗಳು ಇದಾವೆ.
1: ಆಯಿತು, ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿಯವರೇ, ನಾವೀಗ ಈ ಸಂದರ್ಶನ ಮುಕ್ತಾಯ ಮಾಡೋ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಕೇಳುಗರಿಗೆ ತಾವೇನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ?
0: ಕಿವಿ ಮಾತು ಅಂತಂದರೆ, ಈಗ ಪ್ರತಿಯೊಂದು ಜನರಿಗೆ, ಈಗ ನಾವು ಹೇಳಬೇಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ತಂಬಾಕುನಿಂದ ಸಾಕಷ್ಟು ದುಷ್ಪರಿಣಾಮಗಳಿದೆ. ತಂಬಾಕು ಒಂದು ಒಳ್ಳೆಯ ಪದಾರ್ಥ ಅಲ್ಲ, ಅದೊಂದು ಒಳ್ಳೆಯ ಚಟನೂ ಅಲ್ಲ. ಸೊ ಬಟ್ ಜನರಿಗೆ ಅದು ಗೊತ್ತಿದೆ, ಆದ್ರೂ ಒಂದು ಕ್ಷಣದ ಒಂದು ಚಟ ಅಂತಿಲ್ಲ, ಸೊ ಅದಕ್ಕೆ ಬಿದ್ದು ಅದರ ದಾಸರಾಗಿಬಿಡ್ತಾರೆ. ಸೊ ಅದು ಸ್ವಲ್ಪನೇ ತಗೊಳ್ಳಿ, ಜಾಸ್ತಿನೇ ತಗೊಳ್ಳಿ, ಅದರ ತನ್ನ ದುಷ್ಪರಿಣಾಮಗಳನ್ನು ತೋರಿಸುತ್ತೆ. ಅದಕ್ಕೆ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇಟ್ಟುಕೊಂಡು, ಸೊ ಈ ಥರದಂಥ ದುಷ್ಪರಿಣಾಮಗಳಿಗೆ, ತಂಬಾಕು ಚಟಗಳಿಗೆ, ಅದರ ದುಷ್ಪರಿಣಾಮಕ್ಕೆ ಒಳಗಾಗದೆ ಒಳ್ಳೆಯಾದಂಥ ಒಂದು ಹಾಬಿ ಹ್ಯಾಬಿಟ್ಸ್ಗಳನ್ನು ಬೆಳೆಸ್ಕೊಳ್ಳೋದು, ಅದರಲ್ಲಿ ಪುಸ್ತಕ ಓದೋದಂತಾಗಲಿ, ವ್ಯಾಯಾಮ ಮಾಡೋದಂತಾಗಲಿ, ಅಥವಾ ಒಂದು ಮೆಡಿಟೇಷನ್ನು, ಆಧ್ಯಾತ್ಮ ಚಿಂತನೆ, ಅಥವಾ ಏನಿಲ್ಲ ಅಂದರೆ ಮನೆಯಲ್ಲಿ ಕೈತೋಟ, ಆ ಥರದ ಕೆಲಸಗಳನ್ನು ಮಾಡಿ ನಾವು ಟೈಮ್ ಪಾಸ್ ಮಾಡ್ಬೋದು. ಸೊ ಸಾಕಷ್ಟು ಒಳ್ಳೆಯಾದಂಥ ಚಟಗಳಿವೆ. ಸೊ ಅದನ್ನು ನಾವು ಶರಣ ಹೋಗ್ಬೇಕು ಅನ್ನೋದು ನನ್ನೊಂದು ಲಾಸ್ಟ್ ಕಿವಿ ಮಾತು.
1: ಆಯಿತು ಡಾಕ್ಟ್ರೆ, ಭಾಳಷ್ಟು ವಿಷಯ ತಿಳಿಸ್ಕೊಟ್ರಿ. ಹಾಗಾಗಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಧೂಮಪಾನ ಹಾಗೂ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಈ ವಿಷಯದ ಕುರಿತು ವಿಜಯಪುರದ ಬಿಎಲ್ಡಿಇ ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ಸಂಕಲನ ಶಿದ್ರಾಯ್ ಸಾಳುಂಕೆ.
3: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
4: ಇದುವರೆಗೂ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದರೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿ ಅವರ ಸಂದರ್ಶನ ಮೂಡಿಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:35. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಮೂಡಿಬರಲಿದೆ. ಇನ್ನು 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 6:30 ಅವಲೋಕನ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಮೂಡಿಬರಲಿದೆ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರದ ಜೋರಾಪುರ್ ಪೇಟ್ ಶಾಪೇಟಿ ಗಲ್ಲಿಯ ಹಿರಿಯ ರೈತರಾದ ಶಂಕರಪ್ಪ ಮಹದೇವಪ್ಪ ಶಾಪೇಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಿದ್ದರಾಯ ಎನ್ ಸಾಳುಂಕೆ. ಇನ್ನು 7:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ 10:00 ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳು ಮೂಡಿಬರಲಿವೆ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು ನಮ್ಮ ನಿಲಯದಿಂದ. 8:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯೆ. 9:00 News@9 ಕಾರ್ಯಕ್ರಮಗಳು ಮೂಡಿಬರಲಿವೆ. 9:15 ರೀಜನಲ್ ವಾಷನ್ ಆಫ್ ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಮನಿ ಟಾಲ್ಕ್ ಮನಿ ಮಾತು ಕಾರ್ಯಕ್ರಮ ಮೂಡಿಬರಲಿದೆ. 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳುವಿರಿ. ಇನ್ನು 11 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳು ಮೂಡಿಬರಲಿವೆ. ಇನ್ನು ನಾಳೆ ಬೆಳಗ್ಗೆ ನಮ್ಮ ನಿಲಯದ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಎಂದಿನಂತೆ ನಾಳೆ ಬೆಳಗ್ಗೆ 6 ಗಂಟೆ 5 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6 ಗಂಟೆ 10 ನಿಮಿಷಕ್ಕೆ ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರಲಿದೆ. 6 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ. ನಾಳಿನ ಚಿಂತನದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ. ಇನ್ನು 6 ಗಂಟೆ 35 ನಿಮಿಷಕ್ಕೆ ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಕಾರ್ಯಕ್ರಮ ಮೂಡಿಬರಲಿದೆ. 6 ಗಂಟೆ 40 ನಿಮಿಷಕ್ಕೆ ಜಾನಪದ ಗೀತೆಗಳು ಕೇಳುವಿರಿ ನಮ್ಮ ನಿಲಯದಿಂದ. 6 ಗಂಟೆ 55 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಇನ್ನು 7 ಗಂಟೆ 35 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7 ಗಂಟೆ 45 ನಿಮಿಷಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ. ಇನ್ನು 8 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಕಾರ್ಯಕ್ರಮಗಳು ಮೂಡಿಬರಲಿವೆ. 8 ಗಂಟೆ 30 ನಿಮಿಷಕ್ಕೆ ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳೆ ಬೆಳಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ಮೂಡಿಬರಲಿದೆ. ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇನ್ನು 9 ಗಂಟೆ 30 ನಿಮಿಷಕ್ಕೆ ಮತ್ತಷ್ಟು ಚಿತ್ರಗೀತೆಗಳು ನಮ್ಮ ನಿಲಯದಿಂದ ಮೂಡಿಬರಲಿವೆ. ಇನ್ನು ನಾಳೆ ಬೆಳಗ್ಗೆ 10 ಗಂಟೆಯ ನಂತರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಸಂಜೆ 5 ಗಂಟೆವರೆಗೆ ಕೇಳುವಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 MHz. ಇನ್ನೇನು ಸಮಯ 6 ಗಂಟೆ 5 ನಿಮಿಷ ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: consequence of Pakistan's decades-long policy of systemic economic exploitation, denial of fundamental rights, and administrative oppression. We hope the international community will hold Pakistan accountable for its misdeeds and abuses.
1: The Tamil Nadu government has set up a helpline to assist people affected by the fire tragedy in Qatar. Chief Minister C. Joseph Vijay today announced an ex gratia of 10 lakh rupees each to the families of those who lost their lives in the incident. He said the state government is taking steps to bring back the mortal remains of the three victims in coordination with the Ministry of External Affairs and the Indian Embassy in Qatar. Prime Minister Narendra Modi has stressed on Nagrik Deva Bhava and urged officers to keep citizens at the center of governance. Interacting with 183 officer trainees of IAS 2024 batch who have been attached as assistant secretaries in various ministries and departments in New Delhi today, Mr. Modi called upon young civil servants to lead India's journey towards Viksit Bharat at 2047. The Prime Minister also highlighted the growing role of women in nation building, noting that more than 40% of the current batch comprises women officers. Vice President C.P. Radhakrishnan and Prime Minister Narendra Modi have also paid tributes to Dr. Shyama Prasad Mukherjee on his martyrdom day today. Union Home Minister Amit Shah also paid tributes to Dr. Mukherjee. He said 23rd June holds special significance for BJP workers as it marks the day Shyama Prasad Mukherjee sacrificed his life for national unity. Addressing a gathering in New Delhi during the launch of NAFED's auction portal, Mr. Shah described him as one of India's greatest leaders whose contributions helped preserve the country's unity and integrity. In Jammu and Kashmir, security forces conducted a comprehensive mock drill at the Amarnath base camp in Jammu as part of preparations for the upcoming Amarnath Yatra. During the exercise, personnel from the National Security Guard, the Special Operations Group of the Jammu and Kashmir Police and the Central Reserve Police Force jointly carried out a combing and clearing operation across the base camp premises. In FIFA World Cup, Portugal will face Uzbekistan in a Group K fixture at Houston in US, with Cristiano Ronaldo's side aiming to bounce back after being held to a draw in their opening match. The match will begin at 10:30 p.m. Indian time. And benchmark domestic equity indices declined sharply by 1.2% today, mirroring losses across global markets. Sensex closed at 76,201, while Nifty closed at 23,824. And that is the end of this news bulletin.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:10:22. ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
3: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
4: ಕಲಾ, ಏ ಕಲಾ,
5: ಬಂದೆ ಬಂದೆ, ಒದರ್ಬೇಡ, ಬಾಳ ಕೇಳಿಸೇತಿ, ಕಿವುಡಿಲ್ಲನಾ?
4: ಯಾಕೆ ಕಲಾ ಅಂಕುತ್ತಿದಿ?
5: ಏನ್ವಾ, ತಲಿ ಚಿಟ್ಟಿಡ್ದೈತಿ ನನಗೆ. ಅಲ್ಲ, ಹುಡುಗರು ಒಂದಿಷ್ಟು ತುಪ್ಪ ಇರಲಿಲ್ಲ ಅಂದ್ರೆ ಬಾಯಾಗ ತುತ್ತ ಇಡಾಕೊಲ್ಲತ್ತಾವು. ಅದ್ರ ಸಲಂದ ನನಗೂ ಆವತ್ತು ಜೋಡಿ ಒದರ್ ನಿನಗೂ ಹಂಗ ಒದ್ರದೇವ ಆರ್ತಿ, ತಪ್ಪು ತಿಳ್ಕೊಬಿಡಿವ. ಅಯ್ಯವ,
4: ಏ ಹಂಗೇನ್ ತಿಳ್ಕೊಳಲ್ಲ ಬಾ. ನಡಿ, ರಮೇಶ್ ಅವ್ರ ಮನೆಗೆ ಹೋಗಿ ಬೆಣ್ಣಿ ತಗೊಂಡು ಬರೋಣ, ಅದಕ್ಕೆ ಬಂದಿನ.
5: ಚಲೋ ಮಾಡ್ದಿ ನೋಡು, ನಿಂದ್ರ ಕ್ಯಾನ್ ತೊಳೆದಿಟ್ಟಿನಿ, ತಗೊಂಡು ಬರ್ತೀನಿ ಮ್ಯಾಲೆ ಹೋಗಿ ಅಂಟದಾಗ ಇಟ್ಟಿನಲ್ಲಿ ನಿಂದ್ರ ತಂದೆ.
4: ಲಗುಲಗು ಬಾ ಮತ್ತ
5: ನಡಿವ ನಡಿ, ಮಳಿ ಬರಂಗಾಗೈತಿ, ನಡಿ ದೌಡಾಡಿ.
6: ಆರ್ತೇಕ ಕಲಾ, ಕೈಲಿ ಉಂಟ್ರಿ?
5: ಅಯ್ಯೋ, ಇವ ನೋಡಿ ಗಿರೇಶ್ ಅಡ್ಡ ಹಾಕದ ನಡಿ.
6: ನೀವೆಲ್ಲ ಉಂಟ್ರಿ? ನಾನು ಅಲ್ಲಿ ಬರವನೆ.
4: ಬೆಣ್ಣಿ ತರಕ್ ಹೊಂಟಿವಪ್ಪ, ಅಲ್ಲಿ ಬರ್ತಿ?
5: ಅಲ್ಲಿ ಉಣ್ಣೋದ ತಿನ್ನೋದ ಬರೇ ಬೆನ್ನತ್ತಿ.
6: ಇರ್ಲಿ, ನಾನು ಬರವನೆ.
5: ಹಿಂಗ್ ಮಾಡ ತಂಗಿ, ಆರ್ತಿ ಅವನ್ ಕೈ ಕೊಡು, ನಂದೊಂದ್ ಕಿಟ್ಲಿ ನಿಂದೊಂದ್ ಕಿಟ್ಲಿ ಹಿಡ್ಕೋತಾನ, ಬರ್ತಾನತ್ತ. ಯಾಕೆ ಬರೋಲಕ್ಕ? ಸೌಕಾಸ ಬಾ ನೋಡ, ಮಳಿ ಐತಿ, ಜಾರ್ ಬಿದ್ದಿ ಕಾಲ ಕೈ ಮುರ್ಕೊಂಡಿ ನೋಡಿ.
6: ಕಿಟ್ಲಿ ತರ, ಇಬ್ರು
5: ಮನೆ ಸಾಲ್ ಶುರು ಆಗ್ಯಾವು, ನೆವ ಬೇಕಾಗ್ತದ ನಿನಗ ನಡಿ.
4: ಆಯ್ತು, ಮತ್ತ ಅದು ಚಪ್ಪಲ್ ನೋಡ್, ರಬ್ಬರ್ ಚಪ್ಪಲ್ ಹಾಕೊಂಡ್ ಬರ್ಬೇಡ, ಮೊದ್ಲೇ ಮಳಿ ಕೆಸರ್ ಬಿದ್ದತಿ ಅಲ್ಲೆಲ್ಲ. ಬೇರೆ ಹಾಕೊಂಡ್ ಬಾ,
5: ನಡಿತಂಗಿ ನೋಡ್ ಬಂತೇನ ಮನಿ, ಅದ ಅಲ್ಲೇನ ಪತ್ರ ಮನಿ ಕಾಂತೈತಿ.
4: ಹೌದೌದು,
5: ದನಗಳೆಲ್ಲ ಯೋಸ್ಕೊಟ್ಟಿ ವಾರಿ. ಹ್ಮ್ ನೋಡುವ, ಬೇಷ್ ಮಾಡ್ಯಾನ, ಸಣ್ಣ ಕರ ಕಾಂತೈತಿ ನೋಡು, ಎಮ್ಮಿ ಇದಂಗ ಕಾಣಿಸ್ತೈತಿ ತಂಗಿ. ನೋಡು ಒಂದಿಟ್ಟ ಹೋದ್ರ ಬಾಯ್ ಮಾಡು.
4: ರಮೇಶ್, ರಮೇಶ್ ಅವ್ರೆ,
7: ಓ ನಮಸ್ಕಾರಕ್ಕ, ಬರ್ರಿ ಒಳಗ್ ಬರ್ರಿ.

0: ಬರ್ರಿ ಅಕ್ಕ.
1: ಯಾಕಪ್ಪ ರಮೇಶ ಬೇಷತಿ ಇಲ್ಲ
0: ಅಕ್ಕ? ನೀನು ಬಂದಿ ಯಾಕ? ಲಾಸ್ಟಿಗೆ ನಿಮ್ ತಮ್ಮನ ಕರ್ಕೊ ಬಂದ್ರಿ, ಏನಿದೆ ವಿಶೇಷ?
1: ಅವ ಬ್ಯಾನ್ ಅತ್ತಾವ ಬಿಡಪ್ಪ, ಮತ್ ನಮ್ನ ಬ್ಯಾನ್ ಅತ್ತಾನ, ನಮ್ನ ಕಾಯ್ಕೊತ್ ಕೂತಿರ್ತಾನ. ಇನ್ನ ಸಾಲ್ ಶುರು ಆಗಿತ್ ಕರೆ, ಹೋಗಾಕ ಹೊಲತ್ ಬಂದಾನ. ಹ್ಮ್, ಏನ ಮತ್ ಎಮ್ ಇದೆ ಅಂದಿ, ಬೆಣ್ಣಿ ಚಲೋ ಐತಂದ್ಲು ಆರ್ತಿ, ಅದಕ್ ನಾನು ಬಂದಿನ್ ನೋಡು.
0: ಹೌದು, ಆರ್ತಕ್ಕಾಗಿ ಹೇಳಿದಂಕ ನಾನು ಬಾ ಅಂತ. ಬನ್ನಿ ಮೊದ್ಲು ಒಳಗೆ ಬರ್ರಿ, ನೀವು ಒಳಗೆ ಬರ್ರಿ. ಅಯ್ಯಪ್ಪ ದಯವಿಟ್ಟು ಕ್ಷಮಿಸ್ರಿ ಅಕ್ಕ, ಸ್ವಲ್ಪ ಕಸ ತೆಗಿತೀನಿ, ಸ್ವಲ್ಪ ಮಾಳಿಗೆ ಮ್ಯಾಗ ಹೋಗಿ ಅಲ್ಲಿ ಕುಂದ್ರವ.
1: ಅಲ್ಲಿ ಕುಂದ್ರತಿ ಎಲ್ಲೂ ಅಂದ, ಯಾಕೆ ಅಟ್ಟ ತಡ ಮಾಡಿ ಅದಿ? ದೌಡ್ ಹೇಳ್ಬೇಕ ಬೇಡ ನೀನ,
0: ಈ ಕಡಾಕತ್ತಾರವ ಈಗ
1: ಬೆಣ್ಣಿ ತೆಗಿಯಾಕತ್ತಾಳ ನಿನ್ ಹೆಂಡತಿ.
2: ಅಕ್ಕ ಅಕ್ಕ ಕಾಲ್ ಕಾಲ್ ಎಲ್ಲ ಹೆಂಡಿ ಎತ್ತಿ ಎತ್ತಿ ಅಕ್ಕ.
1: ಈಗ ನೋಡ ಚಾಲು ಹೋಯ್ತು ನೋಡ ಇವಂದು. ಆರ್ತಿ ನೋಡುವ, ಇವನ್ ಕೈ ಹಿಡ್ಕೊಂಡ್ ಹೇಳ್ಕೊಂಡ್ ಬಾ ಒಂದಿಟ.
3: ಕಲಾ ಗಿರೀಶ್ ಸ್ವಲ್ಪ ಈ ಕಡೆ ಬರ್ರಿ ನೋಡ್ರಿ, ಅಲ್ಲಿ ಎಲ್ಲ ನೀರ್ ನಿಂತಾವ್ ನೋಡ್ರಿ, ಅಲ್ಲಿ
1: ಸಾವಕಾಶಿ ವಯವ ನನ್ ಕೈ ಹಿಡಿ ವಯವ. ಇವ ಎಮ್ಮಿ ಬಾಲ ಬಿಡಿತಾರ ಇವ ಹೆಂಡಿ ಎಲ್ಲ ಆಯ್ತು ನನ್ ಸೀರಿ. ಏ ಬಾರ ನೀನ ಈ ಕಡೆ ಗಿರೀಶ,
2: ಬಂದೆ ಬಂದೆ
1: ಬಾ ದೊಡ್ ಬಾ, ನೀನು ಬೆನ್ ಹತ್ತತಿ ಬರಾಕತ್ತೇಳಿ ನಡಿಯುವ ಮ್ಯಾಗ ನಡಿ
3: ನಡ್ರಿ ನಡ್ರಿ.
0: ಅಕ್ಕ ಸಾವಕಾಶ ಹತ್ರ ಮೇಲೆ ಬಳ್ರ ಮನೆ ಇದ್ದು ಸ್ವಲ್ಪ ಮ್ಯಾಲ ಹೋಗ್ರಿ, ಮ್ಯಾಲ ಹೋಗಿ ಆರಾಮಾಗಿ ಕುಂದ್ರೆ ಒಂದು ಅರ್ಧ ಗಂಟೆ ಫ್ರೆಶ್ ಆಗಿ ಕೊಟ್ಟು ಕಳಿಸ್ತೀವ ಅಕ್ಕ.
3: ಆಯ್ತಾಯ್ತು ತಗೊಂಡ್ ಬರ್ರಿ, ಸ್ವಲ್ಪ ಲಗುನೆ ನೀವೇ ಬರ್ರಿ, ಇಲ್ಲಿ ಮೇಲೆ ಮಾತಾಡೋದು.
0: ಆಯ್ತು ಚಾ ಕೊಟ್ಟು ಕಳಿಸ್ಲಿ ಯಾಕ ಮೇಲೆ?
1: ಏ ಏನು ಬ್ಯಾಡ ಬಿಡಯ್ಯಪ್ಪ, ಚಾ ಅರೆವತ್ತನ ಕುಡ್ದೇವಿ, ಮೊದ್ಲು ದೌಡ್ ಬೆಣ್ಣಿ ತೆಗಿಯತ್ತೇಳಿ ನೀ ಹೆಂಡತಿಗೆ ತಗೊಂಡು ಹೋತೇವ ನಾವು.
0: ಆಯ್ತವ ಆಯ್ತು.
1: ಅಯ್ಯೋ ಯವ್ವ ಆರ್ತಿ ನಾವ್ ಅಲ್ಲೋ ಬಿದ್ದೇವ, ಏ ಈ ಕಡೆ ಬರೋ ಈ ಕಡೆ
2: ನೋಡಿ ನೋಡಿ ಎಲ್ಲಿ ಹೆಂಡಿನ ಅಲ್ಲಿ ಆಕಳ ಉಚ್ಚಿನ ಅಲ್ಲಿ ಹೆಂಗಿತ್ತ ನೋಡೋ ರಮೇಶನ ಏನದು
1: ಹೆಂಡಿ ಅಲ್ಲಲ್ಲಿ ಅದು ಅದು ಕುಳ್ಳ ಹಚ್ಚಾರ ಅವ್ರ ಮ್ಯಾಳಿಗೆ ಮ್ಯಾಗ ಅಲ್ಲು. ಆರ್ತಿ ಇದು ಏನು ಇವ, ಇದು ಟೈರ ಇವು ಏನೇನೋ ಕೊಬ್ಬರಿ ಚಿಪ್ಪ ಎಲ್ಲ ಹಿಂಗ ಹೋಗ್ದಾರಲ್ಲ, ಇದ್ರೊಳಗೆ ಹುಳ ಕೂತ್ ಕಿಶಿಂದು ಅದೇನೋ ಜಡ್ ಬರ್ತದತ್ತ, ಅದಕ್ಕೆ ಗೊತ್ತೇ ಇಲ್ಲ ನೋಡಿ ಇವ ರೀ, ಅದೆಂತದಿವ ರಮೇಶ
3: ಇದೇ ನೋಡಿ. ಈ ಕೊಳಕದಿಂದ ಕಾಲ್ರಾ ಡೆಂಗೂ ಚಿಕನ್ ಗುಣ್ಯ ಎಲ್ಲ ಇದರಿಂದ ಈಗ ಮತ್ತೊಂದು ಹೊಸದು ಬಂದೈತಿ, ಆ ರೋಗನೂ ಬರ್ತೈತಿ, ಎಲ್ಲ ಬರ್ತಾವ ಇವು, ಹಿಂಗ ಹೆಂಗ್ ಗೊತ್ತಾಗಿಲ್ಲ. ಇದು ನೋಡಲ್ ಕೊಳತ ನೀರ್ ನೋಡಲ್ ಮ್ಯಾಕ್ ಕೆಳಗ್ ಕಾಣಿಸ್ಕತ್ತದ ನೋಡ ಹೆಂಗ
2: ಅಕ್ಕ. ಅಕ್ಕ ಬಾ ಕಡೆಕತ್ತಾವ ಹುಳ ನೋಡ ಹೆಂಗ್ ಕಡೆಕತ್ತಾವ ಹುಳ, ಅಯ್ಯೋ ಹುಳ ಕಡೆಕತ್ತೈತಿ ಅಕ್ಕ.
1: ಬರ್ಬ್ಯಾಡ ಅಂದ್ರು ಬರ್ತಾನ ನೀವು ಕಡ್ಸ್ಕೊ ನೀನ್.
3: ಅಲ್ಲ ಮುಂಜಾನೆ ಇಷ್ಟು ಹುಳ ಕಡಿಕತ್ತಾವ ಕಲ, ಇನ್ನು ರಾತ್ರಿ ಇವ್ರು ಹೆಂಗ್ ಮಲಗ್ತಿರ್ಬೇಕು?
1: ರಾತ್ರಿ ಏನೋ ತಂಗಿ ಅಲ್ಲಿ ನೋಡಲ್ ತಳಗುನು ಅಲ್ಲಿ ಹುಡುಗ ನೋಡ್ತಾನ, ಮಕ್ಳು ಹಾರಾಕತ್ತಾವ, ಒಂದ ಸನ್ ಹೊಡ್ಕೊಂಡೆ ಹುಡ್ಕೊಡಕತ್ತಾವ, ಹಿಂಗ ಹೆಂಗ ಅಂದೆ ಅವ ಹೆಂಗ ಬೇಪಮ್ಮ ಹಿಂಗವ ಒಟ್ಟ ಲಕ್ಷ್ಯ
3: ಹೇಳೇ ಬಿಡುನಂತ ರಮೇಶ್ ಬರ್ಲೇರಿ ಬರ್ಲಿ ನಿಂದ್ರು
1: ಒಲ್ಯವಾ ನಾ ಕತಿ ಏನ ಹೊಲಸು ವಾಯುವ ಮತ್ ನಾವು ಮ್ಯಾಕ್ ಕುಂದ್ರಶ ನಡಿಯುವ, ನಾವು ತಳಗ ಹೋಗು ನಡಿ ಮೊದ್ಲ ಬಾ ತಳಗ ಬಾ.
0: ಹ್ಮ್ ಅಕ್ಕಾರ ತಳ್ರಿ ಅಕ್ಕಾರ ಮ್ಯಾಗ ಬರಾಕ್ತೀನಿ ತಳ್ರಿ ಅಲ್ಲೇ.
1: ಏ ಮಾರಯ್ಯ ಮ್ಯಾಗ ಏನ್ ಬರ್ತೀವೋ, ನಾನೋ ಬರ್ತೀನಿ ನಡಿ ಅಲ್ಲೇ ತಳಗ. ಏನು ಹುಳಾನ ಏನು ಹೊಲಸಯ್ಯಪ್ಪ, ಎಂತ ತಂದು ಕುಂದ್ರಿಸಿದ್ಯಪ್ಪ ನಮ್ಗೆ ಮ್ಯಾಗ ಹೋಗಂದಿ ಅಲ್ಲೇ ಕುಂಡಿರ್ತಿದ್ವಿ ನಾವು.
0: ಏನ್ ಹೊಲಸೈತ ಅಕ್ಕ ತಡಿ ಹೇಳಿ ಹೇಳಿ ಸ್ವಲ್ಪ ಮ್ಯಾಗ ಬರ್ತೀನಿ ತಳ್ರಿ ಅಕ್ಕ.
1: ಬಿ ಅಲ್ಲೇ ನಡಿ.
3: ಅಲ್ಲ ರಮೇಶ ಹಿಂಗಿಡೋದು
0: ಏನ್ ಏನಿಟ್ಟಿನಕ್ಕ?
3: ಏನಪ್ಪ ನೋಡು ಅಲ್ಲೇ ರಾಡಿ ನಿಂತು ನೀರ್ ಹುಳುಗಳು ನೋಡು, ಎಷ್ಟು ಹುಳುಗಳು ಅವ ಬಾಯಲ್ಲಿ ತೋರಿಸ್ತೀನಿ ಬಾಯಲ್ಲಿ ಕೆಳಗಿನ ನೋಡಲ್
0: ಕಾಣಿಸ್ತಾವ.
3: ಅಲ್ಲ ತೆಂಗಿನಕಾಯಿ ಚಿಪ್ಪನು ಅಲ್ಲೇ ಒಟ್ಟಿರಿ, ಅದು ಕುಳ್ಳನು ಅಲ್ಲೇ ಒಟ್ಟಿರಿ, ಅಲ್ಲಿ ನೀರ್ ನಿಂತಾವ, ಆಮೇಲೆ ಅದು ನೋಡಲ್ ಅದು ಆಕಳ ಉಚ್ಚಿ ಹೆಂಡಿ ಎಲ್ಲ ಸೇರಿದ ಇದು ಎಂತದ್ದು.
1: ಅಲ್ಲೋ ನಿನ್ ಗಾಡಿ ಇದಾವ ಟೂಬಾ ಗಾಲಿ ಅಲ್ಲೇ ಹೋಗಿದ್ ನೋಡಿದ್ರೆ ಎಷ್ಟ್ ನೀರ್ ನಿಂತಾವ, ಅದ್ರ ನೀರ್ ನಿಂತ ಕಿಶಿಂದ ಎಂತದ ಹುಳ ಆತಾವ ಅಂದಲ್ಲೋ ಆರ್ತಿ.
3: ಚಿಕನ್ ಗುನ್ನೆ ಆಗ್ತೈತಿ ಅದ್ರದಿಂದ, ಚಿಕನ್ ಗುನ್ನೆ ಅಂದ್ರೆ ಗೊತ್ತೈತಿ ಮಣಕಾಲ ಕೈ ಕಾಲ ಇದು ಆರಾರು ತಿಂಗಳು ಒಂದ್ ವರ್ಷ ತನ ನೀವು ಹೇಳಂಗೆ ಇಲ್ಲ
1: ಅಂದ್ರೆ ಅದ್ರೊಳಗ ಹುಳ ಕೂತು ತತ್ತಿ ಬಿಟ್ಟು ಹುಳ ಕಡಿತಾವ
3: ಹುಳ ಕಡಿತಾವ
1: ಅದು ಹೇಳವನಿಗೆ.
3: ಆಮೇಲೆ ಮಲೇರಿಯಾ ಎಂತ ಇದು ಮಲೇರಿಯಾ ಆದ್ರೆ ಉಳಂಗೆ ಇಲ್ಲ ಈಗೆಲ್ಲ, ನಾವು ಡೆಂಗೂನು ಆಗ್ತೈತಿ, ಡೆಂಗು ಮಲೇರಿಯಾನು ಬಹಳ ಕೆಟ್ಟದು.
0: ಮಳೆಗಾಲದಾಗ ಇರಬಾರ್ದು,
3: ಮಳೆಗಾಲತ್ತಲ್ಲ ಎಲ್ಲಾದ್ರೂ ಈ ನೀರ್ ನಿಂದಿರಬಾರ್ದು, ಕೊಳಕ ನೀರು ಎಲ್ಲೂ ನಿಂದಿರಬಾರ್ದು, ಕೊಳಕ್ ನೀರ್ ಇರಬಾರ್ದು, ಹೊಲಸಿರಬಾರ್ದು, ಆಮೇಲೆ ನಾತ ಇರಬಾರ್ದು, ಸ್ವಚ್ಛವಾಗಿ ಇರ್ಬೇಕು. ನೀವು ಎಷ್ಟು ಸ್ವಚ್ಛತೆ ಇಟ್ಕೋತೀರ ಅಷ್ಟು ನಿಮ್ಮ ಆರೋಗ್ಯ ಅದು ಇರ್ತದ. ಮನೆ ನಿಮ್ಮ ಅಕ್ಕನ ಮಗಳಿಗೆ ಮತ್ತೇನೋ ಡೆಂಗು ಆಗ್ಯದ ತಂದಿ, ಮತ್ತೇನ ತಿಳ್ಕೊಂಡಿನಿ.
1: ಅಲ್ಲಿ ನೋಡ ಅಲ್ಲಿ ಗಿರೀಶನ್ ಕೈಗೆ ಗದು ಎದ್ದು ಹುಳ ಕಡ್ದು ಕಿಶಿಂದ
2: ನೋಡ್ ತೋಸಕತೈತಿ ನೋಡಲ್ಲಿ ಒಂದ್ಸಲ.
1: ಇವ ನೋಡು ಯಪ್ಪ ರಮೇಶ ಈಗರೇ ಜಾಣ ಆಗು, ಅವೆಲ್ಲ ಮೋಡ್ಕಾಯಿ ಗಿಡಕ ಬಂದಿರ್ತಾವ ಹಾಕ್ಬೇಕಿಲ್ಲ, ಅವು ಗಾಳೆ ಮಾಡ್ಕೊಂಡ್ ಏನು ಉಪ್ಪಿನಕಾಯಿ ಹಾಕೋದೇನು?
0: ಇಲ್ಲಕ್ಕ ನಮಗೆ ಗೊತ್ತಿಲ್ಲಕ್ಕ, ನಾವೇನು ರೈತರಕ್ಕ ಹೆಂಗೆ ಬಕ್ಕಂಗೆ ಹೋಗಿದ್ದಾಗ ಎಳ್ನೀರು ಕುಡಿದು ಮ್ಯಾಲ ಹೋಗೋದು ಬಿಡೋದು ಅದು ನಮಗೇನಾಗುತ್ತೆ ಅಂತೇಳಿ ನಾಳೆ ಸುಡಾಕ ಬರ್ತದ ಅಂತೇಳಿ ಆ ವಿಚಾರ ಮಾಡಿದ್ದೇವಕ್ಕ.
1: ಅಲ್ಲೋ ಈಗ ಮಳೆಗಾಲದಾಗ ಒಲಿ ಹಚ್ಚತ್ತೇನು ಹಚ್ಚಕ್ಕೆ ಬರೋದಿಲ್ಲ, ಅಂಥ ಟೈಮ್ನಾಗ ಇವೆಲ್ಲ ಹಾಕಬೇಕು, ಹಾಕಿಸಿಂದ ಸ್ವಚ್ಛ ಇಟ್ಕೋಬೇಕಪ್ಪ ಸುತ್ತಮುತ್ತಲು ಎಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ನೀನು
2: ನಿನ್ನೆ ಹೇಳಕತ್ತಿರು ಆಕಾಶವಾಣಿಯಾಗ ಮಳೆಗಾಲದ ಮುನ್ನೆಚ್ಚರಿಕೆಗಳು ಇದಾವೆ, ಇವೇ ಹೇಳಕತ್ತಿದ್ರು ಟೈರ್ಗಳು ಒಗಿಬೇಡ್ರಿ, ಕಲ್ಲಿನ ಇವು ಚಿಪ್ಪುಗಳು ಒಗಿಬೇಡ್ರಿ, ನೀರು ನಿಂತು ಎಲ್ಲ ಸೊಳ್ಳೆ ಆಗ್ತಾವೆ, ಆದಷ್ಟು ಕಾಪಾಡ್ಕೊಳ್ಳಿ ಅಂತಂದು ಹೇಳ್ತಾಯಿದ್ರು.

0: ಚಲೋ ಮಾಹಿತಿ ಕೊಟ್ಟಿರವ್ವ. ಬೆಂಡಿ ನೀವು ತರಕ್ ಬಂದ್ರೆ ನನಗೆ ಭಾಳ ಒಂದು ಒಳ್ಳೆಯ ವಿಷಯ ಇದ್ರಿ. ನಿಮಗೆ ತುಂಬ ನಮಸ್ಕಾರ ಅಕ್ಕ, ನಿಮಗೆ ಧನ್ಯವಾದಗಳು ಅಂತಾರಲ್ಲ ಹಂಗಕ್ಕ ನಿಮಗೆ.
1: ಅಲ್ಲ, ಮೊನ್ನೆ ನಿಮ್ಮ ಹೊಲ್ದಾಗ ಕೆಲಸ ಮಾಡೋ ಒಂದು ಮಗಳು ತೀರ್ಕೊಂಡ್ಲು, ಗೊತ್ತದ?
0: ಹೌದೌದು ಗೊತ್ತದು.
1: ತೀರ್ಕೊಂಡ್ಲು.
0: ಓ, ಇದಕ್ಕಾಗೈತೆ ನಕದು
1: ಮತ್ತೆ ಚಿಕನ್ ಗುನ್ನೆ ಆಗಿತ್ತಕ್ಕೀಗ.
0: ಅಪ್ಪ, ನಾವು
1: ಮತ್ತೆ ಇದೇ ಕಾರಣ ನೋಡು.
0: ಯಾವ ಸೊಳ್ಳೆ ಅಕ್ಕ ಅದು?
2: ಏ, ಡೆಂಗು ಸೊಳ್ಳೆ ಅಂತ
1: ಹೇಳಿಲ್ಲೇನ? ಒಂಥರ ಬೇರೆ ಸೊಳ್ಳೆ, ಮತ್ ನೋಡಿ ಈಗ ಕಡದ ಕೂಡ್ಲೆ ಹಿಂಗ ಇಷ್ಟು ಹೋಗದು ಹೇಳಬಾರ್ದದು.
2: ನೋಡಲಿ, ನನ್ ತಮ್ಮಗ ಒಲ್ಲಂದ್ರು ಕರ್ಕೊಂಡ್ ಬಂದಿನಿ, ಅದಕ್ಕೂ ಅದನ್ನು ಬೇನ್ ಹತ್ತಿತ್ತ ಅಂತ ಹೇಳಿ ಈಗ ಏನ್ ಮಾಡ್ಲಿ? ವಾಯವಾಕತಿಯ ಒಳ್ಳೆಣ್ಣ ರೇ ಹಚ್ಚನಕ ಉರುಪು ಕಣಿ ಮಾತೈತಿ.
1: ಒಂದ್ ಇಂಜೆಕ್ಷನ್ ಕೊಡಿಸ್ಬಿಡುವ. ಇಲ್ಲಿದು ಮಸ್ಕಿಟೋಸ್ ನೋಡಿದ್ರ ನನಗೆ ಭಯ ಆಗತ್ತ.
2: ಹಂಗ ಮಾಡ್ತೀನಿ ವಾ, ಹೋಗೋಣ, ಅದ ಮಾಡ್ತೀನಿ. ಏ ರಮೇಶ, ಈಗಾರ ತಿಳ್ಕೊರು, ಇದೇ ಬರೇ ರೊಕ್ಕ ಲಾಭ ಒಳಗೆ ಕುಂದ್ರಬೇಡ. ಏನ್ ಹೇಳ್ತೀನಿ, ಒಂದ್ರ ಸುತ್ತಮುತ್ತಲ ಮ್ಯಾಗ ತಳಗ ಎಲ್ಲ ಸ್ವಚ್ಛ ಇಟ್ಕೋ. ಅಲ್ಲಿ ಮ್ಯಾಗಿ ಮ್ಯಾಗದ ಎಲ್ಲ ಅಲ್ಲೋ, ನಿನ್ನ ಹೆಂಡ್ರು ನಿನ್ನ ಮಕ್ಳು ಇಲ್ಲೇ ಇರ್ತಾರ, ಅವಕ್ಕೂ ಕಡ್ದು ಏನು ಬರೀ ಚಂದ ದವಾಖಾನಿಗೆ ರೊಕ್ಕ ಹಾಕೋದ್ ಕುಂದ್ರವ ಏನು?
0: ಹೌದಕ್ಕ ಹೌದಕ್ಕ, ಒಳ್ಳೆ ಮಾಹಿತಿ ಕೊಟ್ರಕ್ಕ. ಈಗ ಇನ್ಮೇಲೆ ನಮ್ಮ ಮ್ಯಾಳಿಗೆ ಮ್ಯಾಲೆ ಏನು ಇಡಂಗಿಲ್ಲ ಈಗ.
1: ಇಲ್ಲ ನೋಡು, ಗಿರೀಶ್ ಮನಿಗೆ ಹೋದ್ಮೇಲೆ ನಾಳಿಗ್ ನಾಡ್ದ ಜ್ವರ ಬಂತು, ತಲಿ ನೂಸಕತ್ತು, ಆಮೇಲೆ ಕಣ್ಣ ಹಿಂದ ಬೇನೆ ಹಾಕತ್ತಂದ್ರ ಏನು, ಮತ್ತ ಉಲ್ಟಿ ಬಂದಂಗ, ವಾಂತಿ ಆದಂಗ, ಬೆವ್ರ ಬಿಟ್ತಂದ್ರ ನೀ ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋಗ. ವೈದ್ಯ ಬಿಡು, ಯಾಕಂದ್ರ ನನಗದು ಬಹಳ ವಿಚಿತ್ರ, ಹಂಗ ಹೇಳ್ಬಾರ್ದು ಗದು.
2: ಹೌದು, ಹಂಗೆ ಮಾಡ್ತೀನಿ. ಯಾವ ಮೂರ್ತಿನ ಬೆಣ್ಣಿ ತೊಳಕ್ ಬಂದೇವ ಯವನ ರಮೇಶನ್ ಮನಿಗೆ.
0: ಆಯ್ತರ ಬೆಣ್ಣೆ ತೋರಿ, ನೀವೊಂದ್ ಕಿಲೋ, ನೀವೊಂದ್ ಕಿಲೋ 50 ರೂಪಾಯಿ ಕಮ್ಮಿ ಕೊಡ್ರಿ. ಯಾಕಂದ್ರೆ ಒಳ್ಳೆ ಮಾಹಿತಿ ಕೊಟ್ರಿ ನಮಗ. ಇನ್ಮೇಲೆ ಮಾಳಿಗೆ ಮಾಲೆ ಏನು ಇಡಂಗಿಲ್ಲಕ್ಕ. ನೀವು ಬಂದಿದ್ದಕ್ಕೂ ಭಾಳ ಖುಷಿ ಆಯಿತು. ನಮಸ್ಕಾರ ಅಕ್ಕ.
2: ಏ ಇಲ್ಲೋಡಿಲ್ಲ ರಮೇಶ, ನಮಸ್ಕಾರ ಇರಲಿ. ಅಲ್ಲ, ಈಗ ಬರೀ ನಿನ್ನ ಮನೆ ಅಟ್ಟೆ ಎಲ್ಲ ನೀನು ನೋಡಲ್ಲ, ಆಜುಬಾಜು ನೀನು ನೋಡಿ, ಅವರು ನಾನನ್ನ ಕಾಂಪಿಟೇಷನ್ ಮ್ಯಾಗ ಎಲ್ಲ ಒಂದ್ರ ಮ್ಯಾಗ ಒಂದು ಹಂಗೆ ಹೊಲಿಸಿಟ್ಕೋತ ಹೋಗ್ಯಾರ. ಅವ್ರಿಗೆ ಟೈಮ್ ಸಿಕ್ಕ ಹೇಳು, ಏನು ಹೇಳ್ತಿ? ಕೊಡು ನಮ್ಮ ಬೆಣ್ಣೆ ತೂಕ ಮಾಡಿ. ಆರ್ತಿ ರೊಕ್ಕ ಕುಡಿಯವ ನಿನ್ನಿಟ್ಟು.
1: ನೋಡು ಕಲ, ನಮ್ಮ ಅಕ್ಕನ ಒಳಗೊಳಗೆ ಮಾಡ್ತೀವಲ್ಲ, ತಿಂಗಳಿಗೆ ಒಂದ್ಸಲ ನಾವು ಹಿಂಗ ಒಬ್ರೊಬ್ರು ಮನಿ ತಗೊಂಡು ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡೋನಲ್ಲ,
2: ಮಾಡೋನತ್ತೀವ ಮಾಡೋನತ್ತ. ಮೊದ್ಲ ಬೆಣ್ಣೆ ಕಾಶಿ ನನ್ನ ತಮ್ಮಗ ಊಟ ಕೊಡ್ತೀನಿ, ಅದು ಕಾಯಿ ಇದ್ದಾವು. ಮುಂದಿನ ದಿನದಾಗ ಮಾಡೋನತ್ತ ನಡಿ, ಹೊತ್ತಾಗಿತ್ತು, ಮಳಿ ಬರುವಂಗಾಗಿತ್ತು, ನಡಿ ಹೋಗುನು.
0: ಎಲ್ಲರೂ ಸೇರಿ ಹೋಗುನಂತ, ಬೇರೆ ಬೇರೆ ಮನೆಗೆ ಹೋಗುನಂತ.
2: ರಮೇಶ್ನು ಬರ್ತಾನ,
1: ರಮೇಶ್ ಮೊದ್ಲ ಮನಿಗೆ ಕ್ಲೀನ್ ಮಾಡೋನು.
2: ಹೌದು, ಹೌದು, ನಡ್ರಿ.
0: ಧನ್ಯವಾದಗಳು, ನಮಸ್ಕಾರ,
2: ಹೋಗಿ ಬರ್ತೇವಪ್ಪ.
3: ಏನು ಸಮಯ, 6:20 ಆಗಲಿದೆ. ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.
2: ಬಾಲ ಬಡಿತೈತಿ ರಾಡ್ಯಾಗ ಎಂಡ್ಯಾಗ
3: ಕೇಂದ್ರದಿಂದ.
4: ಕೃಷ್ಣ ಪ್ರಸಾದೋಪಾಧ್ಯಾಯ. ಆದೌ ಮುಖ್ಯ ವಾರ್ತಾಃ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ನವದೆಹಲ್ಯಾಂ ನಾಗರಿಕ ಸಮ್ಮಾನ ಸಮಾರೋಹಸ್ಯ ದ್ವಿತೀಯ ಚರಣೆ ಪದ್ಮ ಪುರಸ್ಕಾರಾನ್ ಪ್ರಾಯಚ್ಛತ್. ಗೃಹಮಂತ್ರಿ ಅಮಿತ್ ಶಾಹ ಅಕಥಯತ್ ಯತ್ ಅನುಚ್ಛೇದ 77 ಇತ್ಯಸ್ಯ ನಿರಸನೇನ ಶ್ಯಾಮಪ್ರಸಾದ ಮುಖರ್ಜಿ ವರ್ಯಸ್ಯ ಸ್ವಪ್ನಾಃ ಸಾಕಾರೀಭೂತಾಃ. ಸರ್ವೋಚ್ಚ ನ್ಯಾಯಾಲಯೇನ 93-29 ವರ್ಷಸ್ಯ ಬೌ ಬಾಜಾರ್ ವಿಸ್ಫೋಟಸ್ಯ ದೋಷಿಣಃ ರಶೀದ್ ಖಾನ್ ಇತ್ಯಸ್ಯ ಸಮಯಪೂರ್ವ ಮುಕ್ತಿ ವಿಷಯ ದಿಲ್ಲಿ ಉಚ್ಚ ನ್ಯಾಯಾಲಯಸ್ಯ ಆದೇಶಃ ಸ್ಥಗಿತಃ. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕಃ ಅಜಿತ್ ಡೋಭಾಲಃ ಅವದತ್ ಯತ್ ಹೋರ್ಮುಜ್ ಜಲಸಂಧೇಃ ಉದ್ಘಾಟನೇನ ಆ ಸಂಸಾರಂ ಊರ್ಜಾ ಸುರಕ್ಷಾಯಾಃ ಸುದೃಢೀಕರಣಂಚ ಭವಿಷ್ಯತಿತಿ. ಲಿಯೋನೆಲ್ ಮೆಸ್ಸಿ ಇತ್ಯಯಂ ಫೀಫಾ ವಿಶ್ವಕಪ್ ಕ್ರೀಡಾಯಾಃ ಇತಿಹಾಸೆ ಸರ್ವಾಧಿಕಂ ಗೋಲ ಇತಿ ಲಕ್ಷ ಪ್ರಾಪಕಃ ಅಭವತ್ ಯೇನ ಅರ್ಜೆಂಟೀನಾ ದೇಶಃ ನೋಕೌಟ್ ಇತಿ ಚರಣಂ ಪ್ರತಿ ಪ್ರಾವಿಶತ್. ಅಪಿ ಚ ಹಾಕಿ ಕ್ರೀಡಾಯಾಂ ಅದ್ಯ ಲಂಡನ್ ನಗರೆ FIH ಪ್ರೊ ಲೀಗ್ ಕ್ರೀಡಾಯಾಃ ಆರಂಭಿಕಾಯಾಂ ಸ್ಪರ್ಧಾಯಾಂ ಭಾರತಂ ಪಾಕಿಸ್ತಾನೇನ ಸಹ ಕ್ರೀಡತಿ. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ರಾಷ್ಟ್ರಪತಿನಾ ದ್ರೌಪದೀ ಮುರ್ಮು ಮಹೋದಯ ನವದೆಹಲ್ಯಾಂ ರಾಷ್ಟ್ರಪತಿ ಭವನೆ ದ್ವಿತೀಯೇ ನಾಗರಿಕ ಅಲಂಕರಣ ಸಮಾರೋಹೆ ಪದ್ಮ ಪುರಸ್ಕಾರಾಃ 27 ಇತಿ ಪ್ರದತ್ತಾಃ. ರಾಷ್ಟ್ರಪತಿ ಮಹೋದಯ 65 ಪದ್ಮ ಪುರಸ್ಕಾರಾಃ ಸಮರ್ಪಿತಾಃ. ಏಷು ಪದ್ಮವಿಭೂಷಣಂ ದ್ವೇ, ಪದ್ಮಭೂಷಣಂ ಸಪ್ತ, ಪದ್ಮಶ್ರೀಃ 56 ಸಂತಿ. ಟೆನಿಸ್ ಕ್ರೀಡಕಃ ವಿಜಯ ಅಮೃತರಾಜಃ, ಅಭಿನೇತಾ ಮಮ್ಮೂಟ್ಟಿ, ಪಾರ್ಶ್ವಗಾಯಿಕ ಅಲಕಾ ಯಾಜ್ಞಿಕಃ, ಕ್ರಿಕೆಟ್ ಕ್ರೀಡಕಃ ರೋಹಿತ್ ಶರ್ಮಾ ಚೇತ್ಯಾದಯಃ 65 ಪ್ರಮುಖ ಜನ.

ಆಕಾಶವಾಣಿ ಅವಲೋಕನ ವಿಷಯ ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಬರೆದವರು ಸಂತೋಷ್ ಓದುತ್ತಿರುವವರು ಸುಗುಣ ಸತೀಶ್ ಭಾರತದಾದ್ಯಂತ ರೈಲ್ವೆ ನಿಲ್ದಾಣಗಳಲ್ಲಿ ಒಂದು ಸದ್ದಿಲ್ಲದ ಬದಲಾವಣೆ ನಡೆಯುತ್ತಿದೆ ಇದು ಸ್ಥಳೀಯ ಕರಕುಶಲತೆಯನ್ನು ದೈನಂದಿನ ಪ್ರಯಾಣದ ಕೇಂದ್ರ ಭಾಗಕ್ಕೆ ತರುತ್ತಿದೆ ಭಾರತೀಯ ರೈಲ್ವೆಯ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವನ್ನು 2022-23 ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು ಇದು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಮಾರುಕಟ್ಟೆ ಅವಕಾಶವನ್ನು ಒದಗಿಸಲು ಮೀಸಲಾದ ಚಿಲ್ಲರೆ ಮಳಿಗೆಗಳನ್ನು ನಿರ್ಮಿಸುವ ಮೂಲಕ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುತ್ತದೆ ಈ ಮೂಲಕ ಸುಸ್ಥಿರ ಜೀವನೋಪಾಯವನ್ನು ಸೃಷ್ಟಿಸುವುದು ಮತ್ತು ಪ್ರಾದೇಶಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುವುದು ಈ ಯೋಜನೆಯ ಗುರಿಯಾಗಿದೆ ಪ್ರಸ್ತುತ 2000 ಹೆಚ್ಚು ರೈಲ್ವೆ ನಿಲ್ದಾಣಗಳು ಸುಮಾರು 2326 ಒಎಸ್ಒಪಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳನ್ನು ಹೊಂದಿವೆ ಇವು ಸ್ಥಳೀಯ ಉತ್ಪಾದಕರನ್ನು ಲಕ್ಷಾಂತರ ಪ್ರಯಾಣಿಕರೊಂದಿಗೆ ಜೋಡಿಸುತ್ತಿದ್ದು 1.32 ಲಕ್ಷಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡುತ್ತಿವೆ 2022 ಮಾರ್ಚ್ 25 ಪ್ರಾರಂಭವಾದ ಈ ಉಪಕ್ರಮ ರೈಲ್ವೆ ನಿಲ್ದಾಣಗಳನ್ನು ಪ್ರಾದೇಶಿಕ ಉತ್ಪನ್ನಗಳ ಸುಲಭ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸಲು ಭಾರತೀಯ ರೈಲ್ವೆಯ ವ್ಯಾಪಕ ಜಾಲವನ್ನು ಬಳಸಿಕೊಳ್ಳುತ್ತದೆ 19 ನಿಲ್ದಾಣಗಳಲ್ಲಿ ನಡೆಸಲಾದ 15 ದಿನಗಳ ಯಶಸ್ವಿ ಪ್ರಾಯೋಗಿಕ ಯೋಜನೆಯ ನಂತರ ಒಎಸ್ಒಪಿ ಯೋಜನೆಯನ್ನು ವ್ಯವಸ್ಥಿತವಾಗಿ ವಿಸ್ತರಿಸಲಾಯಿತು ಹೆಚ್ಚಿನ ಜನರಿಗೆ ಭಾಗವಹಿಸಲು ಅವಕಾಶ ನೀಡುವ ಉದ್ದೇಶದಿಂದ ಕನಿಷ್ಠ ಶುಲ್ಕದೊಂದಿಗೆ ಸರದಿಯ ಆಧಾರದ ಮೇಲೆ ಮಳಿಗೆಗಳನ್ನು ಹಂಚಿಕೆ ಮಾಡಲಾಗುತ್ತದೆ ರೈಲ್ವೆ ವಿಭಾಗಗಳು ರಾಜ್ಯ ಸಂಸ್ಥೆಗಳು ಸ್ವಸಹಾಯ ಗುಂಪುಗಳು ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮನ್ವಯದೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿವೆ ಇದು ಸುಗಮ ಕಾರ್ಯಾಚರಣೆ ಮತ್ತು ಹೆಚ್ಚಿನ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸುತ್ತದೆ ಒಎಸ್ಒಪಿ ಅಡಿಯಲ್ಲಿ ಪ್ರದರ್ಶಿಸಲಾದ ಉತ್ಪನ್ನಗಳು ಪ್ರತಿ ಪ್ರದೇಶದ ವಿಶಿಷ್ಟ ಗುರುತನ್ನು ಪ್ರತಿಬಿಂಬಿಸುತ್ತವೆ ಉದಾಹರಣೆಗೆ ತಮಿಳುನಾಡಿನ ತೆಂಕಸಿ ಜಂಕ್ಷನ್ನಲ್ಲಿ ಅತ್ಯಂತ ನಾಜೂಕಾಗಿ ತಯಾರಿಸಿದ ಬೆತ್ತದ ಉತ್ಪನ್ನಗಳು ಸ್ಥಳೀಯ ಕೌಶಲ ಮತ್ತು ಕರಕುಶಲತೆಯನ್ನು ಎತ್ತಿ ತೋರಿಸುತ್ತವೆ ಹಾಗೆಯೇ ಪಾಟ್ನಾ ರೈಲ್ವೆ ನಿಲ್ದಾಣಗಳಲ್ಲಿನ ಮಳಿಗೆಯಲ್ಲಿ ವಿಶ್ವ ಪ್ರಸಿದ್ಧ ಮಧುಬನಿ ವರ್ಣಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಇದು ಸ್ಥಳೀಯ ಕಲಾವಿದರ ಈ ಸಾಂಪ್ರದಾಯಿಕ ಕಲೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಉತ್ತಮ ವೇದಿಕೆಯನ್ನು ಒದಗಿಸಿದೆ ಒಳಗೊಳ್ಳುವಿಕೆಯ ಮೇಲೆ ಗಮನಹರಿಸಿರುವ ಒಎಸ್ಒಪಿ ಯೋಜನೆಯು ಕುಶಲಕರ್ಮಿಗಳು ನೇಕಾರರು ರೈತರು ಮತ್ತು ಅದರಲ್ಲೂ ವಿಶೇಷವಾಗಿ ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಆದ್ಯತೆ ನೀಡುತ್ತದೆ ಔಪಚಾರಿಕ ಮಾರುಕಟ್ಟೆಗಳ ಲಭ್ಯತೆ ಇಲ್ಲದವರನ್ನು ಗುರಿಯಾಗಿಸಿಕೊಂಡು ಅವರಿಗೆ ಸಾಂಸ್ಥಿಕ ಸಮನ್ವಯದ ಮೂಲಕ ಬೆಂಬಲ ನೀಡುವ ಮೂಲಕ ಈ ಯೋಜನೆಯು ತಳಮಟ್ಟದ ಸಮುದಾಯಗಳು ತಮ್ಮ ಸಾಂಪ್ರದಾಯಿಕ ಜೀವನೋಪಾಯವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ವಿಶಾಲವಾದ ಗ್ರಾಹಕ ಬಳಗದೊಂದಿಗೆ ಸಂಪರ್ಕ

ಸ್ವೀಕರಿಸಲು ಅನುವು ಮಾಡಿಕೊಡುತ್ತದೆ. ಒಎಸ್ಒಪಿ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಸ್ಥಳೀಯ ಉತ್ಪನ್ನಗಳನ್ನು ನೆನಪಿನ ಕಾಣಿಕೆಗಳಾಗಿ ಖರೀದಿಸಲು ಅವಕಾಶ ನೀಡುತ್ತವೆ. ಇದು ಪ್ರತಿ ರಾಜ್ಯದ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಆರ್ಥಿಕ ಗುರುತನ್ನು ಪ್ರತಿಬಿಂಬಿಸುವುದಲ್ಲದೆ ತಳಮಟ್ಟದ ಜನರ ಜೀವನೋಪಾಯಕ್ಕೆ ಆಸರೆಯಾಗುತ್ತಿದೆ. ಪಶ್ಚಿಮ ಬಂಗಾಳದ ಅಸನ್ಸೋಲ್ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 4ರಲ್ಲಿ ಒಎಸ್ಒಪಿ ಮಳಿಗೆಯು ಕೈಮಗ್ಗದ ಬ್ಯಾಗ್ಗಳು, ಕೈಯಿಂದ ತಯಾರಿಸಿದ ಕಲಾಕೃತಿಗಳನ್ನು ಪ್ರದರ್ಶಿಸುವ ಮೂಲಕ ಪ್ರಯಾಣಿಕರನ್ನು ಆಕರ್ಷಿಸುತ್ತಿದೆ. ಚೆನ್ನೈನ ಮೂರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ರೈಲ್ವೆ ನಿಲ್ದಾಣದಲ್ಲಿರುವ ಮಳಿಗೆಯೊಂದು ರಾಜ್ಯದ ಶ್ರೀಮಂತ ಜವಳಿ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ಹತ್ತಿ ಕೈಮಗ್ಗ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತವೆ. ಈ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಕೈಮಗ್ಗದ ವಸ್ತುಗಳನ್ನು ಸುಲಭವಾಗಿ ಖರೀದಿಸಲು ಅವಕಾಶ ಮಾಡಿಕೊಡುವುದಲ್ಲದೆ ಸ್ಥಳೀಯ ನೇಕಾರರಿಗೆ ಆರ್ಥಿಕ ಬೆಂಬಲವನ್ನು ನೀಡುತ್ತಿವೆ. ಅದರ ಸಮೀಪದಲ್ಲಿಯೇ ಇರುವ ಅತ್ತರ್ ಸುಗಂಧ ದ್ರವ್ಯ ಮಳಿಗೆಯು ಸಾಂಪ್ರದಾಯಿಕ ಸುಗಂಧಗಳನ್ನು ಪ್ರವಾಸಿಗರಿಗೆ ಪರಿಚಯಿಸುತ್ತಿದೆ. ಒಡಿಶಾದ ಬಲಾಂಗೀರ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮದ ಅಡಿಯಲ್ಲಿ ಸ್ಥಾಪಿಸಲಾದ ಸಣ್ಣ ಆಟಿಕೆಗಳ ಮಳಿಗೆಯು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಅರ್ಥಪೂರ್ಣ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ವೈವಿಧ್ಯಮಯ ಬಣ್ಣ ಬಣ್ಣದ ಕೈಯಿಂದ ತಯಾರಿಸಿದ ಬೊಂಬೆಗಳನ್ನು ಪ್ರದರ್ಶಿಸುವ ಈ ಮಳಿಗೆಯು ಸ್ಥಳೀಯ ಸಮುದಾಯಗಳ, ವಿಶೇಷವಾಗಿ ಸ್ವಸಹಾಯ ಗುಂಪುಗಳೊಂದಿಗೆ ಗುರುತಿಸಿಕೊಂಡಿರುವ ಮಹಿಳೆಯರ ಸೃಜನಶೀಲತೆ ಮತ್ತು ಕೌಶಲವನ್ನು ಪ್ರತಿಬಿಂಬಿಸುತ್ತದೆ. ಈ ಮಹಿಳೆಯರು ಈಗ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ವಿಶಾಲ ಮಾರುಕಟ್ಟೆಗೆ ತರಲು ಶಕ್ತರಾಗಿದ್ದಾರೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವು ವಿಸ್ತರಣೆಗೊಳ್ಳುತ್ತಾ ಸಾಗಿದಂತೆ ರಾಷ್ಟೀಯ ವೇದಿಕೆಗಳ ಮೂಲಕ ಸ್ಥಳೀಯ ಪ್ರತಿಭೆಗಳನ್ನು ಹೇಗೆ ಉತ್ತೇಜಿಸಬಹುದು ಎಂಬುದಕ್ಕೆ ಪ್ರಬಲ ಉದಾಹರಣೆಯಾಗಿ ನಿಲ್ಲುತ್ತದೆ. ಇದರಿಂದ ಭಾರತದ ಶ್ರೀಮಂತ ಪರಂಪರೆಯು ಅದರ ಉಗಮಸ್ಥಾನವನ್ನು ಮೀರಿ ದೂರದವರೆಗೆ ಪಸರಿಸುವುದನ್ನು ಇದು ಖಚಿತಪಡಿಸುತ್ತದೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಕುರಿತ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:35:30. ಈಗ ಕೇಳಿ ಕಾಣೆಯಾದವರ ಪ್ರಕಟಣೆ. ಹೆಸರು ಸೀಮಾ, ತಂದೆ ಪ್ರಕಾಶ್, ವಯಸ್ಸು 21, ಆಸರ್ಗಲ್ಲಿ ಹಾಲಿವಾಸ್, ಮುಕುಂದ್ ನಗರ್, ವಿಜಯಪುರ. ಇವಳು ದಿನಾಂಕ 18/6/2021 9 ಗಂಟೆಗೆ ಎಲ್ಲಿಯೇ ಹೋಗಿ ಕಾಣೆಯಾಗಿರುತ್ತಾಳೆ. ಕಾಣೆಯಾದವರ ಮಾಹಿತಿ ಈ ರೀತಿ ಇದ್ದು, ಮೈಯಿಂದ ಸಾಧಾರಣ ಮೈಕಟ್ಟು, ದುಂಡನೆ ಮುಖ, ನೆಟ್ಟನೆಯ ಮೂಗು, ಗೋಧಿ ಮೈಬಣ್ಣ, ತಲೆಯಲ್ಲಿ ಕರಿಕೂದಲು ಇದ್ದು ಅಂದಾಜು 4'8" ಎತ್ತರ ಇದ್ದು ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಕಪ್ಪು ಬಣ್ಣದ ಟಾಪ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಸದರಿ ವ್ಯಕ್ತಿಯ ಗುರುತು ಪತ್ತೆಯಾದಲ್ಲಿ ಹತ್ತಿರದ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೊಂದು ಸಮಯ 7:34 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರು ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಿದರು. 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು, ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಾಗಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. 2028 ಚುನಾವಣೆಗೆ ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು

0: ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು, ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2ನೇ ವಾರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಮಳೆಯಾಗಿ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಳೆದ ವರ್ಷದಂತೆ ಈ ಸಲವೂ ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, ಎಲ್ಲವನ್ನು ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ, ಜೀವನ, ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ

ಸ್ನಾತಕೋತ್ತರರು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ ಎರಡು ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 28ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30°C ಇದ್ದು ಕನಿಷ್ಠ ತಾಪಮಾನ 21°C ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚು ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 2ನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ, ರಾಷ್ಟಕ್ಕೆ ಮಾದರಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:51:20. ಈಗ ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಉಡುಪಿ ಮತ್ತೆ ಬಳ್ಳಾರಿ ಹಡಗಲಿ ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಈ ವಾಣಿಜ್ಯ ಹೂ ಬೆಳೆಗಳಲ್ಲಿ ಮಲ್ಲಿಗೆ.
3: ಸ್ನೇಹಿತರೆ, ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಸಾವಯವ ಮತ್ತು ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರದ ಜೋರಾಪುರ ಪೇಟೆ ಶಾಪೇಟಿ ಗಲ್ಲಿಯ ಹಿರಿಯ ರೈತರಾದ ಶಂಕರಪ್ಪ ಮಹದೇವಪ್ಪ ಶಾಪೇಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಿದ್ರಾ ಎನ್ ಸಾಳುಂಕೆ.
4: ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ, ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ RS ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130396809.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: SGM ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 701943439.
10: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
11: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
12: ಜಾಣರಾಗಿರಿ, ಜಾಗರೂಕರಾಗಿರಿ.
13: ಮಣ್ಣಿನ ಮಗ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವದ ಕುರಿತು ವಿಜಯಪುರದ ಜೋರಾಪುರ್ ಪೇಟೆ ಶಾಪೇಟೆ ಗಲ್ಲಿಯ ಹಿರಿಯ ರೈತರಾದ ಶಂಕರಪ್ಪ ಮಹದೇವಪ್ಪ ಶಾಪೇಟಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕಿ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀರೇ, ಇವತ್ತಿನ ದಿನ ನಮ್ಮ ಜೊತೆಗೆ ವಿಜಯಪುರದ ಜೋರಾಪುರ ಪೇಟ ಶಾಪೇಟೆ ಗಲ್ಲಿಯ ಹಿರಿಯ ರೈತರಾದ ಶಂಕರಪ್ಪ ಮಹದೇವಪ್ಪ ಶಾಪೇಟಿ ಅವರು ನಮ್ಮ ಜೊತೆ ಅದಾರ. ಇವರು ಸಾವಯವ ಕೃಷಿ, ಸಮಗ್ರ ಕೃಷಿ ಮತ್ತು ಆಡು ಸಾಕಾಣಿಕೆಯನ್ನು ಮಾಡಿ ಯಶಸ್ಸನ್ನು ಕಂಡಾರ. ಇವರು ಬನ್ನಿ, ಇವರನ್ನ ಮಾತಾಡಿಸಿ ಇವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಶಂಕರಪ್ಪ ಮಹದೇವಪ್ಪ ಶಾಪೇಟೆ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸಾಹೇಬ್. ನಮಸ್ಕಾರ
1: ಶಂಕರಪ್ಪ ಅವರೇ, ತಮ್ಮ ಶಿಕ್ಷಣ ಏನಾಗಿದೆ ರೀ?
2: ನಮ್ಮ ಶಿಕ್ಷಣ ಏನೇ ಅಬ್ಬಟ್ಟಿ ಹೊಡೆದೇವ್ ಸರ್. ನಾವು ಈಗ 40 ವರ್ಷದಿಂದ ನಾವು ಕೃಷಿಯೊಳಗೆ ಇದು ಆಗ್ಯವು.
1: ತಮ್ಮ ಹೊಲ ಎಷ್ಟಿದೆ ರೀ?
2: ನಮ್ಮ ಹೊಲ 6 ಎಕರೆ ಅದ್ರಿ ಜಮೀನು. ನಾವು ಹೊರಗಿನ ಜಮೀನು ಮತ್ತೆ ಮಾಡ್ತೀವಿ, ಒಂದು 50-60 ಎಕರೆ ಮಾಡ್ತೀವಿ.
1: ತಮ್ಮದು ಹೊಲ 6 ಎಕರೆ ಜಮೀನು ಇದ್ದು ಬೇರೆ ಹೊಲಗಳನ್ನ ತಾವು ಲಾವಣಿ ರೂಪದಲ್ಲಿ ಮಾಡ್ಕೊಂಡು
2: ಲಾವಣಿ ರೂಪದಾಗ ನಾವು ಮಾಡ್ತೀವಿ ರೀ.
1: ತಾವು ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ?
2: ನಾವು ಎಲ್ಲ ಈ ಮೇಲಟ್ಟಿ ಒಳಗಂತೂ ಎಲ್ಲ ಬೆಳಿತೀವಿ ರೀ, ಇದಿಲ್ಲ ನಂಗಲ್ಲ. ತೋಟದಾಗಂತೂ ಈಗ ದಾಳಿಂಬ್ರಿ, ದ್ರಾಕ್ಷಿ, ಬಾಳೆಗಿಡ ಈಗ ಒಂದು 8 ವರ್ಷ ಚಾಲು ಮಾಡಿವ್ ರೀ.
1: ಅಂದ್ರೆ ಈಗ ತಮ್ಮದು ನೀರಾವರಿ ಜಮೀನು ಐತಿ,
2: ಮೇಲೆಟ್ಟಿನೂ ಮೇಲೆ
1: ಮನದೇಶ ಈ ನೀರಾವರಿಯಲ್ಲಿ ಈಗ ದಾಳಿಂಬೆ

0: ದ್ರಾಕ್ಷಿ ಮತ್ತು ಬಾಳೆಯನ್ನು ಬೆಳೀತೀನಿ ಅಂತ ಹೇಳಿದ್ರಿ. ಈ ದಾಳಿಂಬೆ ಕುರಿತು ಯಾವ ರೀತಿ ತಾವು ದಾಳಿಂಬೆ ಕೃಷಿಯನ್ನು ಪ್ರಾರಂಭಿಸಿದ್ರಿ?
1: ಯಾವ ರೀತಿ ಅಂದ್ರೆ ನೋಡ್ರಿ, ಈಗ ನಾವು ಮೊದಲ ಮೇಲೆಟ್ ಒಳಗಿದ್ದೇವ, ತೋಟ ಮಾಡಿದ್ವಿ. ತೋಟ ಮಾಡೋಣ ಏನಂದ್ರೆ ನಮ್ಮ ಹುಡುಗರು ದಾಳಿಂಬ್ರಿ ಹಚ್ಚುನು, ಮೊದಲು ದಾಳಿಂಬ್ರಿ ಹಚ್ಚುನು ಅಂದರು. ಎಲ್ಲ ರೈತರು ದಾಳಿಂಬ್ರಿ ಒಳಗೆ ಹೆಚ್ಚು ಲಾಭ ತಣದು ನಮಗೂ ಒಂದು ಅನಿಸಿಕೆಗೆ ನಮಗೂ ಗೊತ್ತಾಯಿತು. ಗೊತ್ತಾಗೋಣ ನಾವು ಮೊದಲಿಗೆ ಫಸ್ಟ್ ದಾಳಿಂಬ್ರಿ ಹಚ್ಚಿದೆವು. ಅಂದ್ರೆ ಎರಡನೇ ವರ್ಷಕ್ಕೆ ದ್ರಾಕ್ಷಿ ಹಚ್ಚಿದೆವು. ದ್ರಾಕ್ಷಿ ಹಚ್ಚಿದೆವು, ಹಂಗೆ ಮಾಡ್ಕೋತಿದ್ದೆವು. ನಮಗೆ ದ್ರಾಕ್ಷಿನೂ ಚಲೋ ಲಾಭ ಅನಿಸ್ಯದ.
0: ಈಗ ತಾವು ದಾಳಿಂಬೆ ಹೆಚ್ಚಿನ ಅಂತ ಹೇಳಿದ್ರಿ, ಈ ದಾಳಿಂಬೆಯನ್ನು ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರಿ ತಾವು?
1: ನಾವು ಕೇಸರಿ ಭಗವಾದ ಆಯ್ಕೆ ಮಾಡ್ಕೊಂಡಿವ್ರಿ.
0: ಹಚ್ಚಕ್ಕಿಂತ ಮುಂಚೆ ಭೂಮಿಯನ್ನು ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ?
1: ಭೂಮಿ ಅನ್ನಕೇನ್ರಿ, ನಾವೆಲ್ಲ ಪಲ್ಟಿ ಹೊಡೆದು ಎಲ್ಲ ರೋಟ್ರಿ ಗಿಟ್ರಿ ಹೊಡೆದು ಅದನ್ನು ಮತ್ತು ನೀರು ಮಣ್ಣು ಚೆಕ್ ಮಾಡ್ಲಕ್ಕೆ ಕೊಟ್ಟು ಮುಂದೆ ಅದನ್ನು ನಾವು ಚಾಲು ಮಾಡಿದೀವಿ.
0: ಈಗ ತಾವು ಕೇಸರಿ ಭಗವ ತಳಿಯನ್ನು ಹಚ್ಚಿನಿ ಅಂತ ಹೇಳಿದ್ರಿ.
1: ಹ್ಞೂ.
0: ಈಗ ಸಾಲಿನಿಂದ ಸಾಲಿಗೆ ಮತ್ತು ಅಗಿಯಿಂದಾಗಿ ಎಷ್ಟು ಅಂತರವನ್ನು ಇಟ್ಟು?
1: ನಾವು ಸಾಲಿನಿಂದ ಸಾಲಿಗೆ 12 ಇಟ್ಟೀವ್ರಿ, ಅಗಿದಿಂದ ಅಗಿದ 8 ಇಟ್ಟೀವ್ರಿ.
0: ಅಂದ್ರೆ ಸಾಲಿನಿಂದ ಸಾಲಿಗೆ 12 ಫೂಟ,
1: ಅಗಿದಿಂದ ಅಗಿದಿ 8 ಫೂಟ.
0: ತಾವು ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರಿ?
1: ಡ್ರಿಪ್ ಮಾಡಿವ್ರಿ.
0: ಈ ದಾಳಿಂಬೆಯನ್ನು ತಾವು ಸಾವಯವದಲ್ಲಿ ಬೆಳೀತಾರ ಅಥವಾ ರಾಸಾಯನಿಕದಲ್ಲಿ ಬೆಳೀತಾರ?
1: ನಾವು ಸಾವಯವಾಗೇ ಹೆಚ್ಚದ್ರಿ. ರಾಸಾಯನಿಕ ಸುಮ್ಮ ಏನು ಸ್ವಲ್ಪ ಇಂಜೆಕ್ಷನ್ ಅಂತ ಕೊಡ್ತಾರಲ್ಲ ಗುಳಿಗೆ ಅಂತೇಳಿ, ಅವಾಗ ಸ್ವಲ್ಪ ಅದನ್ನು ಕೊಡ್ತೀವ್ರಿ, ಹೆಚ್ಚು ಸಾವಯವ.
0: ಈಗ ಸಾವಯವ ಪದ್ಧತಿಯಲ್ಲಿ ಯಾವ್ಯಾವ ಮೂಲಗಳನ್ನು ಅಳವಡಿಸಿಕೊಂಡಿರ್ತಾವೆ?
1: ಈಗ ಸಾವಯವಂದ್ರೆ ಏನಾದ್ರಿ, ನಾವು ಕೊಟ್ಟಿಗೆ ಗೊಬ್ಬರ ಅಂತೂ ಸಾಕಷ್ಟು ಕೊಡ್ತೀವ್ರಿ. ಒಂದು ಗಿಡಕ್ಕೆ ಏನೂ ಇಲ್ಲ ಅಂದ್ರೆ ಒಂದು 20 ಕಿಲೋ ಗೊಬ್ಬರ ಕೊಡ್ತೀವಿ. ಅಲ್ಲಿಂದ ಚಟ್ನಿ ಮಾಡಿದ ನಾವು ಏನ ಮಾಡ್ತೇವೆ, ಸಾವಯವದ್ದು ಅದನ್ನು ಎರಡು ಬ್ಯಾರಲ್ದಾಗ, ಒಂದೊಂದು ಬ್ಯಾರಲ್ ಬೇರೆ ಬೇರೆ ಸಪ್ರೇಟ್ ಇತ್ತು. ಅದಕ್ಕೆ ಕಡ್ಲಿ ಹಿಟ್ಟ ಮತ್ತು ಜವಾರಿ ಬೆಲ್ಲ ಮತ್ತು ದನಗಳು ಉಚ್ಚಿ, ಮನೆಯಾಗ ಆಕಳುಗಳು ಅದಾವ್ರಿ, ಆಕಳು ಉಚ್ಚಿ, ಅಲ್ಲಿ ಕರಿ ಎರಿ ಮಣ್ಣ, ಇದನ್ನು ಹಾಕಿ ಒಂದು ಎಣ್ಣೆ ದಿನ ಇದು ಇಟ್ಕೇಸಿಂದ ಬಡ್ಡಿಗೆ ಅದನ್ನು 15 ದಿನಕ್ಕೊಮ್ಮೆ ಬಡ್ಡಿಗೆ ಹಾಕೋತೀವ್ರಿ. ಜೀವಾಮೃತ ಆತಾರೆ ಅದಕ್ಕೆ
0: ಜೀವಾಮೃತ. ಈ ಜೀವಾಮೃತನ ಮಾಡಬೇಕಂದ್ರೆ ತಮಗೆ ಹಸುಗಳು ಅಗತ್ಯ ಇರಲೇಬೇಕು.
1: ಹೌದು.
0: ಆದ್ರೆ ತಮ್ಮ ಹಸುಗಳು ಎಷ್ಟಿದೆ?
1: ನಮ್ಮಲ್ಲಿ ಒಂದು 2 ಎತ್ತದವ್ರಿ, 2 ಆಕಳು ಅದಾವು, ಒಂದು 7-8 ಆಡುಗಳು ಅದಾವ್ರಿ.
0: ಅಂದ್ರೆ ತಮ್ಮ ಮನೆ ಪೂರ್ತಿ
1: ನಮ್ಮ ಮನೆ ಪೂರ್ತಿಯಾಗ ನಾವು ಆಟ ಇಟ್ಕೊಂಡಿವಿ ರೀ. ಹೊರಗೆ ಮಾರಬೇಕು ಅನ್ನೋದಿಲ್ಲ, ಇದೇ ಮಾಡುತ್ತಾನೆ ನಮ್ಮ ಹೊರಗಡೆಯಾಗಿರ್ತದೆ. ನಾವು ಅದನ್ನ ಇಟ್ಟಿಲ್ಲ ರೀ, ಹೈನುಗಾರಿಕೆ ಇಟ್ಟಿಲ್ಲ ನಾವು ಏನಂದ್ರೆ.
0: ಈಗ ತಾವು ದಾಳಿಂಬೆಯನ್ನು ಬೆಳಿತೀನಿ ಅಂತ ಹೇಳಿದ್ರಿ, ಈ ದಾಳಿಂಬೆಯನ್ನು ಯಾವ ತಿಂಗಳಲ್ಲಿ ಚಟ್ನಿ ಮಾಡ್ತೀರಿ?
1: ನಾವು ಯಾವ ತಿಂಗಳ ಅಂದ್ರೆ ಈ ಜನವರಿ ಫಸ್ಟ್ 1 ಹಿಡ್ಕೊಂಡು 15 ಚಟ್ನಿ ಅದು ಒಂದು ಇದು ಅದ್ರಿ ಅದ್ರದ್ದು, ಅದ್ರೊಳಗೆ ನಾವು ತೊಗೋತೀವ್ರಿ ಚಟ್ನಿ.
0: ಈಗ ತಾವು ಚಟ್ನಿ ತಗೊಂಡಿಂದ ಯಾವ ಸ್ಪ್ರೇಗಳನ್ನು ಅದಕ್ಕೆ ಸಿಂಪಡಣೆ ಮಾಡ್ತೀರಿ?
1: ಈಗ ನೋಡ್ರಿ, ಔಷಧ ಮೊದಲು ಅವು ಔಷಧ ನಮಗೆ ಬರೋಲ್ಲ, ಮುಡುಗನ ಕಲ್ತಾನ ಅವು, ನಮ್ಮ ಹುಡುಗ ಕಲ್ತಾನ ಅವನೇ ತೊಗೊಂಬರ್ತಾನೆ ಔಷಧ. ಮತ್ತು ಅದೊಂದು ನಾವು ಅದಕ್ಕೆ ನಾವು ಹೊಟ್ಟೆ ಇದು ಇಲ್ಲ, ನಾವು ಡಾಕ್ಟರ್ ಇಟ್ಕೊಂಡಿವಿ. ಅದಕ್ಕೆ ಡಾಕ್ಟರ್ ಏನು ಹೇಳ್ತಾನೆ ಆ ಮಾರ್ಗದರ್ಶನಕ್ಕೆ ನಾವು ಹಾಕೀವಿ.
0: ಅಂದ್ರೆ ಈಗ ತಾವು ಈಗ ದಾಳಿಂಬೆನ ಬೆಳಿತಾನಂತ ಹೇಳ್ಕೊಂಡ್ರಿ, ಈಗ ಕಾಯಿಗಳ ಪ್ರಾರಂಭ ಅಂದ್ರೂ ಆಗ್ಯಾವ. ಈಗ ಆಲ್ರೆಡಿ ಈಗ ಹೆಚ್ಚು ಕಮ್ಮಿ ಇನ್ನೊಂದ್ ತಿಂಗಳದಾಗ ಒಂದ್ ಗಿಡದಿಂದ ಎಷ್ಟು ಕಾಯಿಗಳನ್ನ ಬರಬಹುದು ಅನ್ನೋ ತಮ್ಮದೊಂದು ಅನಿಸಿಕೆ ಇದೆ
1: ಐತಿ ಸರ್. ಈಗ ನೋಡ್ರಿ, ಮೊದಲನೇ ಬೆಳೆ ನಮಗ 10-12 kg ಬಂದದ, ಎರಡನೇದು 25 kg ಬಂದದ, ಈ ವರ್ಷ ಏನು ಇಲ್ಲಪ್ಪ ಅಂದ್ರೆ ಒಂದ್ 30-35 kg ತನಕ ಬರೋ ನಿರೀಕ್ಷೆ ಅದ.
0: ಈಗ ಈ ದಾಳಿಂಬೆಯಲ್ಲಿ ಈಗ ಒಂದಿಷ್ಟು ಈ ಹವಾಮಾನದ ವೈಪರೀತ್ಯದಿಂದಾಗಿ ಒಂದಿಷ್ಟು ರೋಗಗಳು ಬರ್ತಿರ್ತಾವೆ, ಯಾವ್ಯಾವ ರೋಗಗಳು ಬರ್ತಾವೆ?
1: ರೋಗ ನೋಡ್ರಿ, ಅದಕ್ಕೆ ಫಸ್ಟ್ ಅಂತೂ ಮರ ರೋಗ ಅಂತೂ ಐತಿ, ಅದು ಹೋಗೋದು ಎಲ್ಲ. ಅಲ್ಲಿಂದ ಕ್ಯಾರ್ ರೋಗ ಅಂತೇಳಿದ್ರಿ, ಅದಕ್ಕೆ ಔಷಧ ಅದಾವು, ಔಷಧ ಸಿಂಪರಣೆ ಮಾಡ್ತೀವಿ, ಅದಕ್ಕೆ ಹ್ಯಾಂಗರಿ ಅದು ಕಂಟ್ರೋಲ್ ಬರ್ತದ್ರಿ. ಅಲ್ಲಿಂದ ಈ ಮರ ರೋಗ ಏನಾಗ್ತಾರಲ್ಲ ಅದು ಕಂಟ್ರೋಲ್ ಇಲ್ಲರಿ ಸರ್, ಅದು ಅದಕ್ಕೇನು ಔಷಧನೂ ಇಲ್ಲ. ಮತ್ತು ಕುಸಿತ ಸಾಧ್ಯರಿಗೆ ನಾವು ಕೇಳೋಣ, ಅವರು ರಗಡೆ ಇದು ಮಾಡಾಕತ್ತೇವ್ರಿ, ಸಂಶೋಧನೆ ಮಾಡ್ಲಾಕತ್ತೇವೆ, ಸಿಗೋದತ್ತ ಅವರು ಅನ್ನಕತ್ತಾರೆ. ನಾವು ಅವ್ರಿಗೆ ಭಾಳ ಕೇಳಾಕತ್ತೇವೆ ಕುಸಿತ ಸಾಧ್ಯರವ್ರಿಗೆ.
0: ರೋಗಗಳು ಯಾಕೆ ಬರ್ತಾವಂತ ತಾವು ಏನಾದರೂ ಹೇಳ್ಬೋದಾ?
1: ರೋಗ ಅಂದ್ರೆ ಏನು ರೀ, ಈಗ ನೀವು ಕ್ಯಾರ್ ರೋಗಪ್ಪ ಅಂದ್ರೆ ಏನಾಕದ್ರಿ, ಈಗ ಬ್ಯಾಸಿಗೆ ನಾವು ಚಟ್ನಿ ಹೊಡಿತೀವಿ, ಮಳೆಯಾಗಿ ಬಿಸಿಲಾಗಿ ಬಿಸಿಲು ಹೇರ್ಪೇರಾಗಿಸಿಂದ ವಾತಾವರಣ ಒಂದೇ ಇರೋಂಗಿಲ್ಲ. ಅಂದ್ರೆ ಈ ಕಡೆ ಬಿಸಿಲು ಇರಬೇಕು ಒಂದು, ಇಲ್ಲಿ ಅಂದ್ರೆ ಮಳೆಯಾಗಿ ತಂಪು ರೀ ಇರಬೇಕು ಒಂದು, ಇದ್ರೆ ಆ ರೋಗ ಕಂಟ್ರೋಲ್ ಆಕದ್ರಿ, ಆ ರೋಗ ಬರೋದು ಒಂಜರ ಕಮ್ಮಿ. ಮತ್ತು ಅದ್ರಾಗ ಈ ವರ್ಷಿನ ಕಾಲ ಬಿಸಿಲು ಭಾಳ ಐತಿ, ಮತ್ತು ಮಳೆ ಬರೋದು ಮುಂದೆ ಬಿಸಿಲು ಬೀಳೋದು, ಹಿಂಗಾಗಿ ಸ್ವಲ್ಪ ರೈತರಿಗೆ ಎಲ್ಲ ರೈತರಿಗೆ ಜರ ಅದು ರೋಗ ಕಾಡ್ಲಾಗ್ತದ್ರಿ.
0: ಅಂದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದು ಅರಗಾವ್ ಅಂತೀವಲ್ಲ,
1: ಹಳ್ಳಿ ಭಾಷೆದ ಅರಗಾವ್, ಅರಗಾವಾಗಿ ಅದಕ್ಕೆ ಇಮಿಡಿಯೇಟ್ ಅದನ್ನು ಬಂದ್ಬಿಡ್ತಾರೆ.
0: ತಾವು ಈ ದಾಳಿಂಬೆಯಲ್ಲಿ ಎಷ್ಟು ಇಳುವರಿಯನ್ನು ತಕೊಂಡ್ರಿ ಈ ವರ್ಷ?
1: ಈಗ ನೋಡ್ರಿ, ನಾವು ಮೊದಲನೇ ವರ್ಷ ಎಲ್ಲ ಕೂಡಿ 700 ಬಡ್ಡಿ ಇತ್ತು, 11 ಲಕ್ಷ ರೂಪಾಯಿ ತೊಂದಿವ್.

0: ಮಂಗಳೂರು ಬಡ್ಡಿಗೆ, ಅದು 140 ರೂಪಾಯಿ ಮಾರಿದೆವು, ಎರಡನೇ ಕಮ್ ಕೊಟ್ಟೆವು. ಅಲ್ಲಿಂದ ಎರಡನೇ ಬೆಳೆ 700 ಬಡ್ಡಿಗೆ 21 ಲಕ್ಷ ರೂಪಾಯಿ ತೊಗೊಂಡೆವು. 162 ರೂಪಾಯಿ ಒಂದು ಕಿಲೋಕ್ಕೆ ಮಾರಾಟ ಮಾಡ್ಕೊಂಡೆವು.
1: ಅಂದ್ರೆ ತಮ್ಮ ಕಾಯಿಗಳ ಸೈಜ್ನು ದೊಡ್ಡದಿರುತ್ತೆ, ಮತ್ತು ಅದರಲ್ಲಿ ತೂಕಕ್ಕೂ ಬರ್ತದೆ ತಾವು ಹೇಳ್ತಾ
0: ಇದ್ದೀವಿ. ತೂಕಕ್ಕಂದರೆ ನಂಬಲ್ಲಿ ನೋಡ್ರಿ, ಒಂದು ಕಾಯಿ ಕನಿಷ್ಠ ಅಂದರೆ ಇವತ್ತು ಏನು ಇಲ್ಲಪ್ಪ ಅಂದರೆ 300, 400, 500, 600 ತನಕ
1: ಒಂದು ಕಾಯಿ
0: ಸೈಜಿಂಗ್ ಹೇಳ್ತಾ ಇದ್ದೀವಿ. ರೇಟ್ ವೇಟ್ ವೇಟ್
1: ಅಂದ್ರೆ 500 ಗ್ರಾಮ್ ವರೆಗೂ ಬರ್ತದೆ.
0: 500 ಗ್ರಾಮ್ ಸರಾಸರಿ 500 ಗ್ರಾಮ್ ಬಂದದ್ರಿ ನಮ್ಮಲ್ಲಿ.
1: ತುಂಬಾ ಸಂತೋಷ ಶಂಕರಪ್ಪ ಅವರೇ. ಅದೇ ರೀತಿ ತಾವು ಈ ದ್ರಾಕ್ಷಿಯನ್ನು ಬೆಳಿತೀನಿ ಅಂತ ಹೇಳಿದ್ರಿ.
0: ಹೌದ್ರಿ.
1: ಈ ದ್ರಾಕ್ಷಿಯನ್ನು ಯಾವ ತಳಿ ಬೆಳಿದ್ರಿ?
0: ದ್ರಾಕ್ಷಿ ನಾವು ಈಗ ನೋಡ್ರಿ ಇದು ಹಚ್ಚೀವ್ರಿ ನಾವು ಥಾಮ್ಸನ್
1: ತಳಿಯನ್ನು.
0: ಥಾಮ್ಸನ್ ತಳಿನ ಹಾಕೀವ್ರಿ, ಅದು ಚಲೋ ಒಳ್ಳೆ ಬೆಳೆ. ನಮ್ಗೆ ಮೊದಲಿನಿಂದ ಸಲ ಒಂದು 3 ಟನ್ ಬಂದದ್ರಿ 1200ಕ್ಕೆ. ಎರಡನೇದು 6-6.5 ಟನ್ ಬಂದದ್ರಿ, ಮತ್ತು 3ರದ್ದು 7 ಟನ್ ತನಕ ಬಂದದ್ರಿ.
1: ಅಂದ್ರೆ ಈಗ ಎಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ?
0: ಈಗ ನಾವು ಒಂದು 6 ವರ್ಷ ಆಯ್ತುರಿ ನಮ್ಮಲ್ಲಿ ದ್ರಾಕ್ಷಿ
1: ಹಚ್ಚಿ.
0: 6 ವರ್ಷ ಆಯ್ತು, 7ನೇ ವರ್ಷ ಚಾಲು ಅದ್ರಿ.
1: ಎಷ್ಟು ಎಕರೆ ಬೆಳಿದ್ರಿ
0: ನಮ್ಮಲ್ಲಿ? ಒಂದು 1.5 ಎಕರೆ ಅದ್ರಿ ಅದು. 1.5 ಎಕರೆ ಅದ್ರಿ.
1: ಅಂದ್ರೆ 1.5 ಎಕರೆಯಲ್ಲಿ ಇಷ್ಟೆಲ್ಲ ಇಳುವರಿನ ತಾವು ತೆಗಿತಾ
0: ಇದ್ದೀರಿ? ಈಗ 2 ವರ್ಷ ಆಯ್ತು ದ್ರಾಕ್ಷಿದು ಚಲೋ, ಎಲ್ಲ ರೈತರಿಗೆ ಒಳ್ಳೆ ಬೆಳೆ ಅಂತ ಅನಿಸಿದ್ರಿ. ಅದಕ್ಕಿಂತ ಮೊದಲ ಮಾಲ್ ಬರ್ತಿತ್ತು, ರೈತರಿಗೆ ಕಷ್ಟನೂ ಇತ್ತು,
1: ಅದ್ರ ಬೆಲೆ ಇರಲಿಲ್ಲ.
0: ಹೌದು. ಇಷ್ಟೆಲ್ಲ ನಾವು ರಗಡ್ ಕಟ್ಪಟ್ಟು ಮಾಡ್ಯವಪ್ಪ, ಆದ್ರೆ ನಮ್ಗೆ ಬೆಲೆ ಇಲ್ಲಲ್ಲ, ದುಡ್ದು ಖಾಲಿ ಆಗ್ಯದ ಅಂತ ರೈತರು ನಾನು ಹಿಡ್ಕೊಂಡು ನಾನೂ ಮಾತಾಡ್ತಿದ್ದೆ, ನಮ್ಮ ದೋಸ್ತರು ರೈತರು ಮಾತಾಡ್ತಿದ್ರು ಯಾವಾಗ ಇದು ಹಾಕದ ಅಂತೇಳಿ. 2 ವರ್ಷ ಆಯಿತು, ಈಗ ರೈತ ಖುಷಿ ಒಳಗೆ ಹೋದಾನ ಅಗ್ರಿ ನಗ್ನಾಗ್ತಾನೆ ಹೋದಾನ. ಹೆಚ್ಚಿಗೆ ಅವಲಂಬನ, ಇನ್ನೂ ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿಗೆ ಖರ್ಚು ಮಾಡಬೇಕು, ಇನ್ನೂ ಇಟ್ಟು ಗೊಬ್ಬರ ಹೆಚ್ಚಿಗೆ ಹಾಕಬೇಕು, ಹೀಗೆಲ್ಲ ಮತ್ತೆ ರೈತನ ತಲೆ ಹೊಸದು ಉತ್ಸಾಹ ಹುಟ್ಟೈತಿ.
1: ಅಂದ್ರೆ ರೈತ ಖುಷಿಯಾಗಿದ್ದ ದೇಶನ ಖುಷಿಯಾಗಿರ್ಬೋದು.
0: ಈಗ ಮತ್ತೆ ರೈತ ಖುಷಿ ಇದ್ದಪ್ಪ ಅಂದ್ರೆ ದೇಶ ಖುಷಿ ರೀ.
1: ಹೌದು,
0: ರೈತ ಖುಷಿ ಇರ್ಲಿಲ್ಲಪ್ಪ ಅಂದ್ರೆ ದೇಶ ಹೆಂಗಿರ್ತದೆ? ಈಗ 2 ವರ್ಷ ಆಯ್ತು ಚಲೋ, ರೈತ ಖುಷಿ ಒಳಗದಾರ, ಹೆಚ್ಚಿಗೆ ಹಚ್ಚಬೇಕು, ರೈತರು ಹೆಚ್ಚಿಗೆ ಹಚ್ಚಬೇಕು ಅತ್ತಾರ, ಮತ್ತೆ ಇನ್ನ ಚಲೋ ಮೇಂಟೆನೆನ್ಸ್ ಮಾಡ್ಬೇಕು ಅತ್ತಾರ ರೈತರು.
1: ಅಂದ್ರೆ ರೈತರ ಆಶೆ ಏನಿರ್ತೈತೆ ಅಂದ ತಾವು ದುಡಿಮೆಗೆ ತಕ್ಕ ಪ್ರತಿಫಲ ಸಿಕ್ಕರ ಅವ್ನು ಖುಷಿಯಾಗಿರ್ತಾರ. ಆದ್ರೆ ನಾವು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಆಗಲಿ ಅಥವಾ ಅದ್ರ ಒಂದು ಕನಿಷ್ಠ ಬೆಲೆ ಬರ್ಲಿಲ್ಲಪ್ಪ ಅಂದ್ರೆ ಅವ ಲಾಸ್ ಆಗುವ ಪೋಷಣ್
0: ಸಹಜ್ ಆಗದಲ್ರಿ, ಸಹಜ್ ಐತಿ ರಗಡ್. ಮತ್ತೆ ಅದ್ರಾಗ ಈಗ ಬೆಂಬಲ ಬೆಲೆ ಅಂತೂ ಗೌರ್ಮೆಂಟ್ ಇನ್ನೂ ಆದ್ರೂ ಗೌರ್ಮೆಂಟ್ದಲ್ಲಿ ಕೊಡ್ಲಾಕೆ ತೇಗಿಲ್ಲ ದ್ರಾಕ್ಷಿಗೆ. ಎಲ್ಲಕ್ಕೂ ಕೊಡ್ತೀನಿ ಅಂತಾರ, ದ್ರಾಕ್ಷಿಗೆ ನಾವು ಕೊಡೋಲ್ಲ. ಎಲ್ಲ ಬೆಳಿಗ್ ಕೊಡ್ತಾರೆ, ಈಗ ಮೆಕ್ಜಾಗ ಕೊಡ್ತಾರೆ, ಅಲ್ಲಿಂದ ತೊಗರಿ ಕೊಡ್ತಾರೆ. ದ್ರಾಕ್ಷಿಗಿನ ನಗ್ದಿನ ಮಾಡಿಲ್ರಿ ಅದು.
1: ಅಂದ್ರೆ ದ್ರಾಕ್ಷಿಗೂ ಬೆಂಬಲ ಬೆಲೆ ಕೊಡ್ಬೇಕು ಅನ್ನೋದ ತಮ್ಮ ಮಾತು.
0: ನಮ್ದು ಅನಿಸಿಕೆ ಅದ್ರಿ, ನಮ್ದು ಏನ್ರಿ ಈಗ ಸದ್ದ ನೋಡ್ರಿ 400 ರಿಂದ 500 ಆದ. ನಮ್ಗೆ 500 ಬೇಕಾಗಿಲ್ಲ, ನಮಗೆ ಏನು ಕೇಳತ್ತೇವೆ ನಾವು 200 ರಿಂದ 250 ಕೊಡತ್ತೇವೆ ಗೌರ್ಮೆಂಟ್ಗೆ. ಅದನ್ನು ಮಾಡಿದ್ರಂತೂ ಭಾಳ ಒಳ್ಳೇದು ನಮ್ಗೆ. ನೋಡಿ ರೈತ ದುಡ್ದಾನಂದ್ರೆ ಅತಿ ಇವತ್ತು ನಮ್ಗೆ 10 ರೂಪಾಯಿ ಪಗಾರ ಬೀಳ್ತದೆ, ನಾವು 50 ರೂಪಾಯಿ ಪಗಾರ ಬೀಳಂಗಿಲ್ಲ.
1: ಹೌದು,
0: 10 ರೂಪಾಯಿ ಬೀಳುವತ್ನಾಗ 20 ರೂಪಾಯಿ ಪಗಾರ ಬಿದ್ದರೆ ಸಾಕು, ನಾವು ದೇವ್ರಿಗೆ ಅಟ್ಟೆ ಬೇಡ್ಕೋತೀವಿ, ಮತ್ತು ಹೆಚ್ಚಿಗೆ ನಮ್ದು ಇಲ್ಲ.
1: ತುಂಬ ಸಂತೋಷ ಶಂಕರಪ್ಪ ಅವರೇ. ಈ ದ್ರಾಕ್ಷಿ ಬೆಳೆಯಲ್ಲಿ ತಾವು ಥಾಮ್ಸನ್ ಸೀಡ್ಲೆಸ್ ತಳಿಯನ್ನು ಬೆಳೆದಿನಿ ಅಂತ ಹೇಳಿದ್ರಿ. ಈ ಥಾಮ್ಸನ್ ಸೀಡ್ಲೆಸ್ ತಳಿ ಅಂದ್ರೆ ಯಾವ ರೀತಿ ತಾವದು ಒಂದಂದ್ರೆ ರೋಗ ರುಜಿನಗಳನ್ನು ತಡ್ಕೊಳ್ಳೋಂಥ ಶಕ್ತಿ ಐತಾ ಹೇಗೆ? ಅದಕ್ಕೆ
0: ಐತೆ ಅಲ್ರಿ, 2-3 ವೆರೈಟಿ ಅದಾವೆ ರೀ. ಈಗ ಅಲ್ಲಿಂದ ಮಾನಿಕ ಚಮನ್ ಅದಾವೆ,
1: ಹೌದು,
0: ಸೂಪರ್ ಸೋನಾಕ್ ಅದಾವೆ. ಅಲ್ಲಿಂದ ಎಲ್ಲ ರೈತರಿಗೆ ನಾವು ಮೊದಲು ವಿಚಾರ ಮಾಡಿದರೆ ಇದು ರೋಗ ಹೊಂದ್ಕೋತೈತಿ, ಮೊಣಕನೆ ಮಾಡ್ತೇವೆ ರೀ. ಈಗ ತೋಟದಾಗ ಮೊಣಕ್ ಶೆಡ್ ಮಾಡೇವು, ಮೊಣಕ್ ಶೆಡ್ ಮಾಡಿ ಮೊಣಕ್ ಮಾಡಿಕೆಸಿಂದ ಮತ್ತು ಟೋರೇಜ್ ಹಚ್ಚಿಬಿಟ್ಟು ಅಲ್ಲಿಂದ ಅವ್ರು ಕೇಳ್ತಾರೆ ನಮ್ಗೆ, ನಾವು ಮಾಲು ಕೊಡೋ ಬೇಡವು ಅಂತೇಳಿ. ಅಲ್ಲಿಂದ ನಾವು ಹಚ್ಚತ್ತೇವು, ನಮ್ಮ ರೇಟ್ ಬತ್ತಪ್ಪ ಆದ್ರೆ ನಾವು ಅವ್ರಿಗೆ ಕೊಡುವತ್ತ ಹೇಳ್ತೀವಿ ರೀ. ರೇಟ್ ಬರ್ಲಿಕ್ಕಂದ್ರೆ ಕ್ಯಾನ್ಸಲ್ ಮಾಡ್ರಿ, ಮತ್ತೆ ಮುಂದೆ ನೋಡೋಣ. ಈ ಆಯ್ಕೆ ಇಟ್ಕೊಂಡಿವ್ರಿ ನಾವು.
1: ದ್ರಾಕ್ಷಿಯಿಂದ ತುಂಬ ತಮಗೆ ಆದಾಯ ಇದೆ.
0: ಈಗ 2 ವರ್ಷ ಅಂತೂ ನಿಮ್ಗೆ ಹೇಳಿವಲ್ರಿ, 2 ವರ್ಷ ಆದಾಯ ಚಲೋ ಬಂದದ. ಅದಕ್ಕಿಂತ ಮೊದಲ ಇತ್ತು, ಸ್ವಲ್ಪ ರೈತಗೆ ಸ್ವಲ್ಪ ಕಷ್ಟ ಇತ್ತು, ಈಗ ಈ ಕಡೆ ಚಲೋ ಆದಾಯ ಬಂದೈತಿ. ಈಗ ಹೆಚ್ಚಿಗೆ ಆಗಲತ್ತ ಬಿಡ್ರಿ, ನಾವು ಏನೋ ಒಂದು 2 ಎಕರೆ ಹೆಚ್ಚಬೇಕು ಅನ್ನೋದು ನಮ್ಮದು ಆಸೆ ಐತಿ. ಯಾವ ರೈತ ಆದರೂ ಹೆಚ್ಚು ಎಲ್ಲಿ ರೊಕ್ಕ ಹಾಕದ ಅಲ್ಲಿ ಆ ಬೆಳೆ ನೋಡ್ಬೇಕು ಅನ್ನೋದು ರೈತನ ಅಂತೇಳಿ ಒಂದು ಆಸೆ ಇರ್ತದೆ.
1: ಅದೇ ರೀತಿ ಈಗ ತಾವು ಬಾಳೆ ಕೂಡ ಬೆಳಿತೀನಿ ಅಂತ ಹೇಳಿದ್ರಿ.
0: ಈ
1: ಬಾಳೆನ 2 ಎಕರೆ ಬೆಳಿದ್ರಿ?
0: ನಾವು ಬಾಳೆ ಇದೇ ಸಲ ನಾವು ಸರ್ ಇದೇ ಸಲ 2 ಎಕರೆ ಹಚ್ಚೇವ್ರಿ. ಇನ್ನು ಭಾಳ ಆದರೆ ನಮ್ಮದು ಈಗ 6 ತಿಂಗಳು ಬೆಳೆಯೋದ್ರಿ. ಅಲ್ಲಿಂದ ಈ ಏನದಲ್ರಿ ಈಗ ಸಣ್ಣ ಬೆಳೆ ಒಳಗೆ ಗೊಂಜಾಳ, ಗೋಧಿ, ಉಳ್ಳಾಗಡ್ಡಿ ನಮ್ಮ ಹುಡುಗಂದ ಈಗ ಸಣ್ಣ ಬೆಳೆ ಒಳಗೆ ಏನೂ ಫಾಯ್ದೆ ಇಲ್ಲ. ಈಗಾಗಲೇ 2 ದೊಡ್ಡ ನಮ್ಮ ಬೆಳೆ ಅದಾವ, ಇದು ಒಂದು ದೊಡ್ಡ ಬೆಳೆ ಮಾಡ್ಕೊಂಡು ಬಿಡು ನಾವು. ಅಂದ್ರೆ ವರ್ಷಕ್ಕೊಮ್ಮೆ ಬರ್ತದ, ವರ್ಷಕ್ಕೊಮ್ಮೆ ರೊಕ್ಕ ನಮ್ಗೆ ಬ್ಯಾಂಕ್ದಾಗ ಹೆಂಗೆ ವರ್ಷಕ್ಕೊಮ್ಮೆ ರೊಕ್ಕ ಗೊಳೆ ಹಾಕದ ಪಿಗ್ನಿ ತುಂಬಂಗೆ ಸರ್, ಒಮ್ಮೆ ತೊಗೊಳ್ಳೋದು ಆಳುಗಳು ಹಚ್ಚಿ ಎಲ್ಲ ಗೊಬ್ಬರ ಪೊಬ್ಬರ ಹಾಕಿಸಿ ಒಮ್ಮೆ ಇದು 3 ತಿಂಗಳಿಗೆ 6 ತಿಂಗಳಿಗೆ ಇದೊಮ್ಮೆ ಬರ್ತದೆ. ಅದಕ್ಕೆ ತಿಳಿ ನಾವೇನು ಮಾಡಿ ದೊಡ್ಡ ಬೆಳೆ ಬಾಳೆ ಗಿಡ

0: ಹಚ್ಚೇವ್ರಿ.
1: ಯಾವ ತಳಿಯನ್ನು ಹಚ್ಚೀರಿ?
0: ಈಗ ಅದು ಒಂದು ಅರ್ಧ ಜವಾರಿ ಹಚ್ಚೇವ್ರಿ, ಟಿಸಿ ಕಲ್ಚರ್. ಒಂದು ಅರ್ಧ ಜಿ ನೈನ್ ಹಚ್ಚೇವ್ರಿ.
1: ಜಿ ನೈನ್. ಈ ಬಾಳೆಹಣ್ಣು ತಾವು ಸಾಲಿನಿಂದ ಸಾಲಿಗೆ ಮತ್ತು ಅಗಿಯಿಂದಾಗಿ ಎಷ್ಟು ಅಂತರ?
0: ನಾವು ಸಾಲಿನಿಂದ ಸಾಲಿಗೆ 6 ಪುಟ್ ರೀ, ಅಗಿದಿಂದ ಅಗಿಗೆ 5 ಪುಟ್ ಇಟ್ಟೇವ್ರಿ. ಅಲ್ಲಿಂದ ಜವಾರಿ ಅಂದ್ರೆ ಎಲ್ಲರೂ ಮೊದಲಿನ ಪದ್ಧತಿ ಅಂದ್ರೆ ನಾವು ನೋಡ್ತಾ ಪದ್ಧತಿ 10 ಪುಟ್ ಇತ್ತು ರೀ.
1: ಹೌದು.
0: ಅಲ್ಲಿಂದ ಅವ್ರು ಅಗಿ ಕೊಡೋರು ಅಂದ್ರೆ ನೀವು 6 ಪುಟ್ ಹಚ್ಚಿರಿ ಅಂದ್ರೆ 6 ಪುಟ್ ಇಲ್ಲ, ನಮ್ಮ ಅನಿಸಿಕೆ ಪ್ರಕಾರ ನಾವು 8 ಪುಟ್ ಹಚ್ಚೇವ್ರಿ, 8x8 ಹಚ್ಚೇವ್ರಿ. ಅಂದ್ರೆ ಅದೊಂದು ಜವಾರಿ ಒಂದು 4-5 ವರ್ಷ ಬರ್ತದೆ ರೀ. ಇದು ಜಿ ನೈನ 2 ವರ್ಷ ಬರ್ತದ ಅಂತ ಹೇಳ್ತಾರೆ. ಇದ್ರದ ಮ್ಯಾಗೆ ನಾವು ಅದನ್ನ ಆಯ್ಕೆ ಮಾಡ್ಕೊಂಡೇವ್ರಿ, ಅದನ್ನ ಹಚ್ಕೊಂಡೇವ್ರಿ.
1: ಈಗ ಬಾಳೆಹಣ್ಣು ಸಾವಯವದಲ್ಲಿ ಬೆಳೀತಾರ? ಈಗ ರಾಸಾಯನಿಕ
0: ಈಗ ಕೊಟ್ಟಿ ಗೊಬ್ಬರ ಅಂತೂ ನಾವು ಹಾಕೇವ್ರಿ. ಮತ್ತು ಈಗ ಇನ್ನೇನದಲ್ಲ, ಮತ್ತು ಈಗೇನು ಜೀವಾಮೃತ ಮಾಡ್ಯಾವ್ರಿ. ನಾಳೆ ಈಗಿತ್ತಪ್ಪ ಅಂದ್ರೆ ಜೀವಾಮೃತ ಹಾಕಿದೇವಪ್ಪ ಅಂದ್ರೆ ಕಾಯಿ ಹಿಗ್ಗು ಲಕ್ಷಣ ಅದ್ರಿ.
1: ಅಂದ್ರೆ ಕಾಯಿ ಸೈಜನು ಬರ್ತದೆ, ರುಚಿನೂ ಹೆಚ್ಚಾಕತೆ,
0: ರುಚಿನೂ ಹಾಕ್ತದೆ ಅದಕ್ಕೆ. ಅವಾಗ ಮುಂದಿನ ಅದು ಈದ ಬಳಕ ಅವು ಕೆಲವು ಅದಾವ್ರಿ ಐಟಮ್. ಐಟಮ್ ಕೊಟ್ಟೇವು ಅಂದ್ರೆ ಅದು ಒಳ್ಳೆ ಬೆಳಿಗ್ಗೆ ಬರ್ತದಂತ ನಮಗೂ ಒಬ್ರು ಡಾಕ್ಟ್ರ್ ಹೇಳ್ಯಾರಿ. ಈಗ ನೋಡ್ರಿ, ನಮ್ಮ ಮುತ್ತಾನ ಕಾಲದಿಂದ ನಮ್ಮ ಅಪ್ಪವ್ರು ಮಾಡ್ಕೊತ ಬಂದಾರೆ, ನಾವು ಅಪ್ಪವ್ರ ಇದು ಅದರಿಂದ ನಾವು ಮಾಡ್ಕೊತ ಬಂದೆವು. ಈಗ ಅದನ್ನ ಬಿಟ್ಟು ನಮಗೆ ಮತ್ತೊಂದು ಏನೂ ಇಲ್ಲ. ನಾವು ಮತ್ತೊಂದು ಎದುರ ಒಳಗಡೆ ಹೋಗ್ಬೇಕಪ್ಪ ಅಂದ್ರೆ ನಮ್ಗೆ ಹೆಬ್ಬಟ್ಟು ಬಿಟ್ಟು, ಅದು ನಮ್ಮ ಹೆಬ್ಬಟ್ಟಿನವರು ಬಿಟ್ಟರಂತೂ ಕಲ್ತವ್ರು ಹುಡುಕಾಡ್ತಾರೆ. ಈಗ ನಾವು ಎಲ್ಲಿ ಹೆಬ್ಬಟ್ಟಿನವ್ರು ಎಲ್ಲಿ ನಮ್ಗೆ ಸಿಗ್ತದೆ ಅಲ್ಲಿ ನಾವು ಹೋಗ್ಬೇಕಲ್ಲ.
1: ರೈತನ ದೇಶದ ಬೆನ್ನೆಲುಬಲ್ಲ, ರೈತನ ಇರಲಿಲ್ಲ ಅಂದ್ರೆ ಯಾವ ದೇಶನೂ ಇರಲ್ಲ, ಯಾವ ರಾಜ್ಯನೂ ಇರಂಗಿಲ್ಲ.
0: ಮತ್ತೆ
1: ದೇಶಕ್ಕೆ ಅನ್ನ ನೀಡೋ ಅನ್ನದಾತನ ರೈತ.
0: ರೈತ ಈಗಿಂದ ಬಂದಿಲ್ಲ ರೀ, ನಮ್ಮ ಮುತ್ತಾನ ಕಾಲದಿಂದ ನಾವು ಇದನ್ನೇ ಮಾಡ್ಕೊತೀವಿ.
1: ಅಂದ್ರೆ ವಂಶ ಪರಂಪರೆಯಿಂದ ತಾವು ಕೃಷಿ ಕುಟುಂಬ ಅಂತ ಹೇಳ್ಬೋದು.
0: ಕೃಷಿ ಕುಟುಂಬ ರೀ.
1: ಅದೇ ರೀತಿ ಈಗ ತಾವು ಬಾಳೆಯನ್ನ ಬೆಳಿತೀನಿ ಅಂತ ಹೇಳಿದ್ರಿ. ಈ ಬಾಳೆಯಲ್ಲಿ 2 ವೆರೈಟಿಗಳನ್ನ ತಾವು ಬೆಳೆದ್ರಿ. ಈ ಬಾಳೆಯನ್ನ ಮುಂದೆ ಈ ಬಾಳೆಯಲ್ಲಿ ತಮ್ಮ ಇಳುವರಿ ಬಂತಂದ್ರ ತಾವೇನು ಮಾರಾಟ ಮಾಡ್ತೀರ ಅಥವಾ ಒಂದು ಕಂಪನಿ ಜೊತೆ ಏನಾದ್ರು ಟೈಅಪ್ ಮಾಡ್ಕೊಂಡು ಚಿಪ್ ಸಿಗದ ಏನಾದ್ರು?
0: ಕಂಪನಿ ಸಂಗಾಟ ಏನಾಗಿಲ್ರಿ. ಅಲ್ಲಿಂದ ಈಗ ನಮ್ಮಲ್ಲಿ ಗಿಡ ನಾಳೆ ಇತ್ತಂದ್ರೆ ಒಳ್ಳೆ ಚಲೋ ಕಾಯಿ ಬತ್ತಪ್ಪ ಅಂದ್ರೆ ಈ ಮಾರಾಟಗೆ ಅದಾರಲ್ರಿ, ಅವು ಕೆಲವು ಈಗ ಒಂದ್ 2-3 ನಾವು ಅಡ್ವಾನ್ಸ್ ತಗೊಂಡು ಇಟ್ಕೊಂಡೇವ್ರಿ ನಂಬರ್. ಆ ನಂಬರ್ ನಾವು ಫೋನ್ ಮಾಡಿದ್ರೆ ಬರ್ತಾರೆ. ಅವ್ರು ಬಂದ ಬಳಿಕ ಅವ್ರು ಏನು ಬೇಡಿಕೆ ಅದಲ್ರಿ, ನಾವೊಂದು 2-3 ಮಂದಿಗೆ ನಾವು ಕೇಳ್ತೇವ್ರಿ. ಒಳ್ಳೆ ಯಾರು ನಮಗೆ ಹೆಚ್ಚಿನ ಬೆಲೆ ಕೊಡ್ತಾರೆ ಅವ್ರಿಗೆ ಕೊಡ್ತೇವ್ರಿ ನಾವು.
1: ಈಗ ಇದ್ರ ಜೊತೆಗೆ ತಾವು ಆಡು ಸಾಕಾಣಿಕೆ ಕೂಡ ಮಾಡ್ತಾನೆ ಅಂತ ಹೇಳಿದ್ರಿ. ನಮ್ಮ ಆಡುಗಳು ಎಷ್ಟಿದಾವ್ರಿ?
0: ನಮ್ಮ ಒಂದು 20-25 ಅದಾವ್ರಿ. 20-25 ನಾವೇನ ಹೊರಗೇನು ಮೈಸಲಾಗಿ ಬಿಡಂಗಲ್ಲ, ಏನಿಲ್ಲ, ಜಾಳಿಗೆ ಹೊಡೆದೇವ್ರಿ. ಅಲ್ಲೇ ಮನೆ ಮುಂದೆ ಇಟ್ಟು ಮೇವು 2-3 ಮೇವು ಹಚ್ಚೇವು. ಅಲ್ಲಿಂದ ದ್ರಾಕ್ಷಿ ಮೇವು ಅದು ಬರ್ತದೆ, ಮೇವು ಹಾಕೋತ್ತ ಅಲ್ಲಿ ನಾವು ಅದನ್ನು ಇದು ಮಾಡೀವ್ರಿ. ಅಲ್ಲಿಂದ ಏನಾಗ್ತದ್ರಿ, 6 ತಿಂಗಳಿಗೊಮ್ಮೆ ಮರಿಗಳು ಬರ್ತಾವೆ. ಅವು ನಮ್ಮ ಹುಡುಗ ಅವು ಮರಿಗಳು ಒಯ್ದು ಅವು ಮಾರಿ ಬರ್ತಾನೆ. ಅವು ಹೆಣ್ಣಿದ್ದು ಇಡ್ಕೋತಾನೆ, ಗಂಡಿದ್ದು ಮಾರಿ ಬರ್ತಾನೆ. ಅದು ಚಲೋ ಆದಾಯ, ಅದು ಚಲೋ ಅದ್ರಿ. ಹೆಚ್ಚಿನ ಹೆಚ್ಚಂದ್ರೆ ಈಗ ಸದ್ದ ದನಗಳೊಳಗೆ ಆಡುಗಳೊಳಗೆ ನೋಡಿದ್ರೆ ಆಡುಗಳದ್ದು ಹೆಚ್ಚು ಫಾಯ್ದೆ ಅದ್ರಿ, ದನಗಳ ಫಾಯ್ದೆ ಕಮ್ಮಿ ಅದ್ರಿ. ನಮ್ಮಲ್ಲಿ ನೋಡ್ರಿ ಹಸುಗಳ ಸಂಖ್ಯೆ ಅಂದ್ರೆ ಒಟ್ಟು 6 ದನ ಅದಾರ ನಮ್ಮಲ್ಲಿ. ಹೌನ್ರಿ, 2 ಆಕಳುಗಳು, 2 ಎತ್ತ, 1 ಎಮ್ಮಿ. ನಮ್ಮ ಮನೆ ಪ್ರತ್ಯೇಕ ಹೈನ,
1: ಮನೆ ಪ್ರತ್ಯೇಕ ಹೈನ ಆಯ್ತು, ಗೊಬ್ಬರ ಮಾತ್ರ ಹೊಲಕ್ಕಾಯ್ತು.
0: ಗೊಬ್ಬರ ಇಟ್ಟಾಗ್ಲಿ ನಾವು ಗೊಬ್ಬರ 1 ವರ್ಷ 1,00,000 2,00,000 ರೂಪಾಯಿ ಗೊಬ್ಬರ ತೊಗೋತೀವ್ರಿ. ಆ ಗೊಬ್ಬರದಿಂದ ಇವೆಲ್ಲ ಖುಷಿ ನಡೀತದ್ರಿ. ಈಗೆಲ್ಲ ಏನದಲ್ರಿ, ಇದೇನು ಇದ್ರ ಏರಿಯಾ ಗೊಬ್ಬರ, ಇದು ಇದ್ರ ಗೊಬ್ಬರ, ಇದ್ರದಿಂದ ಏನು ನಡೆಯಂಗಲ್ರಿ.
1: ಅಂದ್ರೆ ರಾಸಾಯನಿಕ ಮುಕ್ತ ಕೃಷಿಯನ್ನ ಬೆಳಿಬೇಕು ಅನ್ನೋದು ತಮ್ಮ ಆಸೆ ಇದೆ.
0: ಒಳಗೆ ಏನು ಇಲ್ಲೇ ಇಲ್ರಿ, ಸುಮ್ಮ ಅದು ಮಾಡ್ದಂಗೆ ರೀ. ಹೆಚ್ಚು ರೈತ ಹೆಚ್ಚು ಈಗ ಕೊಟ್ಟಿಗೆ ಗೊಬ್ಬರಕ್ಕೇನು ಅವಲಂಬನ ಕೊಡ್ತಾನಲ್ಲ, ಅವ ಮುಂದೆ ಬಾಳ್ತಾನ್ರಿ. ಮುಂದೆ ಅವ ಏನು ಮಾಡಿದ್ದು ಅವು ಗಿಡಗಳು ಬಾಳ್ತಾವೆ, ಅವರು ಬಾಳ್ತಾರೆ. ರಾಸಾಯನಿಕ ಒಳಗೆ ಹೋದ್ರೆ ಸಿಕ್ಕಂಗೆ ರೊಕ್ಕ ಕೊಡ್ತಾರೆ, ಅಲ್ಲಿ ಯೋಗನ ಅಂಗಡಿಗೆ ಹೋಗೋದು, ಇಮಿಡಿಯೇಟ್ ರೊಕ್ಕ ಕೊಡೋದು, ಹೇರ್ಕೊಂಬರೋದು, ಇದು ಒಂದು ಕಷ್ಟ ಅದ್ರಿ.
1: ಈ ರಾಸಾಯನಿಕ ಬೆಳೆಯೋದ್ರಿಂದ ಭೂಮಿ ಆಯುಷನು ಕಡಿಮೆ, ಅದ್ರ ತಿನ್ನಂತ ನಮ್ಮ ಆಯುಷನು ಕಡಿಮೆ ಆಗತ್ತಲ್ಲ.
0: ರೈತ ಅಲ್ಲಿ ತಿಂದವರಿಗೆ ಆಯುಷ್ ಕಂಬದ್ರಿ, ಮತ್ತೆ ಗಿಡದ ಆಯುಷನು ಕಂಬದ್ರಿ,
1: ಅದ್ರ ಜೊತೆ ಭೂಮಿನೂ ಹಾಳಾಕತಿ.
0: ಭೂಮಿನೂ ಹಾಳಾಕ, ಅದರಿಂದ ರೈತಿಗೆ ಉತ್ಪನ್ನ ಹೊಡ್ತದ್ರಿ ಸರ್.
1: ಹೌದು ಹೌದು,
0: ಹಾ, ರೈತಿಗೆ ಹೊಡ್ತದ್ರಿ. ಇದು ನಾವು ತಿಪ್ಪಿ ಗೊಬ್ಬರ ಹಾಕಿದೇವಪ್ಪ ಅಂದ್ರೆ ಇವತ್ತೇನು ಇಲ್ಲ ಅಂದ್ರೆ ಒಮ್ಮೆ ಬೆಳೆ ನೀವು ಮೇಲಟ್ಟಿ ಒಳಗೆ ಹಾಕ್ರಿ, ಇದಕ್ಕೆ ಹಾಕ್ರಿ, ಒಮ್ಮೆ ಹಾಕಿದ್ರೆ 2-3 ಬೆಳೆ ತನ ಬರ್ತಾವ ಚಲೋ ಗೊಬ್ಬರ ಹಾಕಿದ್ರೆ. ಮತ್ತೆ ಇದು 6 ತಿಂಗಳಿಗೊಮ್ಮೆ 3 ತಿಂಗಳಿಗೆ ಗೊಬ್ಬರ ಹಾಕೋ ತಗೋದ್ರಿ, ಗಿಡನು ಬಾದ್ ಹಾಕವ್ರಿ, ಅಲ್ಲಿಂದ ರೋಗ ದೌಡ್ರ ರೋಗ ಅದಕ್ಕೆ ಉಂಟ್ಕೊಂಡು ಬಿಡ್ತದ್ರಿ.
1: ಅಂದ್ರೆ ಬೆಳೆ ಸ್ಪೀಡ್ ಆಗಿ ಬರ್ತೈತಿ, ಅದಕ್ಕೆ ರೋಗಗಳು ಬರ್ತಾವ, ಅದ್ರ ಆಯುಷನು ಕಡಿಮೆ ಆಗತ್ತ.
0: ಬೆಳೆ ಸ್ಪೀಡ್ ಅನ್ನಕೇನ್ರಿ ಸರ, ಈಗ ಆಯುಷಿ ಒಳಗೆ ಮದ್ದು ಇರ್ತಾರಲ್ರಿ, ಅವ್ರದ್ದೊಂದು ಚಂದ ಕಾಣ್ತಾರ, ಆ ಗೊಬ್ಬರ ಹಾಕೋಣ, ಆ ಬೆಳೆ ಹಂಗೆ ಕಾಣ್ತದೆ ರೀ. ಮತ್ತೆ ತಿಪ್ಪಿ ಗೊಬ್ಬರ ಹಾಕಿದ್ದು ಏನು ಮಾಡ್ತದೆ ರೀ, ಒಂದು ಸ್ವಲ್ಪ ಸ್ಲೋ ಬಂದುಬಿಡ್ತದೆ ರೀ.
1: ಅಂದ್ರೆ ಆಯುಷ್ಯ ಜಾಸ್ತಿ ಇಲ್ಲ?
0: ಆಯುಷ್ಯ ಜಾಸ್ತಿ ಇಲ್ಲ ಅದಕ್ಕೆ.
1: ಅದೇ ರೀತಿ ತಾವು ಒಣಬೇಸಾಯದಲ್ಲಿ ಬೆಳೆಗಳನ್ನ ತಾವು ಬೆಳಿತೀನಿ ಅಂತ ಹೇಳಿದ್ರಿ. ಒಣಬೇಸಾಯದಲ್ಲಿ ಯಾವ ಯಾವ ಬೆಳೆಗಳನ್ನು ತಾವು ಬೆಳಿತಾ
0: ಸರ್? ಒಣಬೇಸಾಯಲ್ಲಿ ನೋಡ್ರಿ, ನಾವು ಫಸ್ಟ್ ಜೋಳ, ಸೂರ್ಯಕಾಂತಿ, ಮತ್ತು ಗೋಧಿ ಎಲ್ಲ ಹಾಕೋದು ಬರ್ತಿದ್ದೀವಿ ರೀ. ಈ ಕಡೆ ಅವು

0: ಬಿಟ್ಟೇವು ರೀ, ಜ್ವಾಳ ಮನೆ ಪೂರ್ತಿ ಹಾಕೋತೇವೆ ರೀ. ಅಲ್ಲಿಂದ ತೊಗರಿ ಕಡ್ಲಿ ಅಲ್ಲಿಂದ ಈಗ ಅಜ್ವಾರ ಅಂತ ಬಂದದ ರೀ ಮತ್ತು ಹೊಸದು, ಇವೆಲ್ಲ ಮೇಲಟ್ಟಿ ಬೆಳೆ ಒಳಗೆ ಈಗ ಹಾಕೋತ ಬರ್ತೇವೆ ರೀ. ಚಲೋ ಆದಾಯ ನಮ್ಗೆ. ನಾವಂತೂ ಒಂದು ಕನಿಷ್ಠ ಅಂದರು ಮೊದಲು ಒಂದು 150-160 ಎಕರೆ ಮಾಡ್ಕೋತ ಬರ್ತಿದ್ದೆವು. ಈ ತೋಟ ಮಾಡಿಂದ ನಮ್ಗೆ ಕೆಲಸ ಒಂದೇ ಲೋಡ್ ಹೆಚ್ಚಾಯಿತು. ಈಗ ನಮ್ಮಲ್ಲಿ ಒಟ್ಟು 65 ಎಕರೆ ಜಮೀನು ಅದ.
1: ಈಗ ಎಷ್ಟು ಎಕರೆ ತೊಗರಿ ಏನು ಬೆಳಿತಿದ್ರಿ ತಾವು?
0: ಈಗ ನಾವು ಹೋದ ವರ್ಷ ಒಂದು 16 ಎಕರೆ ಹಾಕಿದ್ದೇವೆ ರೀ. 16 ಎಕರೆ ಹಾಕಿದ್ದೇವೆ, 130 ಕಟ್ಟ ತೊಗರಿ ಆಗ್ಯದ. ಹೋದ ಸಲ ಹೆಚ್ಚಿಂದ ಇದು ಚಲೋ ಬಂದದ ರೀ, ನಮ್ಗೆ ಆದಾಯ ಬಂದದ. ಮಳೆ ಹೆಚ್ಚಾಕಿಸಿಂದ ಕೆಲವು ರೈತರು ಸ್ವಲ್ಪ ಹೋಗಿದ್ದವು. ನಮ್ಗೆ ಅದೇನೋ ಒಂದು ಇದರಿಂದ ನಮಗೂ ದೇವ್ರ ಇದರಿಂದ ಒಂದು 130 ಕಟ್ಟ ಆಗಿರೋದು.
1: ಅಂದ್ರೆ ಹವಾಮಾನದ ವೈಪರೀತ್ಯದಿಂದ ಕೆಲವೊಂದಿಷ್ಟು ರೈತರು ತೊಗರಿಗಳವರು ಹಾಳಾದವು, ಆದ್ರೆ ತಮ್ಮದೇನೂ ಆಗಿಲ್ಲ. ಅದಕ್ಕೆ ತಾವು ಯಾವ ರೀತಿ ಆ ಬೆಳೆಗಳನ್ನು ಬೆಳೆಯುವಲ್ಲಿ ತಾವು ಪ್ರಯತ್ನ ಪಟ್ರಿ?
0: ಯಾವ ರೀತಿ ಅಂದ್ರೆ ಏನ್ರಿ, ಹೋದ ಸಲ ಮಳೆಗಾಲ ಹೆಚ್ಚ ಸರ್.
1: ಹೌದು,
0: ಮಳೆಗಾಲ ಹೆಚ್ಚ. ನಾವು ಮೊದಲು ಬಿತ್ತು ಹೊತ್ತಿನಾಗ ಗೊಬ್ಬರ ಒಂದು ಸ್ವಲ್ಪ ಹೆಚ್ಚಿ ಗೊಬ್ಬರ ಹಾಕಿವು. ಅಲ್ಲಿಂದ ಮಳೆ ಹೆಚ್ಚಾಗಿ ಜರ ಎಲ್ಲ ರೈತರು ನಮಗೆ ತೊಗರಿ ಕೆಂಪಾಗ್ಯಾವ, ಹಂಗಾಯ್ತು ಹಿಂಗಾಗ್ಯಾಯ್ತು ಅನ್ನಾಗತ್ತರು. ಅಲ್ಲಿ ನಾವು ಏನು ಮಾಡಿದೆವು, ಗೊಬ್ಬರ ಬಿತ್ತಿದೇವ್ರಿ. ಮತ್ತು ಒಮ್ಮೆ ಗೊಬ್ಬರ ಬಿತ್ತಿದ್ವು, ಮತ್ತು ಮಳೆ ಆಯಿತು, ಮತ್ತು ಗೊಬ್ಬರ ಹಾಕೋಣ, ಮತ್ತು ಇನ್ನೊಮ್ಮೆ ಗೊಬ್ಬರ ಬಿತ್ತು. ಎರಡು ಸಲ ಗೊಬ್ಬರ, ಒಟ್ಟು 3 ಸಲ ಗೊಬ್ಬರ ಕೊಟ್ಟಿವ್ರಿ. ನಮ್ಮ ಬೆಳಿಗ್ಗೆ ಏನಾಗಿಲ್ಲರಿ, ನಾವು ವರ್ಷ ಬರಟ್ಟು ವರ್ಷಕ್ಕಿಂತ ಹೆಚ್ಚು ನಾವು ಇಳುವರಿ ತೊಗೊಂಡೇವು. ನಾವು ಏನೂ ಇಲ್ಲಪ್ಪ ಅಂದ್ರೆ ಕನಿಷ್ಠ 8-9 ಕಟ್ಟ ನಾವು ಬೆಳೆ ಹೋದ ವರ್ಷ ವರ್ಷದ ಏನು ಬೆಳೆ ಬರ್ತದೆ ಆ ಬೆಳೆ ಬಂದದ್ರಿ ನಮ್ಗೆ.
1: ಅದೇ ರೀತಿ ಈಗ ತೊಗರಿಯಲ್ಲಿ ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜಕ್ಕೆ ಅಂತರವನ್ನು ಎಷ್ಟಿಟ್ರಿ?
0: ಈಗ ನೋಡ್ರಿ, ನಮ್ಮಲ್ಲಿ ಅದು ಅನ್ನಿಗೇರಿ ಕೂರಿಗೆದ್ರಿ. ಅನ್ನಿಗೇರಿ ಕೂಡಿ ನಾವು ಏನು ಸೆಟ್ಟಿಂಗ್ ಇಡ್ತೇವಲ್ರಿ, ಅದು ಇವತ್ತು 6 ಇಂಚ್ ಒಗ್ಯಂದ್ರೆ 6 ಇಂಚ್ ಒಗಿತದ್ರಿ, ಪೂಟು ಒಗ್ಯಂದ್ರೆ ಪೂಟು, ಅದು ಮಂಡಿಗೊಳದವ್ರಿ. ಅಲ್ಲಿಂದ ಸಾಲಿನ ಸಾಲಿಗೆ ರೀ, ಈಗ ಯಾರು 42 ಇಡ್ತಾರ್ರಿ, ಯಾರು 38 ಇರ್ತಾರ್ರಿ, ನಮ್ಮದ್ರಿ 42 ಅದ್ರಿ. ಅದ್ರ ಲೆಕ್ಕ ಏನದ್ರಿ, 48 ಅದ್ರಿ ಲೆಕ್ಕದಲ್ಲಿ. 48 ಅದ್ರೆ 48 ಇಟ್ಟಿಲ್ರಿ, 42 ಇಟ್ಟೆವು. ನಮ್ಗೆ ಚಲೋ ಆದಾಯ ಕೊಟ್ಟೈತಿ, ಚಲೋ ಬೆಳೆ ಬರ್ತದೆ. ಅದರಿಂದ ನಾವು ಇವಾಗಿಂದಲ್ಲ, ನಾವು ಕನಿಷ್ಠ ಅಂದ್ರೂ ಒಂದು 25-30 ವರ್ಷ ನಾವು ತೊಗರಿ ಇದ್ರೊಳಗೆ ಬರ್ತೇವೆ ರೀ. ಬಿಜಾಪುರಕ್ಕೆ ತೊಗರಿ ಫಸ್ಟ್ ತಂದವರು ನಾವೇ ರೀ. ಅದ್ರಿಂದ ಎಲ್ಲ ನಮ್ಮನ್ನು ನೋಡಿ ಎಲ್ಲ ರೈತರು ತೊಗರಿ ಗಂಟು ಬಿದ್ದಾರೆ. ನಾವು ಮಂದಿಗೆ ಹೇಳ್ತಿದ್ದೇವೆ ರೀ, ತೊಗರಿ ಬೆಳೆ ಚಲೋ ಚೆನ್ನಾಗಿ ಬೆಳೆಯೈತಿ, ರೊಕ್ಕ ಹಾಕೋದತ್ತ ಮಂದಿಗೆ ನಮ್ಮ ದೋಸ್ತರಿಗೆ ಹೇಳ್ತಿದ್ವು. ಅದು ಹೆಗ್ಲಿಗೆ ಪಂಪ್ ಹಾಕ್ಬೇಕು, ಎಣ್ಣೆ ಹೊಡಿಬೇಕು, ಅದನ್ನ ಯಾವ ಮಾಡಬೇಕು. ಅವಾಗ ಸೂರ್ಕಾಂತಿತ್ರಿ ಬರಾನ, ಅಲ್ಲಿಂದ ಎಡಿ ಹೊಡಿಯೋದು ರಾಶಿಗೆ ಬರಾನ, ದೊಡ್ಡ ಮಿಷನ್ ತೊಗೊಳ್ರಿ, ದೊಡ್ಡ ಮಿಷನ್ ಅಂತೂ ರಾಶಿ ಮಾಡೋದು, ಒಯ್ದು ಬಿಡೋದು, ಎಣ್ಣೆ ಹೊಡ್ಕೊತ ಯಾರು ಕೂಡಬೇಕು. ಈ ಕಡೆ ಈ ಕಡೆ ನಮ್ಮ ನೋಡಿ ಏನು ಮಾಡ್ಲಾತಾರಿ. ಈ ಕನಿಷ್ಠ ಅಂದ್ರು ಕಂಡಾಪಟ್ಟಿ ಮಂದಿ ಎಲ್ಲ ಕಡೆ ಜಗತ್ತಿನಾಗ ಹೆಚ್ಚಾಗ್ಯದ ಬಿಡ್ರಿ. ಮೊದಲು ಫಸ್ಟ್ ಗುಲ್ಬರ್ಗ ಜಿಲ್ಲಾ ಇತ್ತು, ಗುಲ್ಬರ್ಗ ಜಿಲ್ಲಾ ಕಮ್ಮಿ ಆಗ್ಯದ ಈಗ, ಅಲ್ಲಿ ಹತ್ತಿ ಹೆಚ್ಚಾಗ್ಯದ ರೀ. ನಮ್ಮ ಬಿಜಾಪುರ ಜಿಲ್ಲಾ ಈಗ ಸದ್ಯ ತೊಗರಿ, ಈಗ ಸದ್ಯ ಗುಲ್ಬರ್ಗ ಜಿಲ್ಲಾಕ್ಕೆ ಸೈಡ್ ಹೊಡೆದ್ರಿ. ಇಲ್ಲಿ ಚಲೋ ರೈತರು ಎಲ್ಲ ಮುಂದೆ ಬಂದಾರಿ. ಈಗ ಚಲೋ ಚಲೋದು ಗೊಬ್ಬರ ಕಟ್ಟೋದು, ಚಲೋ ಚಲೋ ಎಣ್ಣೆ ಹೊಡೋದು ಎಲ್ಲ ತಿಳ್ಕೊಂಡಾರಿ ಈಗ ರೈತರು ಎಲ್ಲ. ಮತ್ತು ಇನ್ನೇನದಲ್ರಿ, ಅವಾಗ ಮೊದಲು ರೈತರು ಏನು ಮಾಡ್ತೀವಿ, ಹೆಗ್ಲಿಗೆ ಪಂಪ್ ಹಾಕಿ, ಹೆಗ್ಲಿಗೆ ಪಂಪ್ ಹಾಕಿ ಎಣ್ಣೆ ಹೊಡಿದು, ಚಂತಾಳೆ ಕುಡಿದ್ರೆ ಒಂದು 4 ಎಕರೆ ಹಾಕಿದ್ದಿಲ್ಲ. ಈಗೆಲ್ಲ ಮಷಿನ್ ಬಂದವು. ಮಷಿನ್ ಬಂದಂದ್ರೆ ಅದು ಒಂದು ಮಷಿನ್ 25 ಎಕರೆ ಹೊಡಿತದೆ ರೀ, ಟ್ರ್ಯಾಕ್ಟ್ರ್ ಮ್ಯಾಗ 25 ಎಕರೆ ಹೊಡಿತದೆ. ಅದಕ್ಕೆ ರೈತರು ಚಲೋ ಇದ್ರಾಗ ಹೋಗ್ಯಾರ. ಏನಿಲ್ಲ, ಮಳೆಗಾಲ ಚಲೋ ಆಯ್ತಪ್ಪ ಅಂದ್ರೆ ರೈತರು ಚಲೋ ಹಾಕದ. ಮಳೆಗಾಲ ಮ್ಯಾಗಿನ ಅವಲಂಬನ ಅವ್ರ ದುಡುಕಿ ಮ್ಯಾಗ.
1: ತುಂಬಾ ಸಂತೋಷ ಶಂಕರಪ್ಪ ಅವರೇ. ಅದೇ ರೀತಿ ಈ ತೊಗರಿ ಜೊತೆಗೆ ತಾವು ಅಜವಾನ ಕೂಡ ಬೆಳಿತೀನಿ ಅಂತ ಹೇಳಿದ್ರಿ.
0: ಹೌದ್ರಿ,
1: ಈ ಅಜವಾನವನ್ನ ಯಾವ ರೀತಿ ಬೆಳಿತಾ ಇದ್ರಿ?
0: ಅಜವಾನ ನೋಡ್ರಿ, ನಾವು ಅಜವಾನ ಅಂದ್ರೆ ಏನ್ರಿ, ಯಾವ ರೀತಿ ಅಂದ್ರೆ ಏನಂದ್ರೆ ಸಾಲಿನ ಸಾಲಿಗೆ 32 ಇಂಚ್ ಇಟ್ಟೇವ್ರಿ. ಅಲ್ಲಿಂದ ನಮಗೆ 6 ಇಂಚ್ ಬೇಕಾದ್ರೆ 6 ಇಂಚ್ ಹಾಕೋತೀವ್ರಿ. ಮತ್ತು ಇವತ್ತು ಪೂಟ್ ಆದ್ರೆ ಪೂಟ್ ಹಾಕೋತೀವ್ರಿ. ಹಾಕೊಂಡು ಅದಕ್ಕೊಂದು 2-3 ಔಷಧ ಬರ್ತಾವ್ರಿ. ವಾತಾವರಣ ಚಲೋ ಇತ್ತಪ್ಪ ಅಂದ್ರೆ ಏನೂ ಬರಂಗಿಲ್ಲ. ವಾತಾವರಣ ಸ್ವಲ್ಪ ಇದು ಹತ್ತಪ್ಪ ಅಂದ್ರೆ ಒಂದು 2-3 ಎಣ್ಣೆ ಹತ್ತಾವ್ರಿ. ಒಂದು 2-3 ಎಣ್ಣೆ ಹತ್ತಾವ, 2-3 ಎಣ್ಣೆ ಆಗೋಣ. ಅಲ್ಲಿಂದ ಗುತ್ತಿಗೆ ಕೂಲಿಕಾರಿಗೆ ಕೂಲಿ ಹೆಚ್ಚಿಸಿದ ಗುತ್ತಿಗೆ ಕೊಡ್ತೀವ್ರಿ. ಮನೆ ಒಳಗೆ ನಮ್ಮದೇ ಮಷಿನ್ ಅದ, ಮಷಿನ್ ರಾಶಿ ಮಾಡ್ತೇವೆ. ರಾಶಿ ಮಾಡಿ ಇಲ್ಲಿ ನಮ್ಮಲ್ಲಿ ಆದಂಥವು ಇಲ್ಲಿ ಕಜಾಪುರ ಏರಿಯಾದಾಗ ಬರ್ತಾರೆ ರೀ ಅವರು. ಬಂದು ಎಲ್ಲ ನೋಡ್ಕೊತಾನೆ ರೀ, ನೋಡ್ಕೊಂಡು ನಾವು ಶೇಡ್ಜಿ ಅಂತ ಅವನೇ ಆಯ್ಕೆ ಮಾಡ್ತಾನೆ ರೀ. ಅವು ಬೆಳೆ ಹೆಂಗೆ ಹೆಂಗೆ ಅದಾವು, ಕ್ವಾಲಿಟಿ ತೆಗೆದ ಮ್ಯಾಗ, ಕ್ವಾಲಿಟಿ ಮ್ಯಾಗ ಅವ ಬೇಡಿಕೆ ಮಾಡ್ತಾನೆ.
1: ಅಂದ್ರೆ ಗ್ರೇಡ್ ವೈಸ್ ಇದು
0: ಮಾಡಿ, ಗ್ರೇಡ್ ವೈಸ್ ಯಾವ ಸ್ವಚ್ಛ ರಾಶಿ ಇರ್ತದಲ್ಲ ಅವನಿಗೆ 1,000 ರೂಪಾಯಿ 2,000 ರೂಪಾಯಿ ಹೆಚ್ಚು ಸಿಗ್ತದೆ ರೀ. ಕಸರ ಹೆಚ್ಚಿತ್ತಪ್ಪ ಅಂದ್ರೆ ಅವನಿಗೆ ಕಮ್ಮಿ ಸಿಗ್ತದೆ. ಎಷ್ಟು ಸ್ವಚ್ಛ ಮಾಡಿರ್ತಿರಲ್ಲ ಅಟ್ಟ, ಮತ್ತು ಹಸಿರು ಇರ್ತದೆ, ಹಸಿರು ಇತ್ತಪ್ಪ ಅಂದ್ರೆ ಹೆಚ್ಚು ಸಿಗ್ತದೆ. ಅವ ವ್ಯಾಪಾರಿ ಎಲ್ಲೇ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ. ಕೆಲವು ಯಾರೋ ಮಂದಿ ಹೆಚ್ಚಿಗೆ ಬೇಕಪ್ಪ ಅಂದ್ರೆ ಅವ್ರು ಮುಂದೆ ಇದಕ್ಕೆ ಹೋಗ್ತಾರೆ, ಮುಂದೆ ಹೋಗ್ತಾರೆ.
1: ಈಗ ತಾವು ಅಜವಾನ ಬೆಳೆಯನ್ನು ಈಗ ಇಳುವರಿ ತಕ್ಕೊಂಡಿರಿ?
0: ತಕ್ಕೊಂಡೇವ್ರಿ.
1: ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ?
0: ನಾವು ಈಗ ಈ ಕಡೆ ಒಂದು 3-4 ವರ್ಷ ಆಯ್ತು ರೀ.
1: ಅಂದ್ರೆ ಹೆಚ್ಚು ಕಮ್ಮಿ ಒಂದು ಎಕರೆಗೆ ಎಷ್ಟು ಇಳುವರಿಯನ್ನು ಪಡಿಬೋದು?
0: ಒಂದು ಎಕರೆಗೆ ಇವತ್ತು ಹೆಚ್ಚು ಕಮ್ಮಿ ಅಂದ್ರೆ ನೋಡ್ರಿ, ಅದು ಭಾಳ ಅಂದ್ರೆ ಒಂದು 3 ಕ್ವಿಂಟಲ್ ಬರ್ತದೆ ರೀ. 3 ಕ್ವಿಂಟಲ್, 4 ಕ್ವಿಂಟಲ್.

0: ಅವ್ರವ್ರ ಭೂಮಿ ಮ್ಯಾಗ ಅವ್ರವ್ರ ಮಾಡಿದ್ರ ಮ್ಯಾಗ ಬರ್ತದೆ ರೀ, ವಾತಾವರಣ ಚಲೋ ಇರ್ಬೇಕು ರೀ.
1: ಹೌದು,
0: ಇದ್ದ ಬಳಿಕ ಚಲೋ ಬಂದದಂದ್ರೆ 4 ಕಿಂಟಲ್ ಬರ್ತದೆ, 4 ಕಿಂಟಲ್ ಮ್ಯಾಗ ಬರೋದಿಲ್ಲ ರೀ. 3 ದಿನ 4 ಕಿಂಟಲ್, 3 ಕಿಂಟಲ್ ತಿಳಿದು 4 ಕಿಂಟಲ್ ಅವ್ರವ್ರ ಹಣೆ ಬಾರಿ ಮ್ಯಾಗ ಚಲೋ ಭೂಮಿ ಇತ್ತಂದ್ರೆ ಬರ್ಬೋದು ರೀ.
1: ಶಂಕರಪ್ಪ ಮಹದೇವಪ್ಪ ಶಾಪೇಟೆಯವ್ರೆ, ನಮ್ಮ ಯುವ ರೈತರು ಈ ನಮ್ಮ ಕಾರ್ಯಕ್ರಮವನ್ನು ಕೇಳಿ ಕೃಷಿಗೆ ಬರ್ಬೇಕಂದ್ರೆ ನಮ್ಮ ಯುವ ರೈತರಿಗೆ ಏನು ತಾವು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ?
0: ಅವರು ಎದ್ರ ಬಗ್ಗೆ ಕೇಳ್ತಾರೆ ಅದ್ರ ಬಗ್ಗೆನೂ ಹೇಳ್ತೇವೆ ರೀ. ಹೆಚ್ಚು ನಾವು ಒಲವು ಕೊಡ್ತೇವೆ, ಸಾವಯವ ಕೃಷಿಗಿದ್ದಿಂದೇ ನೀವು ಮುಂದೆ ವರ್ಸ್ರಿ ಅಂತ ಹೇಳೋದು ನಮ್ಮದು ಅನಿಸಿಕೆ ಅದ ರೀ. ಮತ್ತು ಇದು ಇದ್ರೊಳಗೆ ನಾವು ಹೋಗ್ಬೇಡ ಅಂತ ಹೇಳ್ತೇವೆ ರೀ.
1: ಅಂದ್ರೆ ರಾಸಾಯನಿಕದಲ್ಲಿ ಹೋಗ್ಬೇಡ್ರಿ,
0: ಹೋಗ್ಬೇಡ ಅಂತ ಹೇಳ್ತೇವೆ.
1: ಅಂದ್ರೆ ಸಾವಯವ ಕೃಷಿ ಮಾಡಿರಿ, ಸಾವಯವ ಕೃಷಿದಿಂದ ರಾಸಾಯನಿಕ ಮುಕ್ತವಾದಂಥ ಒಂದು ಆಹಾರವನ್ನು ಪಡೆದು ಗ್ರಾಹಕರಿಗೆ ರಾಸಾಯನಿಕ ಮುಕ್ತವಾದ ಆಹಾರವನ್ನು ಒದಗಿಸಿರಿ ಅನ್ನುವಂಥ ಮಾತು ತಮ್ಮದು.
0: ನಮ್ದು ಹೇಳ್ತೇವೆ ರೀ, ನಾವು 100 ಕ್ಕೆ 100 ನಮ್ಮದು ಈಗ ಸದ್ಯ ರೂಪಾಯಿದಾಗ 90 ಪೈಸೆ ಅದೇ ಅದ ರೀ. 10 ಪೈಸೆದಷ್ಟು ಇಟ್ಕೊಂಡು ಕೂತೀವಿ, ಅದು ಬಿಡ್ಲಾಕು ಬರಂಗಿಲ್ಲ. ಅವರಿಗಾದರೂ ನಾವು ಅದೇ ಕಿವಿ ಮಾತು ಹೇಳ್ತೇವೆ ರೀ.
1: ತುಂಬ ಸಂತೋಷ ಶಂಕರಪ್ಪ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ, ಸಮಗ್ರ ಕೃಷಿ ಮತ್ತು ಈ ತಾವು ಒಣ ಬೇಸಾಯ ಕೃಷಿ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಯಾರಾದರೂ ನಮ್ಮ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮ ಕೃಷಿ ಅನುಭವದಿಂದ ಅವರಿಗೆ ಏನಾದರೂ ಮಾಹಿತಿ ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಹಾಂ, ನಂಬರ್ ಕೊಡ್ತೀವಿ ರೀ ಸರ್. ಅವ್ರು ಕೇಳಿದ್ರೆ ಅವ್ರ ಕಾರ್ಯದರ್ಶಿ ಅವ್ರ ಮನೆಗೆ ಹೋಗಿ ಹೇಳ್ತೀವ್ರಿ. ನಮ್ಮ ಈಗ ನಾವೇ ಅಷ್ಟು ಮುಂದೆ ಬರಬಾರ್ದು, ನಮ್ಮ ಹಿಂದೆ ರೈತರು ಮುಂದೆ ಬರಬೇಕು. ಈಗ ನಾವು ಮುಂದೆ ಬಂದೆವು, ನಾವು ಚಲೋ ಬೆಲೆ ಹಾಕೇವು, ನಾವೇ ಮುಂದೆ ಇಲ್ಲ. ನಮ್ಮ ಸಂಘಟನೆ 4 ರೈತರಿಗೆ ನಾವು ಸಲಹೆ ಕೊಡ್ತೇವೆ ರೀ. ಅವ್ರಿಗೆ ಮಾಡಿರಿ, ಇದಕ್ಕೆ ನೀವು ಹಿಂದೆ ಸರಿ ಬೇಡ್ರಿ, ಅದಕ್ಕೆಲ್ಲ ನಾವು ನಿಮಗೆ ಹಿಂದೆ ಬೆನ್ನು ಹತ್ತೇವೆ ಅಂತೇಳಿ ನಾವು ರೈತರಿಗೆ ಸಲಹೆ ಕೊಡ್ತೇವೆ ರೀ. ಅವ್ರು ಜೇರ್ ಕೇಳಿದ್ರಂದ್ರೂ ಕೊಡ್ತೇವೆ ರೀ. ನಮ್ಮ ನಂಬರ್ ರೀ 9724260566 ರೀ.
1: ಆತ್ಮೀಯರೇ, ಶಂಕರಪ್ಪ ಮಹದೇವಪ್ಪ ಶಾಪೇಟೆ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9742625066 ಈ ನಂಬರ್ಗೆ ಕರೆ ಮಾಡಿ ಶಂಕರಪ್ಪ ಮಹದೇವಪ್ಪ ಶಾಪೇಟೆ ಅವ್ರ ಜೊತೆ ಮಾತಾಡಿ ಅವರಿಂದ ಕೃಷಿ ಸಲಹೆಗಳನ್ನು ತಾವು ಪಡಿಬೋದು. ಒಳ್ಳೆಯದು ಶಂಕರಪ್ಪ ಮಹದೇವಪ್ಪ ಶಾಪೇಟೆ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ, ಸಮಗ್ರ ಕೃಷಿ ಮತ್ತು ತಾವು ಒಣ ಬೇಸಾಯ ಕೃಷಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
2: ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವದ ಕುರಿತು ವಿಜಯಪುರದ ಜೋರಾಪುರ್ ಪೇಟೆ ಶಾಪೇಟೆ ಗಲ್ಲಿಯ ಹಿರಿಯ ರೈತರಾದ ಶಂಕರಪ್ಪ ಮಹದೇವಪ್ಪ ಶಾಪೇಟೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
2: ಮಲೆನಾಡಿನ ಹಕ್ಕಿಯೇ ಬಾ,
3: ಕಾಡಲಿ ತುಂಬಿರಲು ತರುಲತೆ ನಾಡಲಿ ನಲಿಯುವುದು.

ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಸ್. ಇನ್ನೇನು ಸಮಯ 7:34 ಆಗಲಿದೆ. ಮೊದಲಿಗೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 7:00

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ, ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ, ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ದತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ 2 ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರರಾದಂತಹ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಧಕರಾದಂತಹ ಡಾ ಸುರೇಶ್ ಹಾನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಪ್ರಭಾಕರ್ ಕೋರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ಘೋಷಣೆ ಮಾಡಲಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ಇಂದು ನಡೆದ ಸಮಾರಂಭದಲ್ಲಿ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕೇಂದ್ರ ಸರ್ಕಾರವು ಈ ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿತ್ತು. ಇದರಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 2024 ಬ್ಯಾಚ್ನ 183 ಐಎಎಸ್ ಪ್ರೊಫೆಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿಯವರು, ವಿಕಸಿತ ಭಾರತ ಅಟ್ 2047ರತ್ತ ದೇಶದ ಪಯಣವನ್ನು ಮುನ್ನಡೆಸಲು ಯುವ ನಾಗರಿಕ ಸೇವಕರು ಸನ್ನದ್ದರಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಯುವ ಅಧಿಕಾರಿಗಳು ದೃಢ ಸಂಕಲ್ಪ ಮತ್ತು ಜನಕೇಂದ್ರಿತ ಆಡಳಿತದ ಮೂಲಕ ದೇಶದ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಎಂದ ಪ್ರಧಾನಿಯವರು, ಸರ್ಕಾರದ ಸಮಗ್ರ ಹೆಜ್ಜೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಇಲಾಖೆಗಳ ನಡುವಿನ ಪರಿಣಾಮಕಾರಿ ಸಮನ್ವಯದಿಂದ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ದಶಕಗಳ ಪ್ರತಿಯೊಂದು ನಿರ್ಧಾರವು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಯುವ ಜನರಿಗೆ ಅವಕಾಶಗಳ ಸೃಷ್ಟಿಗೆ ಪೂರಕವಾಗಿರಬೇಕು ಎಂದು ಒತ್ತಿ ಹೇಳಿದ ಅವರು, ಪ್ರಸ್ತುತ ಐಎಎಸ್ ಬ್ಯಾಚ್ನಲ್ಲಿ 40%ಕ್ಕಿಂತ ಹೆಚ್ಚು ಮಹಿಳಾ ಅಧಿಕಾರಿಗಳು ಇರುವುದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಪ್ರಸ್ತುತ 10 ಭಾರತೀಯ ಹಡಗುಗಳು ಉಳಿದುಕೊಂಡಿದ್ದು ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸವಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಕತಾರ್ ಸ್ಫೋಟದಲ್ಲಿ 12 ಭಾರತೀಯರು ಸಾವನ್ನಪ್ಪಿದ್ದು 66 ಮಂದಿ ಗಾಯಗೊಂಡಿದ್ದಾರೆ. ಮೃತರ ಪಾರ್ಥಿವ ಶರೀರಗಳನ್ನು ತಾಯ್ನಾಡಿಗೆ ತರಲು ಕತಾರ್ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಿಒಕೆ ಅಶಾಂತಿಗೆ ಭಾರತವನ್ನು ಹೊಣೆ ಮಾಡಿರುವ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿದ ಅವರು, ಇದು ಪಾಕಿಸ್ತಾನದ ದಶಕಗಳ ಶೋಷಣೆಯ ಫಲವಾಗಿದ್ದು ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜಾಗತಿಕ ಸಮುದಾಯ

0: ಸಮುದಾಯವು ಪಾಕಿಸ್ತಾನವನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ಭದ್ರತಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜಾಗತಿಕ ಸವಾಲುಗಳ ಕುರಿತು ಚರ್ಚಿಸಿದ್ದಾರೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಭಾರತ ಯುಎಇ ರಕ್ಷಣಾ ಪಾಲುದಾರಿಕೆ ಬಲಗೊಳ್ಳುತ್ತಿರುವುದನ್ನು ಶ್ಲಾಘಿಸಿದ ಅವರು, ಬಾಂಗ್ಲಾದೇಶದಲ್ಲಿ ದೇವತಾ ಮೂರ್ತಿಗಳ ಅಪವಿತ್ರೀಕರಣದ ವರದಿಗಳ ಬೆನ್ನಲ್ಲೇ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯನ್ನು ಖಾತರಿಪಡಿಸಬೇಕೆಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಕರೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇದೇ ವೇಳೆ ಕೃಷಿ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಕನಿಷ್ಠ ಬೆಲೆ ತಲುಪಿಸಲು ಕರೆ ನೀಡಿದ ಅವರು, 12 ವರ್ಷಗಳ ಹಿಂದೆ ಸಂಕಷ್ಟದಲ್ಲಿದ್ದಂತಹ ನಫೆಡ್ ಇಂದು 74 ಲಕ್ಷ ರೈತರಿಗೆ ನೆರವಾಗುತ್ತಾ 30,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಲಿಷ್ಠ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದ್ದಾರೆ. ಸಚಿವರು ರೈತರ ಮಕ್ಕಳಿಗಾಗಿ ನಫೆಡ್, ಕಲ್ಯಾಣ್, ವಿದ್ಯಾರ್ಥಿ ವೇತನ ಮತ್ತು ದಾಸ್ತಾನು ನಿರ್ವಹಣೆಯ ದೃಷ್ಟಿ ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಳೆದ 1 ದಶಕದಲ್ಲಿ ಕೃಷಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ಬೆಳೆ ಮಾರಾಟ ಮಾಡಿದ 48 ಗಂಟೆಗಳ ಒಳಗಾಗಿ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಎಲ್ನಿನೋ ಅಭಾವದಿಂದ ಉಂಟಾಗಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಇದುವರೆಗೆ 43% ಕಡಿಮೆ ಮಳೆಯಾಗಿದ್ದು ಜುಲೈ ತಿಂಗಳಲ್ಲೂ ಮುಂಗಾರು ದುರ್ಬಲವಾಗಿರುವ ಸಾಧ್ಯತೆ ಇದೆ. ದೇಶದ ಸುಮಾರು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಆತಂಕವಿದೆ ಎಂದು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಭಾಯಿಸಲು ಕಡಿಮೆ ನೀರು ಬೇಕಾಗುವ ಬೆಳೆ ಕಾಳುಗಳು, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ಪುನರ್ ರೂಪಿಸಲು ಹಾಗೂ ಮುಂದುವರೆಸಲು ಉನ್ನತ ಮಟ್ಟದ ವ್ಯಾಪಾರ ಮಾತುಕತೆಗಳು ಇಂದು ಆರಂಭಗೊಂಡಿವೆ. ಅಮೆರಿಕದ ಸುಂಕ ನೀತಿಯಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಈ ವರ್ಷದ ಆರಂಭದಲ್ಲಿ ರೂಪುಗೊಂಡಿದ್ದಂತಹ ಒಪ್ಪಂದದ ಚೌಕಟ್ಟಿಗೆ ಅಡಚಣೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟಗಳು ಹೊಸದಾಗಿ ಮಾತುಕತೆಯನ್ನು ನಡೆಸುತ್ತಿವೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಅಮೆರಿಕವು ತನ್ನ ವ್ಯಾಪಾರ ಪಾಲುದಾರ ರಾಷ್ಟಗಳಿಂದ ಆಗಮಿಸುವ ಆಮದುಗಳ ಮೇಲೆ ವಿಧಿಸಿರುವ ತಾತ್ಕಾಲಿಕ 10% ಆದೇಶ ಜುಲೈ 24ರಂದು ಅಂತ್ಯಗೊಳ್ಳಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದೆ. ಲಖನೌ ಆಯುಕ್ತ ಹಾಗೂ ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ ಅವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಜಯ್ ವಿಶ್ವಾಸ್ ಪಂತ್, ಇದು ಪ್ರಾಥಮಿಕ ತನಿಖಾ ವರದಿಯಾಗಿದ್ದು ತನಿಖೆ ಇಂದು ಮುಂದುವರೆದಿದೆ ಎಂದು ಹೇಳಿದ್ದಾರೆ. ದೇಣಿಗೆ ಹಣದ ದುರ್ಬಳಕೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ನಡೆದ ಪರಿಶೀಲನೆಗಳ ವಿವರಗಳನ್ನು ಎಸ್ಐಟಿ ತನ್ನ ವರದಿಯಲ್ಲಿ ಸಲ್ಲಿಸಿದೆ ಎಂದು ಹೇಳಿದ್ದಾರೆ. 1993ರ ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 77 ವರ್ಷದ ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಪಿಕೆ ಮಿಶ್ರಾ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶ ಹೊರಡಿಸಿ ಶಿಕ್ಷೆಗೆ ಒಳಗಾಗಿರುವಂತಹ ರಶೀದ್ ಖಾನ್ಗೆ ನೋಟಿಸ್ ಜಾರಿ ಮಾಡಿದೆ.

ಜರ್ಮನಿಯ ಸೂಹ್ನಲ್ಲಿ ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶೂಟರ್ಗಳು ಇಂದು ಎರಡು ಬೆಳ್ಳಿ ಹಾಗೂ ಒಂದು ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ವೈಯಕ್ತಿಕ ವಿಭಾಗದಲ್ಲಿ ಶಿವ ನರ್ವಾಲ್ ಬೆಳ್ಳಿ ಹಾಗೂ ಯುಗ್ ಪ್ರತಾಪ್ ಸಿಂಗ್ ರಾಥೋಡ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ತಂಡ ವಿಭಾಗದಲ್ಲಿ ಶಿವ ನರ್ವಾಲ್, ಸಂದೀಪ್ ಬಿಷ್ಣೋಯ್ ಮತ್ತು ಚಿರಾಗ್ ಶರ್ಮಾ ಅವರ ತಂಡ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು. 5 ಚಿನ್ನ 3 ಬೆಳ್ಳಿ 7 ಕಂಚು ಪದಕಗಳ ಜೊತೆಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ. ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ. ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 7:45:35. ಈಗ ಕೇಳಿ ಚಿತ್ರಗೀತೆಗಳು. ಇಂದಿನ ಚಿತ್ರಗೀತೆಗಳು ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರು ವಿವಿಧ ಕನ್ನಡದ ನಟರಿಗೆ ರಚಿಸಿ ಸಂಗೀತ ನೀಡತಕ್ಕಂಥ ಗೀತೆಗಳು ಮೂಡಿಬರಲಿವೆ. ಮೊದಲಿಗೆ ಮಹಾಕ್ಷತ್ರಿಯ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ಕೊಂಡು ಬನ್ನಿ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಈ ಗೀತೆಯಲ್ಲಿ ನಟನೆ ಮಾಡಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕಣ್ಬಿಟ್ಟೊಡೆ ಭೂಕಂಪವೇ ಎಲ್ಲ ಕಡೆ, ವೀರರ ಬೀಡಲಿ ವಿಜಯದ ಹಾಗಿರು, ನೀನು ನಗುತ್ತಿರ್ದೊಡೆ ಆನಂದ.

0: ನಾನು ಹೋಗಿ ಬರಲೆ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರತರಲೆ.
0: ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಈ ಬಳ್ಳಿಗೆ ಲಾಂಛನ.

0: ಕಣ್ಣು ಎಂದು ತಿಳಿದ ರೌಡಿ ರಾಮ ನಾನು.
1: ಅಯ್ಯೋ ರಾಮ ರಾಮ ಕೃಷ್ಣ ಪ್ರಭುವೆ ಮೊದಲು ತೊಲಗು ನೀನು.
0: ಅರೆ ಬಂದಳೋ ಬಂದಳೋ ಕಾಂಚನ ಕಾಂಚನ ಕಾಂಚನ, ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ. ಓ ಅಂದದ ಬೊಂಬೆ ನೀನು, ಕೋಪದಲ್ಲಿ ಮಿಂಚುವ ರಾಣಿ ಜೇನು. ಈ ಅಂದದ ಮೇಲೆ ನಾನು ರಾಗದಲ್ಲಿ ಹಾಡುವೆ ಕೇಳು ನೀನು. ಓ ಕಾಂಚನ ನಿನ್ನ ಮೇಲೆ ಒಂದು ಕವನ.
2: ಹಂಸಲೇಖ ಅವರು ಶಂಕರ್ ನಾಗ್ ಅವರಿಗೆ ಸಾಂಗ್ಲಿಯನ ಚಿತ್ರಕ್ಕಾಗಿ ರಚಿಸಿದ ಗೀತೆ, ಜೊತೆಗೆ ಅವರೇ ಸಂಗೀತ ನೀಡಿದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಸೋಲಿಲ್ಲದ ಸರ್ದಾರ ಚಿತ್ರದಿಂದ. ಗೀತೆ ಚಿತ್ರದಲ್ಲಿ ಅಂಬರೀಷ್ ಅವರು ನಟಿಸಿದ್ದಾರೆ. ಅಂಬರೀಷ್ ಅವರಿಗಾಗಿ ಹಂಸಲೇಖ ಅವರು ಸಾಹಿತ್ಯ ಮತ್ತು ಸಂಗೀತವನ್ನು ಈ ಗೀತೆಗೆ ನೀಡಿದ್ದಾರೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಚಿತ್ರಗೀತೆಗಳಲ್ಲಿ ವಿಶೇಷ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇಲ್ಲಿ ಹಂಸಲೇಖ ಅವರು ಬೇರೆ ಬೇರೆ ನಟರಿಗೆ ರಚಿಸಿ ಸಂಗೀತ ನೀಡಿರ್ತಕ್ಕಂಥ ಗೀತೆಗಳು ಮೂಡಿ ಬರ್ತಾ ಇದ್ದಾವೆ. ಈಗ ಮುಂದಿನ ಗೀತೆ ಬಾನಲ್ಲೇ ಮಧುಚಂದ್ರಿಕೆ ಚಿತ್ರದಿಂದ ಮೂಡಿ ಬರತೈತಿ. ಈ ಚಿತ್ರ ವಿಶೇಷ ಕಥಾಹಂದರ ಹೊಂದಿರತಕ್ಕಂಥ ಚಿತ್ರ ಆಗಿದ್ದು, ಇದರಲ್ಲಿ ಓಹೋ ಹಿಮಾಲಯ ಗೀತೆ ಈಗ ಮೂಡಿ ಬರ್ತಾ ಇತ್ತು. ಈ ಚಿತ್ರದಲ್ಲಿ ನಟನೆ ಮಾಡಿದ್ದು ಕೆ ಶಿವರಾಮ್ ಅವರು. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರಾಜ್ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ವಿಶೇಷ ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಓಂ ಚಿತ್ರದಿಂದ ಉಪೇಂದ್ರ ಅವರ ನಿರ್ದೇಶನ ಇರುವ ಈ ಚಿತ್ರದಲ್ಲಿ ನಟನೆ ಮಾಡಿದ್ದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಈ ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ಬರೆದಿದ್ದು ಹಂಸಲೇಖ ಅವರು. ಇನ್ನು ಈ ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು.

ಇದೀಗ ನೀವು ಕೇಳಿರ್ತಕ್ಕಂಥ ಗೀತೆ ಸೂಪರ್ ಸ್ಟಾರ್ ಚಿತ್ರದ್ದು. ಈ ಚಿತ್ರದಲ್ಲಿ ನಟನೆ ಮಾಡಿದ್ದು ಉಪೇಂದ್ರ ಅವರು. ಇನ್ನು ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದು ಹಂಸಲೇಖ, ಗೀತೆಯನ್ನು ಹಾಡಿದವರು ಹರಿಹರನ್ ಅವರು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ನನ್ನ ಆಸೆ ಹೂವೆ ಚಿತ್ರದಿಂದ. ಈ ಚಿತ್ರದಲ್ಲಿ ಜಗ್ಗೇಶ್ ಅವರು ನಟನೆ ಮಾಡಿದ್ದಾರೆ. ಇನ್ನು ಈ ಚಿತ್ರದ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಕೆ ಎಸ್ ಚಿತ್ರ ಅವರು.

ಹಂಸಲೇಖ ಅವರು ಬೇರೆ ಬೇರೆ ಕನ್ನಡದ ನಟರಿಗೆ ನೀಡಿರ್ತಕ್ಕಂಥ ಗೀತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಶೃಂಗಾರ ಕಾವ್ಯ ಚಿತ್ರದಿಂದ. ಇದು ರಘುವೀರ್ ಅವರಿಗೆ ಹಂಸಲೇಖ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿ ನಿರ್ಮಿಸತಕ್ಕಂಥ ಇದು ಚಿತ್ರ. ಈಗ ಹೋ ಮೇಘವೇ ಗೀತೆ ಮೂಡಿ ಬರತೈತಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿದ್ದು, ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

11.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ವಿಜಯಪುರ. ಚಿತ್ರಗೀತೆಗಳಲ್ಲಿ ನಾವು ನಾದಬ್ರಹ್ಮ ಹಂಸಲೇಖ ಅವರು ನಮ್ಮ ಕನ್ನಡದ ಬೇರೆ ಬೇರೆ ನಟರಿಗಾಗಿ ಸಾಹಿತ್ಯ ಮತ್ತು ಸಂಗೀತ ನೀಡತಕ್ಕಂಥ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈಗ ಮುಂದಿನ ಗೀತೆ ಮೂಡಿ ಬರತೈತಿ ಸಿಪಾಯಿ ಚಿತ್ರದಿಂದ. ಸಿಪಾಯಿ ಚಿತ್ರಕ್ಕಾಗಿ ಅಂದ್ರೆ ಏನು ಹಂಸಲೇಖ ಅವರು ರವಿಚಂದ್ರನ್ ಅವರಿಗೆ ಸಾಕಷ್ಟು ಗೀತೆಗಳನ್ನು ನೀಡಿದ್ದಾರೆ, ಜೊತೆಗೆ ಸಂಗೀತ ಕೂಡ ಮಾಡಿದ್ದಾರೆ. ಬಹುತೇಕ ರವಿಚಂದ್ರನ್ ಅವರ ಅಭಿನಯದ ಬಹುತೇಕ ಚಿತ್ರಗಳಿಗೆ ಇವರದ್ದೇ ಸಾಹಿತ್ಯ ಮತ್ತು ಸಂಗೀತ, ಕೆಲವು ಚಿತ್ರಗಳಿಗೆ ಸಂಭಾಷಣೆ ಕೂಡ ಇವರದ್ದೇ ಐತಿ. ಈಗ ನಾವು ರವಿಚಂದ್ರನ್ ಅವರ ಅಭಿನಯದ ಸಿಪಾಯಿ ಚಿತ್ರದ ಒಂದು ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಗೀತೆಗೆ ಧ್ವನಿಯಾಗಿದ್ದಾರೆ ಕೆ ಜೆ ಜಸುದಾಸ್ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಚಿತ್ರಗೀತೆಗಳಲ್ಲಿ ಹಂಸಲೇಖ ಅವರು ನಮ್ಮ ಕನ್ನಡದ ಬೇರೆ ಬೇರೆ ನಟರಿಗೆ ಸಾಹಿತ್ಯ ರಚನೆ ಮಾಡಿ ಮತ್ತು ಸಂಗೀತ ನೀಡಿರ್ತಕ್ಕಂಥ ಚಿತ್ರಗಳ ಗೀತೆಗಳನ್ನು ತಾವು ಕೇಳ್ತಾ ಇದ್ದೀರಿ. ಈಗ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಶಬ್ದವೇದಿ ಚಿತ್ರದಿಂದ. ಶಬ್ದವೇದಿ ಚಿತ್ರದಲ್ಲಿ ನಟನೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಹಂಸಲೇಖ ಅವರು ಡಾಕ್ಟರ್ ರಾಜ್ಕುಮಾರರಿಗಾಗಿ ಪರಶುರಾಮ, ಆಕಸ್ಮಿಕ ಹಾಗೂ ಶಬ್ದವೇದಿ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ, ಜೊತೆಗೆ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಶಬ್ದವೇದಿ ಚಿತ್ರದ ಒಂದು ಗೀತೆ ಮೂಡಿ ಬರುತ್ತಿದೆ. ಕೆಳಕುಮಾರಣ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದರೆ ಇಂದಿನ ಚಿತ್ರಗೀತೆಗಳಲ್ಲಿ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರು ಕನ್ನಡದ ಬೇರೆ ಬೇರೆ ನಟರಿಗೆ ಸಾಹಿತ್ಯ ಮತ್ತು ಸಂಗೀತ ನೀಡತಕ್ಕಂಥ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಸ್. ಸ್ಟುಡಿಯೋ ಸಮಯ 8:31:05. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಸರ್ಗಮ್ ಚಿತ್ರದಿಂದ.

ಪುಷ್ಪಹರ್ ಹಿಂದಿ ಚಿತ್ರಗೀತೆಗಳಲ್ಲಿ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಕಾಶ್ಮೀರ್ ಕಿ ಖಾಲಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆಯವರು.

ಇದುವರೆಗೂ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಇನ್ನೇನು ಸಮಯ 8:45 ಆಗಲಿದೆ. ಇನ್ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಸಂಧ್ಯಾ, ಆನಂತರ 9:00 ನ್ಯೂಸ್ @9 ಕಾರ್ಯಕ್ರಮಗಳು.

ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ. ಪಕ್ಕವಾದದಲ್ಲಿ ವಯಲಿನ್ ನುಡಿಸುವವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸುವವರು ವಿದ್ವಾನ್ ತ್ರಿಚಿ ಜಿ ಅರವಿಂದ್ ಹಾಗೂ ಮೋರ್ಸಿಂಗ್ ನುಡಿಸಲಿದ್ದಾರೆ ವಿದ್ವಾನ್ ಎಂ ಗುರುರಾಜ್. ಮೊದಲಿಗೆ ಕೇಳಿ ಪಾಹಿ ಜಗಜ್ಜನನಿ ವಾಚಸ್ಪತಿ ರಾಗ ಆದಿತಾಳದಲ್ಲಿರುವ ಸ್ವಾತಿ ತಿರುನಾಳರ ರಚನೆ.

ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಕೇಳ್ತಾ ಇದ್ರಿ. ಮುನ್ನಿಗ ಕೇಳಿ ಪಿಳ್ಳಂ ಗೋವಿಯ ಚಲುವ ಕೃಷ್ಣ. ಪುರಂದರದಾಸರ ಕೃತಿ ಸಿಂಧು ಭೈರವಿರಾಗ ತಿಶ್ರ ನಡೆ ತಾಳದಲ್ಲಿದೆ.

ಇದುವರೆಗೆ ಪ್ರಸಾರವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಕೇಳಿದರೆ. ಈ ಪಕ್ಕವಾದ್ಯದಲ್ಲಿ ಇವರಿಗೆ ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸಿದವರು ವಿದ್ವಾನ್ ತ್ರೇಚಿ ಜಿ ಅರವಿಂದ್, ಹಾಗೂ ಮೋರ್ ಸಿಂಗ್ ನುಡಿಸಿದವರು ವಿದ್ವಾನ್ ಎಂ ಗುರುರಾಜ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು. ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು.

ಪ್ರೀತಿಯ ಕೇಳುಗರಿಗೆಲ್ಲ ಇವತ್ತಿನ ಗೀತಾ ಚಂದ್ರಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಂಪಾದ ಹೊತ್ತಲ್ಲಿ ಇಂಪಾದ ಹಾಡುಗಳು, ಇದುವೇ ಈ ಮೆಲೋಡಿ ಟೈಮ್ ಗೀತಾ ಚಂದ್ರಿಕೆ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಮೊದಲ ಗೀತೆಯನ್ನು ಕೇಳೋಣ. ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಿಂದ ಆಯ್ದ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಶ್ರೀ ಉದಯಶಂಕರ್ ಬರೆದಿರುವ ಗೀತೆ, ಎಂ ಎಸ್ ವಿಶ್ವನಾಥ್ ಅವರ ಸ್ವರಕಲ್ಪನೆ.

ಇನ್ನೀಗ ಕೇಳೋಣ ಒಂದು ಹಿಂದಿ ಗೀತೆ. ಬದಲ್ತೆ ರಿಶ್ತೆ ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಮಹೇಂದ್ರ ಕಪೂರ್. ಅಂಜಾನ್ ಬರೆದಿರುವ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ.

ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಇನ್ನೀಗ ಕನ್ನಡದ ಗೀತೆಯೊಂದನ್ನು ಕೇಳೋಣ. ಸಮಯದ ಗೊಂಬೆ ಚಿತ್ರದಿಂದ ಆಯ್ದ ಗೀತೆ. ಗೀತೆಗೆ ಧ್ವನಿಯಾದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು. ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ.